ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 12ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 2ನೇ ತಾರೀಕು ಮಂಗಳವಾರ. ಈಗ ಸಮಯ ಸರಿಯಾಗಿ 5:58:46. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಜೆಕೆ ಶ್ಯಾಮ್ ಪ್ರಸಾದ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ದಿವಾಕರ ಡೋಂಗ್ರೆ ಅವರಿಂದ, 6:35 ಹಾಗೂ

ಹತ್ತು ಗಂಟೆಗೆ ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ, ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹಲೋ ಗೆಳೆಯರೆ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ, ಹನ್ನೊಂದು ಗಂಟೆಗೆ ಫುಲ್ವಾರಿ ಗೀತೋಂಕಾ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ ಬೆಂಗಳೂರು ಕೇಂದ್ರದಿಂದ, ಇದರಲ್ಲಿ ಲೇಖಕಿ ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡ್ತಾರೆ ದಿಗ್ವಿಜಯ್ ಬಿ. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, ಇದರಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು, ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವಂತಹ ಡಾಕ್ಟರ್ ಎಂಎಸ್ ರವೀಂದ್ರ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ. ಒಂದು ಗಂಟೆಗೆ ಪ್ರಗತಿಪಥ, ಇದರಲ್ಲಿ ವಿಷಯ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ಮಾತನಾಡಿಕೊಡ್ತಾರೆ ಪತ್ರಕರ್ತ ಎಂ ರವಿ. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಭಾವಗೀತೆಗಳ ಕಾರ್ಯಕ್ರಮ, ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹಾಗೂ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ಮೂರು ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ, ನಾಲ್ಕು ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಏಕ್ ಜೊತೆ ಥಿಯೇಟರ್, ಐದು ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ, ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ, ಇದರಲ್ಲಿ ವಿಷಯ ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯ ಸಿದ್ದತೆಗಳು, ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು, ಎಂಟು ಗಂಟೆಗೆ ವನಿತಾ ವಿಹಾರ, ಇದರಲ್ಲಿ ಸಮಾಜ ಕಾರ್ಯಕರ್ತೆ ಹಾಸನದ ಡಿ ಶಿವಮ್ಮ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ್. ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಗಜಲ್ಗಳು, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಭಾಗವಂತಿಕೆ ಮೇಳ, ಇದರಲ್ಲಿ ತಮ್ಮಣ್ಣಗೌಡ ಜಿಎಸ್ ಮತ್ತು ತಂಡದವರಿಂದ ಪ್ರಹ್ಲಾದ ಚರಿತೆ, ರಾಮಾಂಜನೇಯ ಪ್ರಸಂಗ, ಸೀತಾಪಹರಣ ಪ್ರಸಂಗ. ಹತ್ತು ಗಂಟೆಗೆ ಮಧುರಗಾನ ಚಿತ್ರಗೀತೆಗಳ ಕಾರ್ಯಕ್ರಮ, ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಗೀತ್ ಕಥಾ ಛಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ.

ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಡಾಕ್ಟರ್ ಹೆಚ್ ಎ ಕಟ್ಟಿ ಅವರ ಭಕ್ತಿರಚನೆ. ಹಾಡಿದ್ದಾರೆ ಬಾಂಬೆ ಸಹೋದರಿಯರು.

ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯಲ್ಲಿ ಕೇಳಿ ಜಗನ್ನಾಥದಾಸರ ಭಕ್ತಿರಚನೆ ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ.

ಇದುವರೆಗೆ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ.

0: ಆಕಾಶವಾಣಿ ಚಿಂತನ ದಿವಾಕರ ಡೋಂಗ್ರೆ ಅವರಿಂದ.
1: ಕೂಸು ಕುಂಚಿಗಿ ತಿಂತು. ಶೈಶವದಲ್ಲಿರುವ ಮಗುವನ್ನು ಚಳಿ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರೂ ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ. ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ? ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು. ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಳಿತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ ದೇಹದಲ್ಲಿ ಕಸುವಿರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟಗಡ್ಡ ಮೀಸೆಗಳೇ ಭಾರವಾದವು. ಅಜ್ಜಿಯ ತಿಂತು ಕಜ್ಜಾಯ. ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿ ಅಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆ ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ. ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ. ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.
0: ಇದುವರೆಗೆ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಎಫ್ಎಸ್ ಕಲ್ಲಪ್ಪಣಮಠ ಅವರಿಂದ ಚಿಂತನವನ್ನ ಆಲಿಸುವಿರಿ.
2: ಆಕಾಶವಾಣಿ ಹಾಸನ. ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ, ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ದರಾ ಬೇಂದ್ರೆಯವರ ರಚನೆ, ಹಾಡಿದ್ದಾರೆ ರೋಹಿಣಿ ಮೋಹನ್.

0: ನಾವು ನಾಗರಿಕರು,
1: ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
0: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.
2: ಭಾವಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ, ಹಾಡಿದ್ದಾರೆ ರೋಹಿಣಿ ಮೋಹನ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ತೊಗರಿ ಒಂದು ದ್ವಿದಳ ಧಾನ್ಯದ ಬೆಳೆ. ಕಡಲೆ, ಹೆಸರು, ಉದ್ದಿನಂತಹ ದ್ವಿದಳ ಧಾನ್ಯಗಳ ಜೊತೆಗೆ ತೊಗರಿಯನ್ನು ಕೂಡ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ತೊಗರಿಯನ್ನ ಎಲ್ಲಾ ರೀತಿಯ ಭೂಮಿಯಲ್ಲಿಯೂ ಕೂಡ ಬೆಳೆಯಬಹುದು. ನೀರು ಸರಾಗವಾಗಿ ಬಸಿದು ಹೋಗುವಂತಹ ಭೂಮಿ ತೊಗರಿ ಬೆಳೆಗೆ ಉತ್ತಮವಾದಂತಹ ಭೂಮಿಯಾಗಿರುತ್ತೆ. ನೀರು ನಿಲ್ಲುವಂತಹ ತಗ್ಗು ಪ್ರದೇಶ ಹಾಗೂ ಹುಳಿಮಣ್ಣು ಇರುವಂತಹ ಭೂಮಿಯಲ್ಲಿ ತೊಗರಿಯನ್ನ ಬಿತ್ತಬಾರದು. ಅಂತಹ ಭೂಮಿ ತೊಗರಿಗೆ ಯೋಗ್ಯವಾದದ್ದಲ್ಲ. ತೊಗರಿ ಒಂದು ದೀರ್ಘಕಾಲದ ಬೆಳೆಯಾಗಿದ್ದು ಮೇ ತಿಂಗಳಿನಿಂದ ಆಗಸ್ಟ್ ಮೊದಲ ವಾರದವರೆಗೆ ಬಿತ್ತನೆಯನ್ನ ಮಾಡಬಹುದು. ನಾವು ಎಷ್ಟು ಮುಂಚಿತವಾಗಿ ತೊಗರಿಯನ್ನ ಬಿತ್ತುತ್ತೇವೆಯೋ ಅಷ್ಟು ಹೆಚ್ಚು ಇಳುವರಿಯನ್ನ ಈ ಬೆಳೆಯಿಂದ ಪಡೆದುಕೊಳ್ಳಬಹುದು. ಒಂದೇ ಬೆಳೆಯಾಗಿ ತೊಗರಿಯನ್ನ ಬೆಳೆಯುವುದು ಕೂಡ ಇದೆ. ಅಂತರ ಬೆಳೆಯಾಗಿಯೂ ಕೂಡ ತೊಗರಿಯನ್ನ ಬೆಳೆಯಬಹುದು. ಸಾಮಾನ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ತೊಗರಿಯನ್ನ ಅಂತರ್ಬೆಳೆಯಾಗಿ ಬಿತ್ತನೆಯನ್ನ ಮಾಡಿಕೊಳ್ತಾರೆ. ರಾಗಿ, ನೆಲಗಡಲೆ, ಮುಸ್ಕಿನ್ ಜೋಳ, ಜೋಳ, ಸೂರ್ಯಕಾಂತಿ ಇಂತಹ ಬೆಳೆಗಳ ಜೊತೆಗೆ ತೊಗರಿಯನ್ನ ಬೆಳೆಯುವುದು ಇದೆ. ಮೆಣಸಿನಕಾಯಿಯ ಜೊತೆಗೂ ತೊಗರಿಯನ್ನ ಬೆಳೆಯಬಹುದು. ಇದರ ಜೊತೆಗೆ ಭತ್ತದ ಗದ್ದೆಯ ಬದುಗಳಲ್ಲಿಯೂ ಕೂಡ ತೊಗರಿಯನ್ನ ಬೆಳೆಯಲಿಕ್ಕೆ ಅವಕಾಶ ಇದೆ. ಪೂರ್ಣ ಪ್ರಮಾಣದಲ್ಲಿ ತೊಗರಿಯನ್ನ ಬೆಳೆಯಬೇಕು ಅಂತಂದ್ರೆ ಪ್ರತಿ ಎಕರೆಗೆ 6 ಕೆಜಿಯಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಅಂತರ ಬೆಳೆಯಾಗಿ ತೊಗರಿಯನ್ನ ಆಯ್ಕೆ ಮಾಡಿಕೊಂಡ್ರೆ 3 ಕೆಜಿಯಷ್ಟು ಬಿತ್ತನೆ ಬೀಜ ಪ್ರತಿ ಎಕರೆಗೆ ಸಾಕಾಗುತ್ತೆ. ಬೀಜವನ್ನ ಸಾಲಿನಲ್ಲಿ ಬಿತ್ತುವುದಕ್ಕಿಂತಲೂ ಕೈಯಿಂದ ಊರುವ ಪದ್ಧತಿ ಹೆಚ್ಚು ಉಪಯುಕ್ತ. ತೊಗರಿ ಕಾಲಕ್ರಮೇಣ ಹರಡಿಕೊಳ್ಳುವುದರಿಂದ ಒಂದು ನಿರ್ದಿಷ್ಟ ಅಂತರದಲ್ಲಿ ಅದನ್ನ ಬಿತ್ತುವಂಥದ್ದು ಒಳ್ಳೆಯದು. ಹಾಗಾಗಿ ಊರುಗಾಳು ಪದ್ಧತಿ ಹೆಚ್ಚು ಸೂಕ್ತ ಅಂತ ಹೇಳಿ ಕೃಷಿ ವಿಜ್ಞಾನಿಗಳು ಹೇಳ್ತಾರೆ. ದೊಡ್ಡ ಪ್ರಮಾಣದಲ್ಲಿ ತೊಗರಿಯನ್ನ ಬಿತ್ತುವುದೇ ಆದಲ್ಲಿ ವಿವಿಧ ಮಾದರಿಯ ಕೂರಿಗೆಗಳು ಬಳಕೆಯಲ್ಲಿ ಇದ್ದಾವೆ. ವಿಸ್ತೀರ್ಣಕ್ಕೆ ಅನುಗುಣವಾಗಿ ಮಾನವ ಚಾಲಿತ ಕೂರಿಗೆ, ಎತ್ತು ಚಾಲಿತ ಕೂರಿಗೆ ಅಥವಾ ಟ್ರಾಕ್ಟರ್ ಚಾಲಿತ ಕೂರಿಗೆಗಳನ್ನ ಬಳಕೆಯನ್ನ ಮಾಡಬಹುದು. ಇವುಗಳನ್ನ ಬಳಕೆ ಮಾಡುವುದರಿಂದ ಬೀಜ ಮತ್ತು ಗೊಬ್ಬರ ಎರಡನ್ನೂ ಒಂದೇ ಸಾರಿಗೆ ಭೂಮಿಗೆ ಸೇರಿಸಲಿಕ್ಕೆ ಅನುಕೂಲ ಆಗುತ್ತೆ. ತೊಗರಿ ಬಿತ್ತನೆ ಬೀಜವನ್ನ 2 ಅಂಗುಲಕ್ಕಿಂತಲೂ ಹೆಚ್ಚು ಆಳದಲ್ಲಿ ಬಿತ್ತನೆಯನ್ನ ಮಾಡಬಾರದು. ತೊಗರಿ ಬೆಳೆ ಬಿತ್ತನೆ ಮಾಡಿದ 60-70 ದಿವಸಗಳವರೆಗೆ ಅದರ ಬೆಳವಣಿಗೆ ಬಹಳ ನಿಧಾನಗತಿಯಲ್ಲಿ ಇರೋದ್ರಿಂದ ಕಳೆಯನ್ನ ಚೆನ್ನಾಗಿ ನಿಯಂತ್ರಣವನ್ನ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಕಳೆಗಳು ಹೆಚ್ಚು ಹೆಚ್ಚು ಬೆಳೆದು ತೊಗರಿ ಬೆಳವಣಿಗೆಗೆ ಮಾರಕವಾಗಿ ಸಂಭವಿಸುತ್ತೆ.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
3: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
0: ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಬೆಳಗ್ಗೆ 7:15 ಪಾರಿಜಾತ, ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸ್ತುತಪಡಿಸ್ತಾರೆ ಸುಜಾತಾ ಎಫ್ ತಳವಾರ್.

ಈಗ ಕೇಳೋಣ ಒಂದು ಭಾವಗೀತೆ. ಲತಾ ರಾಜಶೇಖರ್ ಅವರ ಭಾವರಚನೆ, ಹಾಡಿದ್ದಾರೆ ಅರ್ಚನಾ ಉಡುಪಾ.

ಇದುವರೆಗೆ ಭಾವಗೀತೆಯೊಂದನ್ನು ಕೇಳಿದ್ರಿ. ಆಕಾಶವಾಣಿ ಹಾಸನ, ಸಮಯ ಆಗುತ್ತಲಿದೆ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.

ವಾಣಿ ಹಾಸನ. ಸಮಯ ಆಗುತ್ತಲಿದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಜೀವ ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ವಾರ್ತೆಗಳ ವಿವರ: ರಾಜ್ಯ ನೂತನ ಸಚಿವ ಸಂಪುಟ ರಚನೆ ಕುರಿತು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಿದ್ದಾರೆ. ನಾಳೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಲವರ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವುದು ನ್ಯಾಯಸಮ್ಮತವಲ್ಲ. ಕಲಬುರಗಿಯ ಆಳಂದದಲ್ಲಿ ನಡೆದಿರುವ ಘಟನೆಗೆ ಸಂಬಂಧಿಸಿದ ಪ್ರಕರಣವನ್ನೂ ಸಹ

0: ಹಿಂತೆಗೆದುಕೊಳ್ಳಲಾಗಿದೆ. ಇದರ ವಿರುದ್ದ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ 3 ವರ್ಷಗಳಿಂದಲೂ ಭ್ರಷ್ಟಾಚಾರ ಹಾಗೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದಲ್ಲಿ ತೊಡಗಿಕೊಂಡಿದೆ. ಹಿಂದೂಗಳ ಕಡೆಗಣನೆ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಖಾತ್ರಿ ಯೋಜನೆಗಳ ಜಾರಿಯಿಂದಾಗಿ ಅನುದಾನದ ಕೊರತೆ ಉಂಟಾಗಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಎಂದರು. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಆರಂಭವಾಗಿದ್ದು ಮೊದಲ ದಿನ ಶಾಲೆಗೆ ಆಗಮಿಸಿದ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಶಾಲೆಗಳನ್ನು ತಳಿರು ತೋರಣ ರಂಗೋಲಿ ಮೂಲಕ ಶೃಂಗಾರಗೊಳಿಸಿ ಹಬ್ಬದ ವಾತಾವರಣ ನಿರ್ಮಿಸಲಾಗಿತ್ತು. ಪುಷ್ಪಾರ್ಪಣೆ ಮಾಡುವ ಮೂಲಕ ಮಕ್ಕಳನ್ನು ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಕಡೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪುಸ್ತಕ ವಿತರಿಸಲಾಯಿತು. ರಜೆ ಬಿಡುವಿನಲ್ಲಿದ್ದ ಮಕ್ಕಳು ಉತ್ಸಾಹದಿಂದಲೇ ಶಾಲೆಗೆ ಹಾಜರಾದರು. ಕಳೆದ ಡಿಸೆಂಬರ್ನಲ್ಲಿ ನಡೆದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ತಾವು ಮಂಡಿಸಿದ್ದ ರಾಷ್ಟೀಯ ಪುಷ್ಪೋದ್ಯಮ ಮಂಡಳಿ ವಿಧೇಯಕ 2024 ಲೋಕಸಭೆಯಲ್ಲಿ ಪರಿಗಣಿಸಲು ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 117(3) ವಿಧಿಯ ಅಡಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪುಷ್ಪ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ರೈತರಿಗೆ ರಾಷ್ಟ್ರಮಟ್ಟದಲ್ಲಿ ಒಂದು ಸಾಂಸ್ಥಿಕ ಬೆಂಬಲ ಒದಗಿಸುವ, ಸಂಶೋಧನೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವ, ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅವಕಾಶ ಕಲ್ಪಿಸುವ ಹಾಗೂ ಮಾರುಕಟ್ಟೆ ವಿಸ್ತರಿಸಿ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ತಾವು ಡಿಸೆಂಬರ್ 2025 ಈ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದ್ದೆವು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆ ಈ ವಿಧೇಯಕವನ್ನು ಪರಿಗಣಿಸಿ ಸುದೀರ್ಘವಾಗಿ ಚರ್ಚಿಸಿ ದೇಶದ ಲಕ್ಷಾಂತರ ಹೂವು ಬೆಳೆಗಾರರ ದೃಷ್ಟಿಯಿಂದ ಈ ಮಸೂದೆಯನ್ನು ಅಂಗೀಕರಿಸಲಿದೆ ಎಂಬ ವಿಶ್ವಾಸವಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ವಚ್ಛತೆಯಿಂದ ಪರಿಸರ ಸ್ವಾಸ್ಥ್ಯ ಸಾಧ್ಯ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛ ಭಾರತ ಹಾಗೂ ಪಾರ್ಥೇನಿಯಂ ಅರಿವು ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವುದರೊಂದಿಗೆ ಪಾರ್ಥೇನಿಯಂ ಕಳೆ ನಿರ್ಮೂಲನೆ ಕುರಿತು ಅರಿವು ಮೂಡಿಸಲಾಯಿತು. ಸಹ ಸಂಶೋಧನಾ ನಿರ್ದೇಶಕ ಡಾ ಬಿಎಸ್ ಬಸವರಾಜು ಮಾತನಾಡಿ, ಪ್ಲಾಸ್ಟಿಕ್ ತ್ಯಾಜ್ಯವು ಪರಿಸರಕ್ಕೆ ದೊಡ್ಡ ಸವಾಲಾಗಿದ್ದು, ಪ್ಲಾಸ್ಟಿಕ್ ಬಾಟಲಿಗಳು, ಕವರ್ಗಳು ಹಾಗೂ ಇತರೆ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ತಿಳಿಸಿದರು. ಪ್ರತಿಯೊಬ್ಬ ನಾಗರಿಕನ ಸಹಕಾರದಿಂದ ಮಾತ್ರ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರ ನಿರ್ಮಾಣ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣಗೊಂಡಿದ್ದು, ಆರ್ಥಿಕವಾಗಿ ಹಿಂದುಳಿದ ಬೀದಿಬದಿ ವ್ಯಾಪಾರಿಗಳ ಜೀವನ ಮಟ್ಟ ಉತ್ತಮಪಡಿಸುವಲ್ಲಿ ಈ ಯೋಜನೆ ನೆರವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಅಸಂಖ್ಯಾತ ಬೀದಿಬದಿ ವರ್ತಕರಿಗೆ ಅಡಮಾನರಹಿತ ಸಾಲ ಸೌಲಭ್ಯ ಒದಗಿಸುವುದು ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಯೋಜನೆ ನೆರವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೀದಿಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ಕುಮಾರ್ ಮಾತನಾಡಿ, ಪಿಎಂ ಸ್ವನಿಧಿ ಯೋಜನೆಯು ಕೇಂದ್ರ ಸರ್ಕಾರ ಬೀದಿಬದಿ ವ್ಯಾಪಾರಿಗಳಿಗೆ ಆರಂಭಿಸಿದ ಕಿರುಸಾಲ ಯೋಜನೆಯಾಗಿದ್ದು, ಯಾವುದೇ ಮೇಲಾಧಾರವಿಲ್ಲದೆ ವ್ಯಾಪಾರ ಬಂಡವಾಳಕ್ಕಾಗಿ ಸುಲಭವಾಗಿ ಸಾಲ ಒದಗಿಸುತ್ತದೆ. ಇದರಿಂದ ಹಲವು ಬೀದಿಬದಿ ವ್ಯಾಪಾರಿಗಳು ಸ್ವಾವಲಂಬಿಗಳಾಗಿ ಬದುಕಲು ಸಹಕಾರಿಯಾಗಿದ್ದು, ಅರ್ಹರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣ ಪಂಚಾಯತ್ ವತಿಯಿಂದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದ್ದು, ಸದುಪಯೋಗಪಡಿಸಿಕೊಳ್ಳುವಂತೆ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ನಗರದ ಬೀದಿಬದಿ ವ್ಯಾಪಾರಿಗಳಿಗೆ ಕಿರುಸಾಲ ಸೌಲಭ್ಯ ಹಾಗೂ ಸಾಮಾಜಿಕ ಭದ್ರತೆಗಳ ಯೋಜನೆಗಳನ್ನು ಕಲ್ಪಿಸುವುದಕ್ಕಾಗಿ ನಗರ ಮಟ್ಟದಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಲೋಕ ಕಲ್ಯಾಣ ಮೇಳಗಳನ್ನು ನಿನ್ನೆಯಿಂದ ಇದೇ 30ರವರೆಗೆ ಒಂದು ತಿಂಗಳ ಕಾಲ ಆಯೋಜಿಸಲಾಗಿದೆ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದ್ದು ಗ್ರಾಹಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ಅಂತರ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಇಂಧನ ಅಕ್ರಮ ದಾಸ್ತಾನು ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದರು. ಕಳೆದ 3 ದಿನಗಳಲ್ಲಿ 460 ಎಲ್ಪಿಜಿ ವಿತರಣಾ ಏಜೆನ್ಸಿಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 10 ಎಫ್ಐಆರ್ ದಾಖಲಿಸಲಾಗಿದೆ. 22 ಎಲ್ಪಿಜಿ ವಿತರಣಾ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗಿದ್ದು 3 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಕಳೆದ 3 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸುವ 1,300 ಬಂಕ್ಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 960 ಲೀಟರ್ ಪೆಟ್ರೋಲ್ ಮತ್ತು 2,194 ಲೀಟರ್ ಡೀಸೆಲ್ ಜಪ್ತಿ ಮಾಡಲಾಗಿದೆ. 18 ಪ್ರಕರಣ ದಾಖಲಿಸಲಾಗಿದ್ದು 7 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಲಕ್ಕುಂಡಿ ಅಭಿವೃದ್ದಿ ಪ್ರಾಧಿಕಾರದ ವತಿಯಿಂದ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಉತ್ಖನನ ಕಾರ್ಯ ಪ್ರಗತಿಯಲ್ಲಿದೆ. ಇತ್ತೀಚೆಗೆ 12ನೇ ಶತಮಾನದ ಚಾಳುಕ್ಯ ಚಕ್ರವರ್ತಿ 2ನೇ ಜಗದೇಕ ಮಲ್ಲನ ಆಳ್ವಿಕೆ ಸೂಚಿಸುವ ಕನ್ನಡ ಲಿಪಿ ಶಾಸನ ಪತ್ತೆಯಾಗಿದೆ. ಮಣ್ಣಿನಡಿ ಹುದುಗಿರುವ ಐತಿಹಾಸಿಕ ಪಡೆಯುಳಿಕೆಗಳ ಪತ್ತೆಗಾಗಿ ಸ್ಯಾಟಲೈಟ್ ಇಮೇಜಿಂಗ್ ತಂತ್ರಜ್ಞಾನ ಬಳಸುವಂತೆ ಸಚಿವರು ಸೂಚಿಸಿದ್ದಾರೆ. ಲಕ್ಕುಂಡಿಯ ಐತಿಹಾಸಿಕ ಪಡೆಯುಳಿಕೆಗಳ ಪತ್ತೆ ಕಾರ್ಯದ ಬಗ್ಗೆ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ.
4: ಕಳೆದ 15 ದಿನಗಳಲ್ಲಿ 120ಕ್ಕಿಂತ ಹೆಚ್ಚು ದೇವಾಲಯ ಮತ್ತು ಸ್ಮಾರಕಗಳನ್ನು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ ಇತಿಹಾಸದಲ್ಲಿ ಹೂತು ಹೋಗಿರುವಂತ 101 ದೇವಾಲಯಗಳ ಅನಾವರಣಕ್ಕೆ ನಿಯಾಸ್ ಅನ್ನುವಂತ ಒಂದು ಸಂಸ್ಥೆಯ ಮೂಲಕ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಆ ದೇವಾಲಯಗಳನ್ನು ಮತ್ತು ಬಾವಿಗಳನ್ನು ಹೊರತರುವಂತಹ ಒಂದು ವಿನೂತನ ಒಂದು ಪ್ರಯತ್ನವನ್ನು ಸಹಿತವಾಗಿ ಮಾಡಲಾಗುತ್ತದೆ.
0: ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸಲು ಆಗ್ರಹಿಸಿವೆ. ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಹಾಗೂ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಂಟಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಕನಿಷ್ಠ ವೇತನ ಹೆಚ್ಚಳದಿಂದ ವ್ಯಾಪಾರ ಕೈಗಾರಿಕೆ ಹಾಗೂ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದ್ದು ಈ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ದಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
5: ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್.
6: ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

ಪ್ರೀತಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಪಾರಿಜಾತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಿಮಗೆ ಪರಿಚಯ ಮಾಡಲಿಕ್ಕಿರುವಂತಹ ಕೃತಿ ಅನುಭವಕ್ಕೆ ಸಂಬಂಧಪಟ್ಟದ್ದು. ರಮಣ ಮಹರ್ಷಿಗಳ ಹೆಸರನ್ನು ನೀವೆಲ್ಲ ಕೇಳಿರ್ತೀರಿ. ರಮಣ ಮಹರ್ಷಿಗಳ ಒಂದು ಪುಟ್ಟ ಪರಿಚಯ ಈ ಕೃತಿಯಲ್ಲಿ ಇದೆ. ಈ ಕೃತಿಯ ಶೀರ್ಷಿಕೆ ರಮಣ ಮಹರ್ಷಿ. ಮೂಲ ಕೆ ಸ್ವಾಮಿನಾಥನ್ ಅವರು ಬರೆದಿರುವಂಥದ್ದು. ಕನ್ನಡಕ್ಕೆ ಅನುವಾದ ಮಾಡಿದವರು ಎನ್ ಬಾಲಸುಬ್ರಹ್ಮಣ್ಯ. ಈ ಕೃತಿಯನ್ನು ಪ್ರಕಾಶನ ಮಾಡಿದವರು ನ್ಯಾಷನಲ್ ಬುಕ್ ಟ್ರಸ್ಟ್ ಇಂಡಿಯಾ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಒಂದೊಂದು ಸರ್ತಿ ಅನಿಸುತ್ತೆ, ಕಾರ್ಯಕ್ರಮವನ್ನು ಕೇಳ್ತಾ ಇರೋರಲ್ಲಿ ದೇವರನ್ನು ನಂಬುವವರು, ದೇವರನ್ನು ನಂಬದೇ ಇರುವವರು, ಪೂಜೆ ಮಾಡುವವರು, ಪೂಜೆ ಮಾಡದೆಯೂ ದೇವರನ್ನು ನಂಬಿರುವಂಥವರು, ಅಥವಾ ಕಾಯಕವೇ ಕೈಲಾಸ ಅಂತ ಅಂದ್ಕೊಂಡವರು, ಅಥವಾ ನನ್ನೊಳಗೆ ದೇವರಿದ್ದಾನೆ ಅಂತ ಅಂದ್ಕೊಂಡವರು, ಅಥವಾ ನಾವು ಮಾಡುವ ಕೆಲಸಗಳಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ನಡೆಯಲ್ಲಿ, ನುಡಿಯಲ್ಲಿ ದೇವರಿದ್ದಾನೆ ಅಂತ ತಿಳ್ಕೊಂಡವರು, ಎಲ್ಲ ರೀತಿಯವರು ಇದ್ದೀರಿ. ನಮಗೆ ತಿಳಿದಾಗಿನಿಂದ, ಅಂದರೆ ನಾಗರಿಕತೆ ಬೆಳೆದಾಗಿನಿಂದ ನಮ್ಮ ನೆಲಕ್ಕೆ ಈ ಅನುಭವ ಪರಂಪರೆ ಹೊಸದೇನಲ್ಲ. ಈ ಥರದ ಅನುಭವ ಸಂತರನ್ನು ನಾವು ಕಾಣ್ತಾ ಬಂದಿದ್ದೇವೆ. ಬುದ್ಧ ಇರಬಹುದು, ಶಂಕರಾಚಾರ್ಯರಿರಬಹುದು, ಕಬೀರ ಇರಬಹುದು, ಶಿಶುನಾಳ ಶರೀಫರು ಇರಬಹುದು, ಕನಕದಾಸರಿರಬಹುದು, ಹೀಗೆ ಅನೇಕರ ಹೆಸರನ್ನು ನಾವು ಉಲ್ಲೇಖಿಸ್ತಾ ಹೋಗ್ಬೋದು. ಸ್ನೇಹಿತರೆ, ನಮ್ಮೆಲ್ಲರಿಗೂ ಒಮ್ಮೊಮ್ಮೆ ಅನಿಸುತ್ತೆ, ದೇವರಂದರೆ ಏನು, ದೇವರು ಎಲ್ಲಿದ್ದಾನೆ, ದೇವರನ್ನು ಹುಡುಕಬೇಕು, ದೇವರ ಜೊತೆಗೆ ನಾವು ಮುಖಾಮುಖಿ ಆಗಬೇಕು, ಅವರನ್ನು ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕು. ಹೀಗೆ ನಾವು ತುಂಬ ಸಂತೋಷದಲ್ಲಿದ್ದಾಗ ಮತ್ತು ತುಂಬ ತೊಳಲಾಟದಲ್ಲಿದ್ದಾಗ, ಬದುಕಿನೊಂದಿಗೆ ಹೋರಾಟದಲ್ಲಿರುವಾಗ ಅನೇಕ ಸಂದರ್ಭಗಳಲ್ಲಿ ಅನಿಸುತ್ತೆ, ದೇವರೇ ನಮ್ಮನ್ನು ಕಾಪಾಡಬೇಕು, ಅಥವಾ ದೇವರೊಟ್ಟಿಗೆ ನಾನು ಮಾತಾಡಬೇಕು, ಸಾವು ಅಂದ್ರೇನು, ಬದುಕು ಅಂದ್ರೇನು, ಆತ್ಮ ಅಂದ್ರೇನು, ಹೀಗೆ ಅನೇಕ ಪ್ರಶ್ನೆಗಳೊಟ್ಟಿಗೆ ನಾವು ಜಿಜ್ಞಾಸೆಯಲ್ಲಿ ಬಿದ್ದಿರ್ತೀವಿ, ಒಂದಲ್ಲ ಒಂದು ರೀತಿಯಲ್ಲಿ ಅಥವಾ ಯಾವ್ಯಾವುದೋ ಸಂದರ್ಭಗಳಲ್ಲಿ ಬಿದ್ದಿರ್ತೀವಿ. ಈ ತರಹದ ಒಂದು ಜಿಜ್ಞಾಸೆಗೆ ಬಿದ್ದು ಮಹರ್ಷಿಯಾದವರು ರಮಣ ಮಹರ್ಷಿಗಳು. ರಮಣ ಮಹರ್ಷಿಗಳ ಹೆಸರನ್ನು ನೀವೆಲ್ಲ ಕೇಳಿರ್ತೀರಿ. ಅವರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಕೃತಿಯಲ್ಲಿ ಆತ್ಮದ ಬಗ್ಗೆ ಅಥವಾ ದೇಹದೊಳಗಿರುವ ಚೈತನ್ಯದ ಬಗ್ಗೆ ಹೀಗೆ ಹೇಳ್ತಾರೆ ನೋಡಿ. ಚೈತನ್ಯ ವಸ್ತುವು ತನಗಿಷ್ಟ ಬಂದಂತೆ ವರ್ತಿಸುತ್ತದೆ. ಆತ್ಮವು ತಾನು ವರಿಸಿದವನಿಗೆ ತನ್ನನ್ನು ಪ್ರಕಟಪಡಿಸಿಕೊಳ್ಳುತ್ತದೆ ಮತ್ತು ಜೀವನ್ಮುಕ್ತಿಗೆ ಕಾರಣವನ್ನು ವಿವರಿಸುವುದಿಲ್ಲ. ಆದರೂ ಕಮಲವನ್ನು ಸೃಷ್ಟಿಸುವಲ್ಲಿ ಸರ್ವಶಕ್ತನಾದ ಸೂರ್ಯನ ಜೊತೆಗೆ ಅದರ ಕಿರಿಯ ಸಹಕಾರಿಯಾಗಿ ಕೊಳಕ್ಕೂ ಸ್ವಲ್ಪ ಗೌರವ ಸಲ್ಲಬೇಕು. ಸಾಕ್ಷಾತ್ಕಾರದ ಬಗ್ಗೆ ಭವಿಷ್ಯ ನುಡಿಯಲಾಗುವುದಿಲ್ಲ, ಅದನ್ನು ಉಂಟು ಮಾಡಲೂ ಕೂಡ ಸಾಧ್ಯ ಇಲ್ಲ. ಆದರೆ ಅದು ಸಂಭವಿಸಿದ ತರುವಾಯ ಅದನ್ನು ವಿವರಿಸಬಹುದು. ಭಾವಪೂರ್ಣತೆಯಿಂದ ಕೂಡಿದ ಬಂಗಾಳಿ ಸಂಸ್ಕೃತಿಗೆ ಶ್ರೀರಾಮಕೃಷ್ಣರು ಆಗಿರುವಂತೆ ಮತ್ತು ಚುರುಕಾದ ವಸ್ತುನಿಷ್ಠ ವ್ಯಾವಹಾರಿಕತೆಯಿಂದ ಕೂಡಿದ ಗುಜರಾತಿ ಸಂಸ್ಕೃತಿಗೆ ಗಾಂಧೀಜಿಯವರು ಆಗಿರುವಂತೆ ಶ್ರೀರಮಣರು ನಿಷ್ಠುರವಾದ ಬೌದ್ಧಿಕ ನಿಸ್ಪೃಷ್ಟತೆಯಿಂದ ಕೂಡಿದ ತಮಿಳು ಸಂಸ್ಕೃತಿಯ ಒಂದು ಪ್ರಾತಿನಿಧಿಕ ಹೂವು ಆಗಿದ್ದಾರೆ. ಆಶ್ಚರ್ಯ ಅಂದರೆ ಈ ಆಧುನಿಕ ಯುಗದಲ್ಲಿಯೂ ಕೂಡ ಮಾತೃದೇವತೆಯ ಪೂಜೆಯ ಶ್ರೀರಾಮಕೃಷ್ಣರನ್ನು ಶ್ರೀಮಂತವಾದ ಆಧ್ಯಾತ್ಮಿಕ ಅನುಭವಕ್ಕೆ ಒಯ್ದದ್ದು ಮತ್ತು ಶಿವನ ಸಹವಾಸವು ವಿದ್ಯಾರ್ಥಿಯಾದ ರಮಣರಿಗೆ ಸಾವಿನ ದರ್ಶನವನ್ನೂ ಆತ್ಮದ ಸಾಕ್ಷಾತ್ಕಾರವನ್ನೂ ತಂದದ್ದು ಅಂತ ಹೇಳ್ತಾರೆ. ಪ್ರಾಚೀನ ಕಾಲದಲ್ಲಿ ನಿರೂಪಿಸಿದಂತಹ ನಾಲ್ಕು ಮಾರ್ಗಗಳು ಭಕ್ತಿ, ಕರ್ಮ, ಯೋಗ ಮತ್ತು ಜ್ಞಾನ, ಇವನ್ನ ಈ ನಾಲ್ವರು ಆಧ್ಯಾತ್ಮಿಕ ಮಹಾಪುರುಷರಿಗೆ, ಅಂದರೆ ಶ್ರೀರಾಮಕೃಷ್ಣರಿಗೆ, ಗಾಂಧೀಜಿಯವರಿಗೆ, ಶ್ರೀ ಅರವಿಂದ ಅವರಿಗೆ, ಹಾಗೆ ಶ್ರೀ ರಮಣ ಮಹರ್ಷಿಯವರಿಗೆ ಹೋಲಿಸಿದರೆ ಆಶ್ಚರ್ಯದ ಸಂಗತಿ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಶ್ರೀ ರಮಣ ಮಹರ್ಷಿಗಳು ಹೇಗಾದರೂ, ಎಲ್ಲರಿಗೂ ಇರೋ ಹಾಗೆ ಇವರಿಗೂ ಕೂಡ ಹುಟ್ಟಿನಲ್ಲಿ ಇಟ್ಟಿರುವಂತಹ ಹೆಸರು ಬೇರೆ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ನಂತರ ಅವರಿಗೆ ದಕ್ಕಿದ ಹೆಸರು ಬೇರೆ. ಹಾಗಾದರೆ ರಮಣರ ಮೊದಲ ಹೆಸರು ವೆಂಕಟರಾಮನ್ ಅಂತ. 1879 December 29 ಅಂದರೆ ಅರ್ಧರಾತ್ರಿ ಕಳೆದ ನಂತರ, ಸ್ವಲ್ಪ ಹೊತ್ತಿನ ನಂತರ ಇವರು ಹುಟ್ಟಿದರು. ಇವರ ತಂದೆ ತಿರುಚುಳಿಯಲ್ಲಿನ ಸುಂದರಂ ಅಯ್ಯರ್ ಅನ್ನುವಂತಹ ಒಬ್ಬ ವಕೀಲರು. ತಾಯಿಯ ಹೆಸರು ಅಳಗಮ್ಮ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ತಮ್ಮ ಊರಿನಲ್ಲಿ ಪಡೆದು
ಮಾಧ್ಯಮಿಕ ಶಾಲೆಗೆ ಅವರು ಒಂದು ವರ್ಷ ದಿಂಡಿಗಲ್ಲಿಗೆ ಹೋಗ್ತಾರೆ. 1892 ಅವರ ತಂದೆ ಹಠಾತ್ತಾಗಿ ತೀರು ಹೋಗ್ಬಿಡ್ತಾರೆ. ವೆಂಕಟರಾಮನ್ ಮತ್ತೆ ಅವರ ಅಣ್ಣ ನಾಗಸ್ವಾಮಿ ಅವರ ಚಿಕ್ಕಪ್ಪ ಆದಂತಹ ಸುಬ್ಬ ಅಯ್ಯರ್ ಅವರೊಟ್ಟಿಗೆ ಮಧುರೈಗೆ ಹೋಗ್ತಾರೆ. ಇನ್ನು ಚಿಕ್ಕ ಇಬ್ಬರು ಮಕ್ಕಳು ನಾಗಸುಂದರಂ ಮತ್ತೆ ಅಲಮೇಲು ತಾಯಿಯೊಡನೆ ಅವರ ದೊಡ್ಡಪ್ಪ ನೆಲ್ಲಿಯಪ್ಪ ಅಯ್ಯರೊಡನೆ ಇರಲಿಕ್ಕೆ ಮಾನಮಧುರೆಗೆ ಹೋಗ್ತಾರೆ. ಕಾಲಕ್ರಮದಲ್ಲಿ ವೆಂಕಟರಾಮನ್ ಅವರು

0: ಮಧುರೆ ಅಮೆರಿಕನ್ ಮಿಷನ್ ಹೈಸ್ಕೂಲ್ಗೆ ಸೇರಿದರು. ಅವರು ಪಾಠ ಪ್ರವಚನಗಳನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳಲೇ ಇಲ್ಲ. ಆದರೆ ಬಹಳ ಬುದ್ಧಿವಂತರಾಗಿದ್ದರು ಮತ್ತು ಒಳ್ಳೆಯ ಜ್ಞಾಪಕ ಶಕ್ತಿ ಇತ್ತು. ಹಾಗಾಗಿ ಅವರು ತರಗತಿಯನ್ನು ತೇರ್ಗಡೆ ಆಗ್ತಾಯಿದ್ರು. ಅವರಿಗೆ ಆಧ್ಯಾತ್ಮಿಕ ಬಲವಿತ್ತು ಅನ್ನೋದನ್ನು ತೋರಿಸಲಿಕ್ಕೆ ಈ ಸಮಯದಲ್ಲಿ, ಅಂದರೆ ಅವರು ಶಾಲೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ಸೂಚನೆಗಳು ಕೂಡ ಇರಲಿಲ್ಲ. ಒಳ್ಳೆಯ ಮೈಕಟ್ಟಿತ್ತು. ಆಟ ಪಾಠಗಳಲ್ಲಿ ಬಹಳ ಆಸಕ್ತಿ ಹೊಂದಿದರು. ಸಾಮಾನ್ಯವಾಗಿ ಕುಸ್ತಿ ಮತ್ತು ಈಜಿನ ಪಂದ್ಯಗಳಲ್ಲಿ ಇವರು ಗೆಲ್ತಾ ಇದ್ರು. ಅವರು ಗಾಢ ನಿದ್ರೆಯಲ್ಲಿ ಇದ್ದಾಗ ಅವರನ್ನು ಎಬ್ಬಿಸೋದು ಕೂಡ ಕಷ್ಟ ಆಗಿತ್ತು. ರಸ್ತೆಯ ಆಚೆಯಿಂದ ದೊಡ್ಡ ಕೊಡದಲ್ಲಿ ನೀರು ತರ್ತಾ ಇದ್ದ ವೆಂಕಟರಾಮನ್ ತಮ್ಮ ಚಿಕ್ಕ ಮನೆಗೆಲಸದಲ್ಲಿ ಕೂಡ ನೆರವಾಗ್ತಾ ಇದ್ರು. ತಂದೆ ಇಲ್ಲದ ಇಂಥ ಹುಡುಗನಿಗೆ ಕೆಲಸಗಳನ್ನು ಕೊಡ್ತಾರಲ್ಲ ಅಂತ ವೆಂಕಟರಾಮನ್ ಅವರ ತಾಯಿಗೆ ಬಹಳ ಬೇಜಾರಾಗಿತ್ತು. ಆದರೆ ಒಂದು ದಿನ ವೆಂಕಟರಾಮನ್ ಅವರ ತಾಯಿ ಮಧುರೆಗೆ ಬಂದಿದ್ರು. ಆ ದೊಡ್ಡ ಕೊಡದಲ್ಲಿ ನೀರು ತರಲಿಕ್ಕೆ ಅವರಿಗೆ ಆಗಲೇ ಇಲ್ಲ. ಆಗ ವೆಂಕಟರಾಮನ್ ಅವರಿಗೆ ಹೇಳಿದರು, ಬಾಯಿಲಿ ಇದನ್ನು ತೆಗೆದುಕೊಂಡು ಹೋಗು ಅಂತ. ಆಗ ವೆಂಕಟರಾಮನ್ ನಗ್ತಾ ಹೇಳಿದರು, ನೋಡು ನನ್ನ ಚಿಕ್ಕಮ್ಮನಲ್ಲಿ ನೀನು ತಪ್ಪು ಕಂಡು ಹಿಡಿದೆ, ಈಗ ನೀನು ಮಾಡ್ತಾ ಇರೋದೇನು ಅಂತ ಅವರ ತಾಯಿಯನ್ನೇ ನೇರವಾಗಿ ಕೇಳಿದರು. 1895 ನವೆಂಬರ್ ತಿಂಗಳಿನಲ್ಲಿ ಹಿರಿಯ ಸಂಬಂಧಿಯೊಬ್ಬರು ಅರುಣಾಚಲಕ್ಕೆ ಹೋಗಿ ಬಂದದ್ದನ್ನು ತಿಳಿಸಿದರು. ವೆಂಕಟರಾಮನ್ಗೆ ಬಾಲ್ಯದಿಂದಲೂ ಈ ಹೆಸರು ಭಯ, ಭಕ್ತಿ ಮತ್ತು ಪ್ರೀತಿಯನ್ನು ಹುಟ್ಟಿಸ್ತಾ ಇದ್ವು. ಅರುಣಾಚಲ ಅಂದರೆ ತಿರುವಣ್ಣಾಮಲೆ, ನಿಜವಾದ ಮತ್ತು ಹತ್ತಿರದಲ್ಲಿರುವ ಒಂದು ಊರು ಅನ್ನೋದನ್ನು ಅವರು ಮೊದಲ ಬಾರಿಗೆ ತಿಳಿದುಕೊಂಡ್ರು. ಸ್ವಲ್ಪ ಕಾಲದ ನಂತರ ಪೆರಿಯ ಪುರಾಣದ ಒಂದು ಪ್ರತಿ ಅವರ ಕೈ ಸೇರಿತು. ಶಿವನ ಅನುಗ್ರಹವನ್ನು ಸಂಪಾದಿಸಿದಂತಹ 63 ಸಂತರ ಕಥೆಗಳನ್ನು ಓದುತ್ತಾ ಅವರು ಆನಂದದಿಂದ ತುಂಬಿ ತುಳುಕಿದರು. ಈ ಸಂಧಿಕಾಲ ಅಂತೀವಲ್ಲ, ಹಾಗೆ ಒಂದು ಮಹಾಘಟನೆ ಸಂಭವಿಸಿದ್ದು 1896 ಜುಲೈನಲ್ಲಿ. ಅಂದರೆ ಪ್ರಾಯಶಃ ಅವರು ಮಧುರೆಯನ್ನು ಅಂತಿಮವಾಗಿ ಬಿಟ್ಟು ಹೋಗುವ ಸುಮಾರು 6 ವಾರಗಳ ಮೊದಲು. ಒಂದಿನ ಅವರು ತಮ್ಮ ಚಿಕ್ಕಪ್ಪನ ಮನೆಯ ಮಹಡಿಯಲ್ಲಿ ಒಬ್ಬರೇ ಕುಳಿತಿದ್ರು. ಅವರ ಆರೋಗ್ಯ ಚೆನ್ನಾಗಿಯೇ ಇತ್ತು. ಆದರೆ ಹಠಾತ್ತಾಗಿ ಯಾವ ಕಾರಣವೂ ಇಲ್ಲದೆ ಅವರಿಗೆ ಮರಣದ ಭಯ ತಟ್ಟಿತು. ಇದು ಅವರ ಮನಸ್ಸನ್ನು ಒಳಮುಖ ಮಾಡಿತು. ಅವರು ಈ ಬಗೆಯ ಜಿಜ್ಞಾಸೆಯೊಂದನ್ನು ನಡೆಸಿದರು. ಈಗ ನಾನು ಸಾಯ್ತಾ ಇದ್ದೇನೆ, ಈ ಸಾವು ಅಂದ್ರೇನು, ಸಾಯ್ತಾ ಇರುವುದು ಯಾವುದು, ಈ ದೇಹ ಸಾಯುತ್ತೆ, ಅವಯವಗಳನ್ನು ಉದ್ದವಾಗಿ ನೀಡಿ ಅವನ್ನು ಗಡುಸಾಗಿಸಿ ಉಸಿರನ್ನು ಬಿಗಿ ಹಿಡಿದು ಬಾಯಿಯನ್ನು ಮುಚ್ಚಿ ಅವರು ಸಾವನ್ನು ಅಭಿನಯಿಸಿದರು. ಮೌನವಾಗಿ ಜಿಜ್ಞಾಸೆಯನ್ನು ಮುಂದುವರಿಸಿದರು. ಸರಿ, ಈಗ ದೇಹ ಸತ್ತು ಹೋಯಿತು, ನಿಶ್ಚಲವಾಗಿರುವ ಅದನ್ನು ಸ್ಮಶಾನಕ್ಕೆ ಒಯ್ದು ಅಲ್ಲಿ ಸುಟ್ಟು ಬೂದಿ ಮಾಡ್ತಾರೆ. ಆದರೆ ನಾನು ಸತ್ತಿದ್ದೇನೆಯೇ? ದೇಹವೇ ನಾನೇ? ದೇಹ ಮೌನವಾಗಿದೆ ಮತ್ತು ಜಡ, ಆದರೆ ನನ್ನ ವ್ಯಕ್ತಿತ್ವದ ಪೂರ್ಣ ಪ್ರಭಾವ ನನಗೆ ಅರಿವಾಗ್ತಾ ಇದೆ. ಒಳಗಿರುವ ನಾನು ಎನ್ನುವುದರ ಸ್ಫುರಣ ಮಾತು ಕೂಡ ನನಗೆ ಕೇಳಿಸ್ತಾ ಇದೆ. ಅದರಿಂದ ನಾನು ದೇಹವನ್ನು ಮೀರಿರುವಂತಹ ಅರಿವು, ನಾನು ಅಮರವಾದ ಚೈತನ್ಯ. ಇದಿಷ್ಟು ಜಿಜ್ಞಾಸೆ ಬೌದ್ಧಿಕ ಕಸರತ್ತಾಗಿರಲಿಲ್ಲ. ಅದರ ಬದಲು ಪದಗಳ ಮೂಲಕವಾಗಿರದೆ ಅಂಗಾಂಗಗಳ ಮೂಲಕ ಅವರು ಅನುಭವಿಸಿದ ನಾನಿದ್ದೇನೆ ಎಂಬ ಶುದ್ಧ ಅರಿವಿನ ಜೀವಂತವಾದಂತಹ ಅನುಭವ. ವಿದ್ಯಾರ್ಥಿಯೊಬ್ಬನನ್ನ ಋಷಿಯನ್ನಾಗಿ ಮಾಡಿದ ಮರಣದ ಈ ಅಭಿನಯವನ್ನು ಪುರಾಣ, ತತ್ವಶಾಸ್ತ್ರ ಮತ್ತು ನೀತಿಶಾಸ್ತ್ರಗಳ ಪರಿಭಾಷೆಯಲ್ಲಿ ಹೇಳಬಹುದು. ವೆಂಕಟರಾಮನ್ ತಮ್ಮ ಅಂತರಾತ್ಮವು ಶುದ್ಧ ಚೈತನ್ಯವಾಗಿದೆ ಎಂಬುದನ್ನು ಕಂಡುಕೊಂಡರು ಮತ್ತು ಈ ರೀತಿ ಸಾವಿನ ಭಯವನ್ನು ಯಾವತ್ತಿಗೂ ಜಯಿಸಿದರು. ಈ ಏಕೈಕ ಅನುಭವವು ಮಾನವನ ದುಃಖ ಮತ್ತು ಸಾವನ್ನ ಕುರಿತ ಬುದ್ಧನ ದೀರ್ಘ ಧ್ಯಾನವನ್ನು ಒಳಗೊಂಡಿತ್ತು. ಶೇಕ್ಸ್ಪಿಯರನ ಮೊಳಗುವ ಪದಗಳಲ್ಲಿ ಅವರು ಮನುಷ್ಯರನ್ನ ತಿನ್ನುವ ಸಾವನ್ನ ತಿಂದರು ಮತ್ತು ಸಾವು ಸತ್ತಿರುವುದರಿಂದ ತರುವಾಯ ಮತ್ತೆ ಸಾಯುವುದು ಇರುವುದೇ ಇಲ್ಲ. ಜ್ಞಾನದೊಡನೆ ಸಂಪೂರ್ಣ ತಾದಾತ್ಮ್ಯದ ಮತ್ತು ದೇಹಾತ್ಮ ಭಾವದಿಂದ ಸ್ವತಂತ್ರವಾಗಿರುವುದರ ಈ ಅತಿ ಶ್ರೇಷ್ಠವಾದಂತಹ ಅನುಭವ ಅವರಿಗೆ ಸತ್ಯ ಮತ್ತು ಜ್ಞಾನ ಇವುಗಳ ನಡುವೆ ಇರುವ ಕೃತಕವಾದ ಅಡ್ಡಗೋಡೆಯನ್ನು ಧ್ವಂಸ ಮಾಡಿತು. ಅಷ್ಟೇ ಅಲ್ಲದೆ ಈ ಸರ್ವ ವ್ಯಾಪಕವಾದಂತಹ ಪ್ರೇಮ ಮತ್ತು ಆನಂದಗಳ ಚಿಲುಮೆಯೊಂದನ್ನು ಚಿಮ್ಮಿಸಿತು. ಈ ಅರ್ಧ ಶತಮಾನದ ಅಹಂಕಾರರಹಿತ ಜೀವನದ ಮೂಲಕ ಎಲ್ಲ ಜೀವಗಳ ಏಕತೆಯನ್ನು ಸ್ಥಾಪಿಸಿತು. ಈ ಘಟನೆಯ ನಂತರ ವೆಂಕಟರಾಮನ್ನವರು ಇನ್ನೂ ಹೆಚ್ಚು ಹೆಚ್ಚು ಸಮಾಧಿ ಸ್ಥಿತಿಗೆ ಹೋಗ್ತಾ ಇದ್ರು. ಯಾಂತ್ರಿಕವಾಗಿ ಪಾಠ ಪ್ರವಚನಗಳನ್ನು ಮುಂದುವರಿಸಿದರು. ಜನಗಳ ಜೊತೆ ವ್ಯವಹಾರಗಳಲ್ಲಿ ಹೆಚ್ಚು ವಿನಮ್ರರಾಗಿ ವಿನೀತರಾಗಿ ನಡ್ಕೊಂಡ್ರು. ದೇವಸ್ಥಾನಕ್ಕೆ ಇನ್ನೂ ಹೆಚ್ಚು ಸಲ ಮತ್ತೆ ಇನ್ನೂ ಗಾಢ ಭಕ್ತಿಭಾವದಿಂದ ಹೋಗತೊಡಗಿದರು. ಪೆರಿಯ ಪುರಾಣದ ಕಥೆಗಳು ಮತ್ತು ದೇವಸ್ಥಾನದಲ್ಲಿ ಅವರು ನೋಡಿದ್ದ 63 ನಾಯರರ ವಿಗ್ರಹಗಳು ಈಗ ಒಂದು ಹೊಸ ಅರ್ಥವನ್ನು ಪಡೆದವು. ಹೊಸ ಬದುಕಿಗೆ ನಾನು ಎಚ್ಚೆತ್ತ ನಂತರ ನಾನು ಪ್ರಾಯಶಃ ಪ್ರತಿ ಸಂಜೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಒಬ್ಬನೇ ಹೋಗಿ ಶಿವನ, ಮೀನಾಕ್ಷಿಯ, ನಟರಾಜನ ಮತ್ತು 63 ನಾಯರರ ಎದುರು ಬಹಳ ಹೊತ್ತು ನಿಲ್ತಾ ಇದ್ದೆ. ಭಕ್ತಿಯ ಅಲೆಗಳು ನನ್ನನ್ನು ಮುಳುಗಿಸುತ್ತಿದ್ದಂತೆ ಭಾಸ ಆಗ್ತಾ ಇತ್ತು. ನನ್ನ ಆತ್ಮವು ದೇಹದ ಮೇಲೆ ಹಿಂದೆ ತಾನು ಹೊಂದಿದ್ದ ಅವಲಂಬನೆಯನ್ನು ತ್ಯಜಿಸಿತ್ತು. ಅದರಿಂದ ಆತ್ಮಕ್ಕೆ ಹೊಸ ಒಂದು ಅವಲಂಬನೆ ಬೇಕಾಗಿತ್ತು. ಅದರಿಂದ ನಾನು ದೇವಸ್ಥಾನಕ್ಕೆ ಪದೇ ಪದೇ ಹೋಗ್ತಾ ಇದ್ದದ್ದು. ಈಶ್ವರನ ಮುಂದೆ ನಿಂತುಕೊಂಡು ನನ್ನ ಭಕ್ತಿ ಹೆಚ್ಚಿ ಅದು 63 ಸಂತರ ಭಕ್ತಿಯಂತೆ ನಿರಂತರವಾಗಿರಲಿಕ್ಕೆ ಅವನ ಅನುಗ್ರಹ ನನ್ನ ಮೇಲೆ ಆಗಲಿ ಅಂತ ಆಗಾಗ ಬೇಡ್ಕೊಳ್ತಾ ಇದ್ದೆ. ಬಹಳವಾಗಿ ನಾನು ಪ್ರಾರ್ಥನೆ ಮಾಡುತ್ತಲೇ ಇರಲಿಲ್ಲ. ಆದರೆ ನನ್ನ ಒಳಗಿನ ನಿಗೂಢ ಹರಿಯುತ್ತಾ ಹೋಗಿ ಹೊರಗಿನ ನಿಗೂಢವನ್ನು ಸೇರುವಂತೆ ಅದನ್ನು ಹರಿಬಿಡ್ತಾ ಇದ್ದೆ. ಅಷ್ಟು ಬಿಂದುಗಳು ಸುಖದ ಅಥವಾ ಯಾತನೆಯ ಯಾವುದೇ ವಿಶಿಷ್ಟ ಭಾವವನ್ನು ಸೂಚಿಸದೆ ಆತ್ಮದ ಈ ತುಂಬು ಹರಿವನ್ನು ಸೂಚಿಸ್ತಾ ಇದ್ವು. ಅವರು ಮೋಕ್ಷಕ್ಕಾಗಿ ಅಥವಾ ಹುಟ್ಟುಗಳ ಚಕ್ರದಿಂದ ವಿಮೋಚನೆಗಾಗಿ ಪ್ರಾರ್ಥಿಸುತ್ತಿದ್ದರೆ ಎಂದು ಕೇಳಿದಾಗ ಅವರಿಗಿದ್ದ ಭಕ್ತಿಯೇ ನನಗೂ ಇರಲೆಂದು ಪ್ರಾರ್ಥಿಸುತ್ತಿದ್ದೆ. ಸ್ನೇಹಿತರೆ, ಹೀಗಿದ್ದ ಸಾದಾ ಸೀದಾ ಒಬ್ಬ ಹುಡುಗ ವೆಂಕಟರಾಮನ್ ರಮಣ ಮಹರ್ಷಿ ಆಗಿದ್ದು ಹೇಗೆ, ಆಶ್ರಮ ಮಾಡಿದ್ದು ಸ್ಕಂದಾಶ್ರಮ, ರಮಣಾಶ್ರಮ, ಅವರು ರಚಿಸಿದ ತಾತ್ವಿಕ ಕವನಗಳ ಬಗ್ಗೆ, ಭಕ್ತಿಗೀತೆಗಳ ಬಗ್ಗೆ, ಕೃತಿಗಳ ಬಗ್ಗೆ ಮತ್ತು ಆ ಸಂತರ ಅನುಭವದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಾದರೆ ರಮಣ ಮಹರ್ಷಿ ಈ ಪುಸ್ತಕವನ್ನು ಓದಬಹುದು. ಲೇಖಕರು ಕೆ ಸ್ವಾಮಿನಾಥನ್, ಕನ್ನಡಕ್ಕೆ ತಂದವರು ಎನ್ ಬಾಲಸುಬ್ರಹ್ಮಣ್ಯ, ಪ್ರಕಾಶಕರು ನ್ಯಾಷನಲ್ ಬುಕ್ ಟ್ರಸ್ಟ್ ಇಂಡಿಯಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.
1: ಇದುವರೆಗೆ ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

0: ಆಕಾಶವಾಣಿ ಹಾಸನ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ಕಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ

ಗಂಟೆ 45 ನಿಮಿಷಕ್ಕೆ ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಮುಂದುವರೆದಂತೆ 8:30 ನಿಮಿಷಕ್ಕೆ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಕುರಿತ ಮಾಹಿತಿ ಬಿತ್ತರವಾಗುತ್ತೆ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮಂಜುನಾಥ್ ಕೆಎಂ. ಇಂದು ಬೆಳಗ್ಗೆ 9 ಗಂಟೆಗೆ ಜೊತೆ ಜೊತೆಗೆಲೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಮುಂದುವರೆದಂತೆ 10 ಗಂಟೆಗೆ ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ. 246-289 ಮತ್ತೊಂದು ಸಂಖ್ಯೆ 245-258. ಎಸ್ಟಿಡಿ ಕ್ರಮಾಂಕ 08-1-72.

ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.

ಆಕಾಶವಾಣಿ ಹಾಸನ. ಸಮಯ ಆಗುತ್ತಲಿದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:35 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸಭೆ. ಇದೇ 4 2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ದ ಭಾರತಕ್ಕೆ ಜಯ. ವಾರ್ತೆಗಳ ವಿವರ. ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಮ್ಯಾನ್ಮಾರ್ ಅಧ್ಯಕ್ಷ ಯು ಮೀನ್ ಆಂಗ್ ಲೇಂಗ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ವ್ಯಾಪಾರ ರಕ್ಷಣೆ, ಗಡಿ ನಿರ್ವಹಣೆ ಹಾಗೂ ಸಂಸ್ಕೃತಿ ಸೇರಿದಂತೆ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಯ ಎಲ್ಲಾ ಪ್ರಮುಖ ವಿಷಯಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಸಹಕಾರ, ಆರೋಗ್ಯ, ಶಿಕ್ಷಣ ಹಾಗೂ ಇಂಧನ ವಲಯದಲ್ಲಿ ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸಲು ಒಲವು ತೋರಿವೆ ಎಂದು ತಿಳಿಸಿದರು. ಇದೇ ವೇಳೆ ಉಭಯ ದೇಶಗಳ ಭದ್ರತಾ ಹಿತಾಸಕ್ತಿಗಳಿಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ಪರಸ್ಪರ ಭೂಪ್ರದೇಶವನ್ನು ದುರುಪಯೋಗಪಡಿಸಿಕೊಳ್ಳಲು ಬಿಡುವುದಿಲ್ಲ ಎಂಬ ಅಂಶವನ್ನು ಇಬ್ಬರೂ ನಾಯಕರು ದೃಢವಾಗಿ ಒತ್ತಿ ಹೇಳಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿಗಳು ವಿವರಿಸಿದರು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ನವದೆಹಲಿಯಲ್ಲಿ ನಿನ್ನೆ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡ ಸಂಸದ ಹಾಗೂ ಪಕ್ಷದ ವಕ್ತಾರ ಡಾ ಸಂಬಿತ್ ಪಾತ್ರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ 12 ವರ್ಷಗಳ ಸೇವೆ, ಪಕ್ಷದ ಸಾಂಸ್ಥಿಕ ವಿಸ್ತರಣೆ ಮತ್ತು ಸಮಾಜದ ವಿವಿಧ ವರ್ಗಗಳಿಗೆ ಪಕ್ಷದ ವ್ಯಾಪ್ತಿಯನ್ನು ತಲುಪಿಸುವ ಭವಿಷ್ಯದ ಕಾರ್ಯಕ್ರಮಗಳ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳ ಆಡಳಿತವನ್ನು ಪೂರ್ಣಗೊಳಿಸುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನೇತೃತ್ವದಲ್ಲಿ ಭಾರತ ಎಲ್ಲಾ ಕ್ಷೇತ್ರಗಳಲ್ಲೂ ಹೇಗೆ ಅಭಿವೃದ್ಧಿ ಹೊಂದಿ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಎಂಬುದಕ್ಕೆ ದೇಶವೇ ಸಾಕ್ಷಿಯಾಗಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಮೈತ್ರಿಕೂಟ ದೇಶದ 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು ಜನಸೇವೆ ಮಾಡುವ ಸುವರ್ಣ ಅವಕಾಶವನ್ನು ಪಡೆದುಕೊಂಡಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇದೇ 4 ಮತ್ತು 5 2 ಬ್ರಿಂಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಭಾರತದ ಬ್ರಿಕ್ಸ್ 2026 ಘೋಷವಾಕ್ಯವಾದ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಕ್ಕೆ ಅನುಗುಣವಾಗಿ ಈ 2 ಸಭೆಯು ಸಾಂಸ್ಕೃತಿಕ ಸಹಕಾರದ ಕುರಿತು ಬಹುಪಕ್ಷೀಯ ಚರ್ಚೆಗಳಿಗೆ ವೇದಿಕೆ ಕಲ್ಪಿಸಲಿದೆ ಎಂದರು. ಈ ಬಾರಿಯ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಯ ವಿಷಯಗಳ ಸುತ್ತ ನಡೆಯಲಿದ್ದು, ಅದರಲ್ಲಿ ಸೃಜನಾತ್ಮಕ ಆರ್ಥಿಕತೆ ಮತ್ತು ಕೃತಕ ಬುದ್ಧಿಮತ್ತೆ, ಪರಂಪರೆಯ ಸಂರಕ್ಷಣೆ ಹಾಗೂ ಸಂಸ್ಕೃತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಒಳಗೊಂಡಿವೆ ಎಂದು ಅವರು ವಿವರಿಸಿದರು. ಈ ಸಭೆಯು ಬ್ರಿಕ್ಸ್ ರಾಷ್ಟಗಳ ನಡುವಿನ ಸಾಂಸ್ಕೃತಿಕ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯ ವಿಶ್ವ ಆರ್ಥಿಕ ವೇದಿಕೆಯ ಸಹಯೋಗದೊಂದಿಗೆ ನವದೆಹಲಿಯಲ್ಲಿ ನಿನ್ನೆ ಇಂಡಿಯಾ ಸ್ಕಿಲ್ಸ್ ಎಕ್ಸಲರೇಟರ್ ಉನ್ನತ ಮಟ್ಟದ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಒಳನೋಟದಿಂದ ಕ್ರಮದವರೆಗೆ ಪ್ರಗತಿಗಾಗಿ ಕೌಶಲ್ಯದ ಕೊರತೆ ನೀಗಿಸುವುದು ಎಂಬ ಘೋಷವಾಕ್ಯದಡಿಯಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಕೌಶಲ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ, ಉದ್ಯಮದ ಇಂದಿನ ಬೇಡಿಕೆಗಳಿಗೆ ತಕ್ಕಂತೆ ಯುವಜನರ ಕೌಶಲ್ಯಗಳನ್ನು ರೂಪಿಸಿದರೆ ಭಾರತದ ಜನಸಂಖ್ಯಾ ಬಲ ಜಾಗತಿಕ ಪ್ರಗತಿಯ ಪ್ರೇರಕ ಶಕ್ತಿಯಾಗಲಿದೆ ಎಂದರು. ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಕಾರ್ಯಪಡೆಯ ನಿರ್ಮಾಣಕ್ಕೆ ಸರ್ಕಾರ, ಉದ್ಯಮ ವಲಯ ಮತ್ತು ಶೈಕ್ಷಣಿಕ ವಲಯಗಳ ಜಂಟಿ ಸಹಕಾರ ಅಗತ್ಯ ಎಂದು ಅವರು ತಿಳಿಸಿದರು. ಹಮೀರಪುರ ಜಿಲ್ಲೆಯ ಬೆತ್ವಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆ ಕುಸಿದು 6 ಜನರು ಮೃತಪಟ್ಟ ದುರಂತದ ತನಿಖೆಗಾಗಿ ಉತ್ತರ ಪ್ರದೇಶ ಸರ್ಕಾರವು 2 ಪ್ರತ್ಯೇಕ ಉನ್ನತ ಮಟ್ಟದ ತನಿಖಾ ಸಮಿತಿಗಳನ್ನು ರಚಿಸಿದೆ. ಜಿಲ್ಲಾಡಳಿತ ಹಾಗೂ ಉತ್ತರ ಪ್ರದೇಶ ಸೇತುವೆ ನಿಗಮದ ಅಡಿಯಲ್ಲಿ ರಚನೆಯಾಗಿರುವ ಈ ಸಮಿತಿಗಳು ಈಗಾಗಲೇ ಘಟನೆಯ ಕುರಿತು ಸಮಗ್ರ ತನಿಖೆಯನ್ನು ಆರಂಭಿಸಿವೆ. ಈ ಕುರಿತು ಮಾಹಿತಿ ನೀಡಿರುವ ಅಮೀರಪುರ ಜಿಲ್ಲಾಧಿಕಾರಿ ಅಭಿಷೇಕ್ ಗೋಯಲ್ ಅವರು, ಜಿಲ್ಲಾಡಳಿತವು ಅಪರ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಿದ್ದು, ಈ ಸಮಿತಿಯು ದುರಂತಕ್ಕೆ ಸಂಬಂಧಿಸಿದ ಎಲ್ಲ ಆಡಳಿತಾತ್ಮಕ, ತಾಂತ್ರಿಕ ಹಾಗೂ ಕಾರ್ಯವಿಧಾನವಾದ ಅಂಶಗಳ ಬಗ್ಗೆ ವಿವರವಾದ ಪರಿಶೀಲನೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದಾರೆ. ಕಾನೂನು ಸಚಿವಾಲಯದ ಅಧಿಸೂಚನೆಯ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇವರೊಂದಿಗೆ ಹಿರಿಯ ವಕೀಲರಾದ ವೆಂಕಿತ ಸುಬ್ರಹ್ಮಣಿ ಮೋಹನ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಲಾಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ತಾವು ನಡೆಸಿದ ಸುದೀರ್ಘ ಮಾತುಕತೆ ಮತ್ತು ಮಧ್ಯಸ್ಥಗಾರರ ಮುಖಾಂತರ ಹೆಜ್ಬುಲ್ಲಾ ಸಂಘಟನೆಯೊಂದಿಗೆ ನಡೆಸಿದ ಸಂವಹನದ ಬಳಿಕ ಉಭಯ ಬಣಗಳು ಸಂಘರ್ಷವನ್ನು ತಗ್ಗಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಮುಂದೆ ಉಭಯ ಕಡೆಯಿಂದಲೂ ಯಾವುದೇ ದಾಳಿಗಳು ನಡೆಯುವುದಿಲ್ಲ ಮತ್ತು ಬೈರುತ್ಗೆ ಹೊರಟಿದ್ದ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಲೆಬನಾನ್ ಗಡಿಯಲ್ಲಿ ಇಸ್ರೇಲ್ನ ಭೂಸೇನೆ ನುಗ್ಗಿದ ಮರುದಿನವೇ ಮತ್ತು ಇಸ್ರೇಲ್ ನಗರಗಳ ಮೇಲೆ ಹೆಜ್ಬುಲ್ಲಾ ನಡೆಸಿದ ಕ್ಷಿಪಣಿ ದಾಳಿಯ ಬೆನ್ನಲ್ಲಿ ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ದಾಳಿ ನಡೆಸಲು ಇಸ್ರೇಲ್ ಸರ್ಕಾರ ಆದೇಶಿಸಿತ್ತು. ಹೆಜ್ಬುಲ್ಲಾ ಕದನ ವಿರಾಮನ್ನು ಉಲ್ಲಂಘಿಸುತ್ತಿರುವುದೇ ಈ ದಾಳಿಗೆ ಕಾರಣ ಎಂದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮತ್ತು ರಕ್ಷಣಾ ಸಚಿವರು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದರು. ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಗುಂಪಿನ ಉನ್ನತ ಅಧಿಕಾರಿ ಅಮಿತಾಬ್ ಜುನ್ಜುನ್ವಾಲಾ ಅವರನ್ನು ಕೇಂದ್ರೀಯ ತನಿಖಾ ದಳ ಸಿಬಿಐ ಬಂಧಿಸಿದೆ. ಅವರು ಆರ್ಕಾಮ್ ಗುಂಪಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಕಾರ್ಪೊರೇಟ್ ಹಣಕಾಸು, ಬ್ಯಾಂಕಿಂಗ್ ಮತ್ತು ನಿಧಿ ಬಳಕೆಯಂತಹ ಪ್ರಮುಖ ವಿಭಾಗಗಳನ್ನು ನಿಯಂತ್ರಿಸುತ್ತಿದ್ದರು ಎಂದು ಸಂಸ್ಥೆ ತಿಳಿಸಿದೆ. ಬ್ಯಾಂಕ್ಗಳಿಂದ ಪಡೆದ ಸಾಲದ ಹಣವನ್ನು ದುರುಪಯೋಗಪಡಿಸಿಕೊಂಡು ಬ್ಯಾಂಕ್ಗಳಿಗೆ ಭಾರೀ ಪ್ರಮಾಣದ ನಷ್ಟ ಉಂಟು ಮಾಡಿದ ಆರೋಪ ಇವರ ಮೇಲಿದೆ. ಜಪಾನ್ನ ಕಾಕಾ ಮಿಗಹಾರದಲ್ಲಿ ನಿನ್ನೆ ನಡೆದ ಪುರುಷರ 18 ಏಷ್ಯಾಕಪ್ನಲ್ಲಿ ಭಾರತದ ಹಾಕಿ ತಂಡವು 3ನೇ ಎ ಗುಂಪಿನ ಪಂದ್ಯದಲ್ಲಿ ಕೊರಿಯಾ ವಿರುದ್ದ 4-1 ಅಂತರದ ಜಯ ಸಾಧಿಸಿತು. ನಾಯಕ ಕೇತನ್ ಕುಶ್ವಾಹ 3ನೇ ಮತ್ತು 36ನೇ ನಿಮಿಷಗಳಲ್ಲಿ 2 ಗೋಲು ಗಳಿಸುವ ಮೂಲಕ ಮುನ್ನಡೆ ಸಾಧಿಸಿದರು. 5ನೇ ನಿಮಿಷದಲ್ಲಿ ವರಿಂದರ್ ಸಿಂಗ್ ಮತ್ತೊಂದು ಗೋಲು ಗಳಿಸಿದರೆ ಶಾರುಖ್ ಅಲಿ 54ನೇ ನಿಮಿಷದಲ್ಲಿ ಮತ್ತೊಂದು ಗೋಲು ಗಳಿಸುವ ಮೂಲಕ ಜಯ ಸಾಧಿಸಿದರು. ಈ ಗೆಲುವಿನೊಂದಿಗೆ ಭಾರತವು ಎ ಗುಂಪಿನಲ್ಲಿ ಕೊರಿಯಾ ಮತ್ತು ಜಪಾನ್ ಜೊತೆ 6 ಅಂಕಗಳನ್ನು ಗಳಿಸಿ ಸಮಬಲ ಸಾಧಿಸಿದೆ. ಪ್ರತಿ ಗುಂಪಿನಿಂದ ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಮುನ್ನಡೆಯುತ್ತವೆ. ಭಾರತವು ನಾಳೆ ತನ್ನ ಕೊನೆಯ ಗುಂಪಿನ ಪಂದ್ಯದಲ್ಲಿ ಚೈನೀಸ್ನ ತೈಪೇಯನ್ನು ಎದುರಿಸಲಿದೆ. 2026 ಏಷ್ಯನ್ ಕ್ರೀಡಾಕೂಟಕ್ಕೆ ಮುಂಚಿತವಾಗಿ ಟಾರ್ಗೆಟ್ ಒಲಿಂಪಿಕ್ ಫೋಡಿಯಂ ಸ್ಕೀಮ್ TOPS ಅಭಿವೃದ್ಧಿ ಗುಂಪಿಗೆ 22 ರೋವರ್ಗಳನ್ನು ಸೇರಿಸಿಕೊಳ್ಳಲಾಗಿದೆ. 6 ದೋಣಿಗಳಲ್ಲಿ ಒಟ್ಟು 22 ರೋವರ್ಗಳು TOPS ಅಭಿವೃದ್ಧಿ ಗುಂಪಿನ ಭಾಗವಾಗಿದ್ದಾರೆ. ಈ ರೋವರ್ಗಳ ಸೇರ್ಪಡೆಯು ಹಲವಾರು ದೋಣಿ ವಿಭಾಗಗಳಲ್ಲಿ ಸುಸ್ಥಿರ ಸಾಮರ್ಥ್ಯ ನಿರ್ಮಿಸುವ ಮತ್ತೊಂದು ಪ್ರಯತ್ನವಾಗಿದೆ ಎಂದು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಏಷ್ಯನ್ ಕ್ರೀಡಾಕೂಟ ಮತ್ತು ವಿಶ್ವಕಪ್ ಸೇರಿದಂತೆ ರೋಯಿಂಗ್ ಒಳಗೊಂಡ ಪ್ರಮುಖ ಅಂತಾರಾಷ್ಟೀಯ ಸ್ಪರ್ಧೆಗಳಿಗೆ ಇವರು ತಯಾರಿ ನಡೆಸಲಿದ್ದಾರೆ. ಸೇರ್ಪಡೆಗೊಂಡ ಹೆಚ್ಚಿನ ಕ್ರೀಡಾಪಟುಗಳನ್ನು ಏಷ್ಯನ್ ಕ್ರೀಡಾಕೂಟ 2026 ಪಂದ್ಯಾವಳಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಿದ್ದತೆ ಪಡಿಸಲಾಗುತ್ತಿದ್ದರು. ಕೆಲವು ಸಿಬ್ಬಂದಿ ದೇಶದಲ್ಲಿ ಆಯೋಜಿಸಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟ 2030 ನಂತರದ ಭವಿಷ್ಯದ ಸ್ಪರ್ಧೆಗಳನ್ನು ಗುರಿಯಾಗಿಟ್ಟುಕೊಂಡು ಭಾರತದ ವಿಶಾಲ ಅಂತಾರಾಷ್ಟೀಯ ಅಭಿವೃದ್ಧಿ ಮಾರ್ಗದ ಭಾಗವಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಸಭೆ. ಇದೇ 4 2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣ ವಚನ ಸ್ವೀಕಾರ. ಹಾಗೂ ಪುರುಷರ 18 ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
3: ಆಕಾಶವಾಣಿ ಹಾಸನ. ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮರೆಯದ ಹಾಡು ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದ್ದು, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

0: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
1: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟೆನ್ಸಿವಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಓಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಓಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
0: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ ಪುರಂ, ಹಾಸನ್.
2: ಮಕ್ಕಳಿಲ್ಲವೇ ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ, 4ನೇ ಕ್ರಾಸ್, ಕೆಆರ್ ಪುರಂ, ಹಾಸನ. ಇದೇ June 8-10 ಜೀವ ಐವಿಎಫ್ ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513-632-7300. ಜೀವ ಐವಿಎಫ್, ಕೆಆರ್ ಪುರಂ, 4ನೇ ಕ್ರಾಸ್, ಹಾಸನ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 944-8-7-2-2-3-7.
7: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
10: ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹೊಸ ಬೆಳಕು ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಜಿ ಉದಯಶಂಕರ್ ಅವರದ್ದು, ಸಂಗೀತ ಸಂಯೋಜನೆ ಎಂ ರಂಗಾರಾವ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಇದುವರೆಗೆ ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ. 2462289, ಮತ್ತೊಂದು ಸಂಖ್ಯೆ 2452258. ಎಸ್ಟಿಡಿ ಕ್ರಮಾಂಕ 08172. ಇಂದು ಬೆಳಗ್ಗೆ 10:30ಕ್ಕೆ ಹಲೋ ಗೆಳೆಯರೇ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಾದ್ರೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9141686837 ಈ ಸಂಖ್ಯೆಗೆ ಹಲೋ ಆಕಾಶವಾಣಿ ಎಂದು ಸಂದೇಶ ಕಳಿಸಿದ್ರೆ ನಾವೇ ನಿಮಗೆ ಕರೆ ಮಾಡಿ ನಿಮ್ಮನ್ನು ಮಾತನಾಡಿಸ್ತೀವಿ, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 8 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಆಕಾಶವಾಣಿ ಹಾಸನ. ಸರ್ಕಾರಿ ಶಾಲೆಗಳ ಶೋಭೆಯನ್ನು ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ.
1: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು
2: ಕೇಳಿ ಕಾರ್ಯಕ್ರಮ
0: ಸೊಬಗಿನ ಶಾಲೆ.

0: ಆತ್ಮೀಯ ಕೇಳುಗರೇ, ತಮಗೆಲ್ಲರಿಗೂ ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೊಸಳೆ ಹೊಸಳ್ಳಿ ಈ ಶಾಲೆಯ ಕುರಿತಾಗಿ ಅಲ್ಲಿನ ಮುಖ್ಯೋಪಾಧ್ಯಾಯರಾದ ದೇವೇಗೌಡ ಅವರಿಂದ ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ.
1: ನಮಸ್ತೆ.
2: ನಮಸ್ತೆ.
1: ತಮ್ಮ ಪರಿಚಯವನ್ನು ಮಾಡಿಕೊಡಿ.
2: ಸರ್, ನನ್ನ ಹೆಸರು ದೇವೇಗೌಡ ಅಂತ ಹೇಳಿ. ನಾವು ಮೊಸಳೆ ಹೊಸಳ್ಳಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ನಮ್ಮ ಶಾಲೆ 1920 ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ರೂಪುಗೊಂಡು ಇಲ್ಲಿಗೆ 100 ವರ್ಷಗಳ ಶತಮಾನೋತ್ಸವ ಈಗಾಗಲೇ ಮುಗಿದಿದೆ.
1: ಓಹೋ, ಶತಮಾನೋತ್ಸವವನ್ನು ಕಂಡಂತಹ ಶಾಲೆ ತಮ್ಮ ಶಾಲೆಯಾಗಿದೆ.
2: ಹೌದು ಸರ್, ಹೌದು ಸರ್.
1: ಒಳ್ಳೆದು. ಅನೇಕ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನ ಕೂಡ ಪಡ್ಕೊಂಡಿದ್ದಾರೆ.
2: ಹೌದು ಸರ್, ಹೌದು.
1: ಈಗ ಎಷ್ಟು ವರ್ಷಗಳಾಯ್ತು ತಾವು ಪ್ರಸ್ತುತ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ನಡೆಸ್ತಾ ಇರುವಂತದ್ದು?
2: ನಾನು 2023 ಬಂದೆ ಇಲ್ಲಿ ಸರ್. ನಾನು ಮೂಲ ನಂದು ಮೊಸಳೆ ಹೊಸಳ್ಳಿನ, ನಾನು ಕೂಡ ಇಲ್ಲಿ ಓದಿದ್ದೆ ಶಾಲೆ ಇದು.
1: ಅದೇ ಶಾಲೆಯಲ್ಲಿ ಓದಿ ಅದೇ ಶಾಲೆಗೆ ಈಗ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ?
2: ಹೌದು, ಹೌದು ಸರ್.
1: ತಮ್ಮ ವಿದ್ಯಾರ್ಹತೆ ಏನೇನಾಗಿದೆ?
2: ಪಿಯು ಮಾಡಿಕೊಂಡು ಡಿ ಎಡ್ ಮಾಡಿ ನಂತರ ಶಿಕ್ಷಣ ಇಲಾಖೆಗೆ ಪದಾರ್ಪಣೆ ಮಾಡಿದೆ 1994.
1: ಇದುವರೆಗೂ ಕೂಡ ಎಷ್ಟು ವರ್ಷಗಳ ಒಂದು ಸೇವೆಯ ಅನುಭವ ತಮ್ಮದಾಗಿದೆ?
2: 30 ವರ್ಷ ನನ್ನ ಒಂದು ಸೇವೆಯನ್ನ ಕೊಟ್ಟಿದ್ದೀನಿ.
1: ವಿವಿಧ ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಾ?
2: ಹೌದು ಸರ್. ನಾನು ಈಗ ಆಲೂರು ಫಸ್ಟ್ ಅಪಾಯಿಂಟ್ಮೆಂಟ್, ನೆಕ್ಸ್ಟ್ ಅದಾದ ನಂತರ ಒಳನರಸೀಪುರ ಬಂದೆ, ನಂತರ ಅರ್ಕಲೂರು, ನೆಕ್ಸ್ಟ್ ಈಗ ಹಾಸನಿಗೆ. ನಾನು ಈಗಾಗಲೇ ಕೊನೆಯ ಒಂದು ಬದಲಿ ಇದ್ದೀನಿ ಸರ್.
1: ಒಳ್ಳೇದು, ಬಹಳಷ್ಟು ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ತಾವು ಓದಿದಂತಹ ಶಾಲೆಯಲ್ಲೇ ಈಗ ಪ್ರಸ್ತುತವಾಗಿ ಶಾಲೆಯ ಪ್ರಮುಖವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನ ನಿರ್ವಹಣೆ ಮಾಡಬೇಕು, ತಮ್ಮದೇ ಆಗಿರ್ತಕ್ಕಂತಹ ಒಂದು ಪಾತ್ರವನ್ನು ನಿರ್ವಹಣೆ ಮಾಡಬೇಕು ಅನ್ನೋದಾಗಿ ಹೇಳ್ತಾ ಶಿಕ್ಷಣವನ್ನ ಕೊಡುವುದಂತದಿದೆಯಲ್ಲ, ಬಹಳಷ್ಟು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ ಆಗಿರುತ್ತೆ. ಈಗ ಶಾಲೆಯಲ್ಲಿ ಯಾವ್ಯಾವ ತರಗತಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ?
2: ಮೊದಲು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇರಲಿಲ್ಲ, 2019 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಪರಿವರ್ತನೆ ಆಗಿದೆ. ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅನ್ನೋ ಯೋಜನೆಯನ್ನು ಇಟ್ಕೊಂಡು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಆಗ್ಬೋದು, ಇಲ್ಲಿ ಟೀಚಿಂಗ್ ಟೀಚರ್ಸ್ ಆಗ್ಬೋದು, ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಇಲ್ಲಿ ನಮ್ಗೆ ಮಾಡಿಕೊಟ್ಟಿದ್ದಾರೆ ಸರ್. ನಮ್ಮಲ್ಲಿ ಈಗ ಒಟ್ಟು 4 ಅಂತಸ್ತಿನ ಕಟ್ಟಡವನ್ನು ಕೂಡ ಈಗಾಗಲೇ ಆಗಿದೆ ಅದು. ಇಲ್ಲಿ ಗ್ರಾಮೀಣ ಮಕ್ಕಳ ಪರಿಸ್ಥಿತಿಗೆ ಅನುಸಾರವಾಗಿ ಇಂಗ್ಲಿಷ್ ಮೀಡಿಯಂ ಮಾಧ್ಯಮವನ್ನ ಈಗಾಗಲೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಟ್ಟಿರೋದ್ರಿಂದ ಈಗ ಮಕ್ಕಳ ಹಾಜರಾತಿನೂ ಕೂಡ ತುಂಬಾನೇ ಇದೆ ಇಲ್ಲಿ.
1: ಪ್ರಸ್ತುತವಾಗಿ ಎಷ್ಟು ಮಕ್ಕಳು ಶಿಕ್ಷಣವನ್ನ ತಮ್ಮ ಶಾಲೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ?
2: ಈಗ ಪ್ರೀ ಪ್ರೈಮರಿ ಅಂತ ಅಂದ್ರೆ LKG UKG ಇಂದ 60 ಮಕ್ಕಳು ಇದೆ ಸರ್. ಅದೇ 1-7 ವರ್ಗೆ 300 ಚಿಲ್ಲರೆ ಇದೆ ಸರ್. ಹಳೆ ಶಾಲೆಯಿಂದ 300 ಇತ್ತು.
1: ಈಗ ಪೂರ್ವ ಪ್ರಾಥಮಿಕ ಶಾಲೆಯಲ್ಲೇ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿರ್ತಕ್ಕಂತ ಒಂದು ಸಂಖ್ಯೆಯಲ್ಲಿ ತಮ್ಮ ಶಾಲೆಯಲ್ಲಿ ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ದಾರೆ.
2: ಅವ್ರಿಗೂ ಕೂಡ ಆಂಗ್ಲ ಮಾಧ್ಯಮದಲ್ಲೇ ಬೋಧನೆಯನ್ನು ಮಾಡಲಾಗ್ತಾ ಇದೆ ಸರ್. ಅವ್ರಿಗೂ ಕೂಡ 1-7 ವರ್ಗೂ ಕೂಡ ಈಗಾಗಲೇ ಆಂಗ್ಲ ಮಾಧ್ಯಮನೇ ನಾವು ಈಗಾಗಲೇ ಟೀಚ್ ಮಾಡ್ತಾ ಇದೀವಿ. MTIP ಶಾಲೆಯಾಗಿ ರೂಪುಗೊಂಡಿರೋದ್ರಿಂದ ಎಲ್ಲವೂ ಕೂಡ ಆಂಗ್ಲ ಮಾಧ್ಯಮದಲ್ಲಿ ನಡೀತಾ ಇದೆ.
1: ಜಿಲ್ಲಾ ಕೇಂದ್ರದಿಂದ ಎಷ್ಟು ಕಿಲೋಮೀಟರ್ ಗಳ ಅಂತರದಲ್ಲಿದೆ ತಮ್ಮ ಶಾಲೆ?
2: ನಮ್ದು ಹಾಸನ ಕೇಂದ್ರದಿಂದ 16 ಆಗುತ್ತೆ ಸರ್ ಅಷ್ಟೇ.
1: ಅನೇಕ ಖಾಸಗಿ ಶಾಲೆಗಳ ಸ್ಪರ್ಧೆಯ ನಡುವೆಯೂ ಕೂಡ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನ ಕೊಡ್ತಾ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳ ಒಂದು ದಾಖಲಾತಿಯನ್ನು ಕೂಡ ಮಾಡ್ಕೊಂಡಿದ್ದೀರಾ. ಈಗ ವಿದ್ಯಾರ್ಥಿಗಳ ವಿಶೇಷ ಸಾಧನೆಯ ಬಗ್ಗೆ ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ
2: ಸರ್. ವಿಶೇಷತೆ ಅಂತಂದ್ರೆ ಕೆಲವೊಂದು ಮಕ್ಕಳುಗಳು ಸ್ಪೋರ್ಟ್ಸ್ ಅಲ್ಲಿ ಈಗಾಗಲೇ ಸಮಗ್ರವಾಗಿ ಸಮಗ್ರ ಬಹುಮಾನವನ್ನು ಪಡ್ಕೋತಾರೆ. ಪ್ರತಿಭಾ ಕಾರಂಜಿ ಆಗ್ಬೋದು ಅಥವಾ ಇತರೆ ಯಾವುದೇ ಈವೆಂಟ್ಸ್ ಬಂದ್ರೂ ಕೂಡ ಈ ನಮ್ಮ ಮಕ್ಕಳು ಮುಂಚೂಣಿಯಲ್ಲಿ ಇರ್ತೇವೆ ಸರ್. ಅಲ್ಲಿ
1: ಈಗ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಹೇಗಿದೆ ವಿದ್ಯಾರ್ಥಿಗಳ ಸಾಧನೆ?
2: ಸಾಂಸ್ಕೃತಿಕ ಚಟುವಟಿಕೆ ಅಂತ ಅಂದ್ರೆ ಅವ್ರಿಗೊಂದು ರೀತಿ ಹಬ್ಬ ಸರ್ ಅದು. ಯಾಕೆಂದ್ರೆ ಮಕ್ಕಳುಗಳು ಇನ್ವಾಲ್ ಎಷ್ಟರ ಮಟ್ಟಿಗೆ ಆಗ್ತಾರೆ ಅಂದ್ರೆ ಅದು ನಾವೇನೆ ಅವ್ರಿಗೆ ಹೇಳಂಗೇ ಇಲ್ಲ. ಸ್ವಲ್ಪ ತೋರಿಸಿದ್ರೆ ಸಾಕು ಮಕ್ಕಳುಗಳು ಕಲ್ಚರ್ ಪ್ರೋಗ್ರಾಮ್ ಈ ಸರಿ ಅವ್ರಿಗೆ ಅಟ್ರಾಕ್ಟೆಡ್ ಸರ್.
1: ಶಾಲೆಯಲ್ಲಿ ಶಿಕ್ಷಕರು ಎಲ್ಲಾ ವಿಷಯಗಳಿಗೂ ಕೂಡ ಇದ್ದಾರಾ?
2: ಎಲ್ಲಾ ವಿಷಯವಾರು ಶಿಕ್ಷಕರು ಈಗಾಗಲೇ GPT ಇಂದ ನಮ್ಗೆ ಗ್ರಾಂಟೆಡ್ ಕೊಟ್ಟು ವಿಷಯವಾರು ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಈಗಾಗಲೇ ಪೂರ್ಣ ಆಗಿದೆ ಸರ್ ಎಲ್ಲವೂ ಕೂಡ.
1: ಏನಾದ್ರೂ ವಿಶೇಷವಾಗಿರ್ತಕ್ಕಂತಹ ಸಾಧನೆ ಶಿಕ್ಷಕರೆಲ್ಲಾದ್ರೂ ತಾವು ಗುರುತಿಸಿದೀರಾ?
2: ಈಗ ನಮ್ಮಲ್ಲಿ ಇರೋದೆಲ್ಲ ಬರೀ ಮಹಿಳಾ ಶಿಕ್ಷಕಿಯರನೆ. ಒಟ್ಟು ನಮ್ಮಲ್ಲಿ 5 ಜನ PhD, ಈಗ ನಮ್ದು ಪ್ರೈಮರಿ ಅಂತ ಹೇಳಿ PhD ಅಂತ ಒಂದು 5 ಜನ ಇದಾರೆ, ಮತ್ತೆ GPT ಅಂತ ಹೇಳಿ ಈಗಾಗಲೇ 5 ಜನ ಇದಾರೆ ಸರ್ ಅವರು. ಈಗ ಅಷ್ಟು ಜನನು ಕೂಡ ಈಗ GPT ತೆಗೆದುಕೊಂಡ್ರೆ ಇವ್ರದೆಲ್ಲ ಗ್ರಾಜುಯೇಷನ್ ಎಲ್ಲ ಅವ್ರದೆಲ್ಲ ಟೀಚಿಂಗ್ ಅಲ್ಲಿ ಅನುಭವವನ್ನು ಹೊಂದಿ ಈಗ ನಮ್ಮ ಶಾಲೆಗೆ ಬಹುಶಃ ಬಂದಿದ್ದಾರೆ ಸರ್. ಅದನ್ನ
1: ಶಿಕ್ಷಕರು ಕೂಡ ಉತ್ತಮ ಸಂಖ್ಯೆಯಲ್ಲಿ ಕಾರ್ಯವನ್ನ ತಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ಅವರು ಕೂಡ ಏನಾದ್ರೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಬೇರೆ ಶಾಲೆಗಳಿಗೆ ಹೋಗಿರ್ತಕ್ಕಂಥದ್ದು ಅಥವಾ ವಿಶೇಷವಾಗಿರ್ತಕ್ಕಂತಹ ತರಬೇತಿಯನ್ನ ತಮ್ಮ ಒಂದು ಶಿಕ್ಷಕರೊಂದಕ್ಕೆ ನೀಡಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು ಏನಾದ್ರೂ ಉದಾಹರಣೆ ಇದೆಯಾ?
2: ನಮ್ಮಲ್ಲೇ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಕ್ಲಸ್ಟರ್ ಕೇಂದ್ರದಲ್ಲಿ ನಮ್ಮವ್ರನ್ನೇ ತಗೋತಾ ಇದ್ರೆ ಸರ್ ಇಲ್ಲಿ. ಈಗ ಯಾವುದೇ ಟೀಚರ್ಸ್ ಸಮಾಲೋಚನಾ ಸಭೆ ಆಗ್ಲಿ ಇನ್ನೊಂದು ವಿಷಯವಾರು ತರಬೇತಿಗಳು ಅಂತ ಬಂದಾಗ ಈಗ ಇಂಗ್ಲಿಷ್ ಆಗ್ಲಿ ಕನ್ನಡ ಆಗ್ಲಿ ಅವ್ರನ್ನ ತಗೋತಿದ್ದೆ.
1: ಶಾಲೆಯಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂತ ಸರ್ವಾಂಗೀಣ ಬೆಳವಣಿಗೆ ಆಗ್ತಾ ಇದೆ ಅನ್ನೋದಾಗಿ ನಿಮ್ಮ ಶಿಕ್ಷಕ ವೃಂದದವರ ಒಂದು ಮಾತನ್ನ ಕೇಳಿದಾಗ ಅರ್ಥ ಆಗತ್ತೆ. ಇಷ್ಟೆಲ್ಲ ಬೆಳವಣಿಗೆಗೆ ತಮ್ಮ ಒಂದು ಸಹಕಾರ ಆಗಿರ್ಬೋದು, ಶಿಕ್ಷಕ ವೃಂದದ ಸಹಕಾರ ಆಗಿರ್ಬೋದು ಇದ್ದೇ ಇರುತ್ತೆ.
2: ಖಂಡಿತ.
1: ಅದ್ರ ಜೊತೆಗೆ ತಮ್ಮ ಶಾಲೆಯ ಬೆಳವಣಿಗೆಗೆ SDMC ಅಧ್ಯಕ್ಷರು ಹಾಗೂ ಸದಸ್ಯರ ಒಂದು ಬೆಂಬಲವು ಸಹ ಇದ್ದೇ ಇರುತ್ತೆ ಅಲ್ವಾ? ಯಾವ ರೀತಿಯಾಗಿರ್ತಕ್ಕಂಥ ಒಂದು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ನೀಡ್ತಾ ಇದ್ದಾರೆ ಹೇಳಿ.
2: ಈಗ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ತುಂಬಾನೇ ಖರ್ಚಿದೆ ಸರ್ಕಾರ, ಯಾವುದು ಕಡಿಮೆ ಇಲ್ಲ. ಯಾವುದು ಯಾರಿಂದಲೂ ಕೂಡ ಯಾವುದು ತಗೊಳ್ಳಲ್ಲ ಇಲ್ಲಿ. ಈಗ ಅವರೇನೆ ಬಂದು ಈ ಸ್ಟೇಜ್ ಮಾಡೋದಾಗ್ಲಿ, ಆ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನ ಆಹ್ವಾನ ಮಾಡೋದಾಗ್ಲಿ, ಅವ್ರಿಗೆಲ್ಲ ಕರೆದು ಶಾಲೆ ಬಗ್ಗೆ ಹೆಚ್ಚು ಅವರನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೆ SDMC ಸರ್. ಅವರೇನೆ ನಮ್ಗೆ ಆಧಾರ ಸ್ತಂಭ ಸರ್ ಇಲ್ಲಿ. ಪೇರೆಂಟ್ಸ್ ಗಳನ್ನ ಎಲ್ಲವೂ ಅವ್ರನ್ನ ಇನ್ವೈಟ್ ಮಾಡಲ್ಲ ಅವರು, ನಾವೆಲ್ಲೂ ಹೋಗಲ್ಲ. ಯಾಕೆಂದ್ರೆ ನಾಳೆ ಏನ್ ಮಾಡ್ಬೇಕು ಅನ್ನೋದೇ ನನಗೆ ಇಲ್ಲಿ ಒಂದು ಪ್ಲಾನಿಂಗ್ ಇರುತ್ತೆ ಸರ್. ನಾವು ಬೇರೆ ಯಾವ ಕಡೆಗೆ ಹೋಗಕ್ ಆಗೋದೇ ಇಲ್ಲ ಇಲ್ಲಿ. SDMC ನಮ್ಗೆ ಅದರ ಸಪೋರ್ಟ್ ಜಾಸ್ತಿ ಇದೆ.
1: ಈಗ ಶಿಕ್ಷಕ ವೃತ್ತಿಯಲ್ಲಿ ತಮ್ಗದು ಕೂಡ 30 ವರ್ಷಗಳಷ್ಟು ಸೇವೆಯನ್ನ ಸಲ್ಲಿಸಿದ್ರಿ ಅನ್ನೋದಾಗಿ ತಿಳಿಸ್ಕೊಟ್ರಿ. ಹಾಗೆ ತಮ್ಮ ಶಾಲೆಯು ಕೂಡ ಶತಮಾನೋತ್ಸವವನ್ನ ಕಂಡಂತಹ ಶಾಲೆ ಅನ್ನೋದಾಗಿ ಕೂಡ ಹೇಳಿದ್ರಿ. ಈಗ ತಮ್ಮ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಸಮಾಜದ ಕೆಲವೊಂದು ಉನ್ನತವಾಗಿರ್ತಕ್ಕಂತಹ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಏನಾದ್ರೂ ಬಂದಿದೆಯಾ?
2: ಇದೆ ಇದೆ ಸರ್. ಈಗೆಲ್ಲ ಕೆಲವರೆಲ್ಲ ಇಂಜಿನಿಯರ್ಸ್ ಆಗ್ಲಿ, ಡಾಕ್ಟರ್ ಆಗ್ಲಿ, ಇಲ್ಲಿ ನಮ್ಮಲ್ಲೇ ಓದಿರ್ತಕ್ಕಂಥವ್ರು ಕೆಲವರು ಡಾಕ್ಟರ್ ಈಗಾಗಲೇ, ಈಗ ಅವರೆಲ್ಲ ಬಹುಶಃ ಈ ಭಾಗದಲ್ಲೇ ಶಿಕ್ಷಣವನ್ನು ಪಡ್ಕೊಂಡು ಹೋದಂತವ್ರು ಸರ್. ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಈ ಭಾಗಕ್ಕೆ ಒಂದ್ ಸ್ವಲ್ಪ ಈ ಮೈಸೂರು ರಾಮಕೃಷ್ಣ ಆಶ್ರಮ ಆಗ್ಬೋದು, ಈ ಕಲ್ಕತ್ತಾ ರಾಮಕೃಷ್ಣ ಆಶ್ರಮ ಆಗ್ಬೋದು, ಅಲ್ಲಿ ಒಂದ್ ಸ್ವಲ್ಪ ಸಂಪರ್ಕದಲ್ಲಿ ಇರುವಂತ ಕೆಲವೊಂದು ಮೂಲವಾಗಿ ಇಲ್ಲಿ ರಾಮಕೃಷ್ಣ ಸೇವಾಶ್ರಮ ಈಗಾಗಲೇ ಓಪನ್ ಆಗಿದೆ. ಈಗ ಆಲ್ರೆಡಿ ಅಲ್ಲಿಯೇ ಒಂದು ತತ್ವಗಳು ಮಕ್ಕಳಲ್ಲಿ ಬರಬೇಕು, ಮುಂದಿನ ಪೀಳಿಗೆಗೆ ಅವೆಲ್ಲ ಸಲ್ಲಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡ್ಕೊಂಡು ಈ ಗ್ರಾಮದ ಜನ ಹೋಗ್ತಾ ಇದೀವಿ ಸರ್.
1: ಪರಿಸರದ ಬಗ್ಗೆ ಏನಾದ್ರೂ ವಿಶೇಷವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತದ್ದು, ಆಯೋಜನೆ ಮಾಡತಕ್ಕಂಥದ್ದು ತಮ್ಮ ಶಾಲೆಯಲ್ಲಿ ಇದೆಯಾ?
2: ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ಬೇಕಾದ್ರೆ ತೋಟಗಾರಿಕೆ ಇಲಾಖೆಯನ್ನ ಸ್ವಲ್ಪ ನಾನು ಭೇಟಿ ಮಾಡಿ ಒಂದ್ ಸ್ವಲ್ಪ ಗಿಡಗಳನ್ನು ತಂದಿದ್ದಾಯ್ತು, ಇಲ್ಲಿ ಲೋಕಲ್ ಗಿಡಗಳನ್ನ ಬೆಳೆಸಿದ್ದಾಯ್ತು. ಆಮೇಲೆ ನನಗೆ ನಿಮ್ಮಾಗೇನೆ ಇನ್ನೊಬ್ರು ನನಗೆ ಇಂಡಿಯನ್ ಆಯಿಲ್ ಲಿಮಿಟೆಡ್ ಕಂಪನಿ ಕಡೆಯಿಂದ ಒಂದು ಫೋನ್ ಬಂತು, ಸರ್ ನಿಮ್ಮ ಶಾಲೆಯಲ್ಲಿ ಪರಿಸರ ದಿನಾಚರಣೆಯನ್ನ ನಾವುಗಳು ಬಂದು ಆಚರಣೆಯನ್ನ ಮಾಡಬೇಕು ಅನ್ಕೊಂಡಿದೀವಿ, ನಾವೇನೇ ಸ್ವತಃ ಗಿಡಗಳನ್ನ ಕೊಡ್ತೀವಿ ಅಂತ ಹೇಳಿ ಅವರು ನನಗೆ ಫೋನ್ ಬಂತು ಸರ್. ಆಗ ನನಗೆ ತುಂಬಾ ಸಂತೋಷ ಆಯ್ತು. ಪರಿಸರದ ಬಗ್ಗೆ ನಾವು ಕೂಡ ಏನ್ ಅನ್ಕೊಂಡಿದೀವಿ, ಈಗ ಹಸಿರೇ ಉಸಿರು ಅನ್ಕೊಂಡು ಮಕ್ಕಳಿಗೆಲ್ಲ ನಾವು ಹೇಳ್ತೀವಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ಮಗು ಒಂದೊಂದು ಗಿಡನ ಹಾಕ್ಬೇಕು ಅನ್ನೋ ಒಂದು ಇಲಾಖಾ ಏನು ಯೋಜನೆ ಇದೆ ಸರ್. ಪ್ರತಿಯೊಂದು ಮಗು ಕೂಡ ಒಂದು ಗಿಡನ ನೆಟ್ಟು ಅದನ್ನ ಬೆಳೆಸಬೇಕು ಅನ್ನೋ ಒಂದು ಆಲೋಚನೆ ನಮ್ಮ ಇಲಾಖೆಗೆ ಆಲ್ರೆಡಿ ಇದೆ. ಅವರು ಕೂಡ ಸುತ್ತೋಲೆಯನ್ನ ಕೊಟ್ಟಿದ್ದಾರೆ, ಹಾಗಾಗಿ ಸರೌಂಡಿಂಗ್ ಅಲ್ಲಿ ಕೂಡ ಗಿಡಗಳನ್ನ ಹಾಕಕ್ಕೆ ಪ್ಲಾನಿಂಗ್ ಮಾಡಿದೀನಿ. ಪರಿಸರ ಬಗ್ಗೆ ನನಗೂ ತುಂಬಾನೇ ಇಷ್ಟ ಸರ್, ಇಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗ್ತಾರೆ ಸರ್.
1: ನೋಡಿ ಎಷ್ಟರ ಮಟ್ಟಿಗೆ ಒಳ್ಳೊಳ್ಳೆ ರೀತಿಯಾಗಿರ್ತಕ್ಕಂತ ಒಂದು ಯೋಜನೆಗಳನ್ನ ತಾವು ಹೊಂದಿದ್ದೀರಾ, ಹಾಗೆ ಆ ಯೋಜನೆಗಳೆಲ್ಲವೂ ಕೂಡ ಕಾರ್ಯೋನ್ಮುಖವಾಗಿ ಯಶಸ್ಸಾಗಲಿ ಅನ್ನೋದಾಗಿ ಕೂಡ ನಮ್ಮ ಹರಕೆ ಆಗಿರುತ್ತೆ. ಒಟ್ಟಲ್ಲಿ ಒಂದು ಟೀಮ್ ವರ್ಕ್ ಆಗಿ ತಮ್ಮ ಒಂದು ಶಾಲೆಯಲ್ಲಿ ಎಲ್ಲಾ ಶಿಕ್ಷಕರು ಕೂಡ ಕಾರ್ಯವನ್ನ ಮಾಡ್ತಾ ಇದ್ದೀರಾ.
2: ಖಂಡಿತ ಸರ್, ಖಂಡಿತ. ಇತ್ತೀಚೆಗೆ ಬಂದಿರತಕ್ಕಂತ ಈಗ GPT ಇಲ್ಲಿ ನಗ್ಮಾ ಅವ್ರದ್ದು ಮೇಜರ್ ಇಂಗ್ಲಿಷ್ ಸಬ್ಜೆಕ್ಟ್ ಗೆ ಬಂದಿದ್ದಾರೆ ಸರ್. ಒಂದ್ ಸ್ವಲ್ಪ ಅವ್ರ ಪರಿಚಯವನ್ನ ಶೈಕ್ಷಣಿಕವಾಗಿ ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಅವರೇ ಹೇಳ್ತಾರೆ ಸರ್.
1: ನಮಸ್ತೆ.
3: ನಮಸ್ತೆ ಸರ್.
1: ತಮಗೆ ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ಸರ್. ನಾನು 2023 ನವೆಂಬರ್ ಸರ್ ಕನ್ನಡ ರಾಜ್ಯೋತ್ಸವ ದಿನದಂದೇ ನಾನು ಇಲ್ಲಿ ವರದಿ ಮಾಡ್ಕೊಂಡೆ. ಇಂಗ್ಲಿಷ್ GPT ಶಿಕ್ಷಕಿಯಾಗಿ ನಾನು ಅಪಾಯಿಂಟ್ ಆಗಿದ್ದೀನಿ ಸರ್, 2023 ಬ್ಯಾಚ್.
1: ಒಳ್ಳೇದು. ಈಗ ಇಂಗ್ಲಿಷ್ ವಿಷಯವನ್ನ ತಾವು ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡ್ತೀರಾ?
3: ಹೌದು ಸರ್.
1: ಮೊಸಳೆ ಹೊಸಳ್ಳಿ ಅನ್ನುವಂಥದ್ದು ಕೂಡ ಒಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಒಂದು ಸ್ಥಳ ಆಗಿದೆ.
3: ಹೌದು ಸರ್, ಶೈಕ್ಷಣಿಕವಾಗಿ ಒಂದು ಕೇಂದ್ರ ಅನ್ನೋದ್ ಆಗ್ಬಿಟ್ಟಿದೆ ಸರ್. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ LKG ಇಂದ ಹಿಡಿದು ಉನ್ನತ ಶಿಕ್ಷಣ ಕೂಡ ವ್ಯಾಸಂಗ ಮಾಡುವಂತಹ ಎಲ್ಲಾ ಶೈಕ್ಷಣಿಕ ಸಂಸ್ಥೆಗಳ ಸಮೂಹನೇ ಇದೆ. ಸೊ ಒಂದು ಒಳ್ಳೆ ಶೈಕ್ಷಣಿಕ ಕೇಂದ್ರವಾಗಿ ಮಾರ್ಪಾಡಾಗಿದೆ ಸರ್. ಇಂಥ ಜಾಗಕ್ಕೆ ನನಗೂ ಕೂಡ ಇಲ್ಲಿ ಅಪಾಯಿಂಟ್ ಆಗಿರುವಂತದ್ದು ನನ್ನ ಒಂದು ಸೌಭಾಗ್ಯ ಅಂತ ಕೂಡ ನಾನು ಹೇಳಲು ಇಚ್ಛಿಸುತ್ತೇನೆ ಸರ್.
1: ಒಳ್ಳೇದು ಒಳ್ಳೇದು. ಹಾಗೆ ನೋಡಿ, ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆ ಅಂತ ಹೇಳಿದ್ರೆ ಕಬ್ಬಿಣದ ಕಡಲೆ ಅನ್ನೋದಾಗಿ ಅನ್ಕೊಂಡ್ಬಿಟ್ಟಿರ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಅಂತಹ ವಿದ್ಯಾರ್ಥಿಗಳಿಗೆ ತಾವು ಯಾವ ರೀತಿಯಾಗಿರ್ತಕ್ಕಂತ ಒಂದು ಕೌಶಲ್ಯವನ್ನ ಉಪಯೋಗ ಮಾಡಿಕೊಂಡು ಇಂಗ್ಲಿಷ್ ಭಾಷೆಯನ್ನು ಕೂಡ ಸುಲಭವಾಗಿ ಕಲಿಬಹುದು ಅನ್ನೋದಾಗಿ ಯಾವ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಕೌಶಲ್ಯವನ್ನ ನಿರ್ಮಾಣ ಮಾಡ್ತೀವಿ?
3: ನಾನು ಇಲ್ಲಿ ಅಪಾಯಿಂಟ್ ಆಗಿ ಬಂದಾದ್ಮೇಲೆ ಸರ್, ನಾನು ಮತ್ತೆ ನನ್ನ ಜೊತೆಗೆ ಇನ್ನೊಂದು GPT ಇಂಗ್ಲಿಷ್ ಶಿಕ್ಷಕಿ, ನನಗಿಂತ ಮುಂಚಿತವಾಗಿರುವಂತಹ ಸನಾಗಾರ ಅಂತ ಒಬ್ರು ಮೇಡಮ್ ಇದಾರೆ, ನಾವಿಬ್ಬರು ಕೂಡ ಒಗ್ಗೂಡಿ ಒಂದು ವಿಶೇಷ ಕೆಲವೊಂದು ಯೋಜನೆಗಳನ್ನ ಹಾಕೊಂಡ್ವಿ ಸರ್. ಆಕ್ಷನ್ ಪ್ಲಾನ್ಸ್ ತರ ನಾವೊಂದು ಇಲ್ಲಿ ನಮ್ಗೆ ಒಂದು ಕೊಠಡಿ ವ್ಯವಸ್ಥೆ ಇತ್ತು, ಅದನ್ನ ಸದ್ಬಳಕೆ ಮಾಡುವ ಪ್ರಯೋಗವಾಗಿ ನಾವು ಅದನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ ಸರ್. ಅಲ್ಲಿ ನಾವು ಟೀಚಿಂಗ್ ಏಡ್ಸ್ ಗಳು ಅಂದ್ರೆ ಪ್ರಾಯೋಗಿಕವಾಗಿ ಮಕ್ಕಳಿಗೆ ಲರ್ನ್ ವಿತ್ ಫನ್ ಅಂತ ಇದ್ರೆ ಚೆನ್ನಾಗಿರುತ್ತೆ, ತುಂಬಾ ಎಫೆಕ್ಟಿವ್ ಆಗಿ ಟೀಚಿಂಗ್ ಇರುತ್ತೆ ಅಂತ ಹೇಳಿ ನಾವು ಟೀಚಿಂಗ್ ಏಡ್ಸ್ ಗಳನ್ನ ಅತಿ ಹೆಚ್ಚಾಗಿ ಮಾಡ್ಕೊಂಡ್ವಿ. ಬೇಸಿಕ್ಸ್ ಇಂದ ಅವ್ರಿಗೆ ಮೊದಲು ಪಾಠಕ್ಕೆ ಹೋಗೋಕ್ಕಿಂತ ಮುಂಚೆ ಅವರಲ್ಲಿ ಆ ಒಂದು ಅದು ಕಬ್ಬಿಣದ ಕಡಲ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದೊಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ನಮಗೆ ಮಾತೃಭಾಷೆ ಅಷ್ಟು ನಮ್ಗೆ ಸುಗಮವಾಗಿ ಇದನ್ನ ನಾವು ಕಲಿಯಕ್ ಆಗಲ್ಲ ಅನ್ನುವಂತ ಒಂದು ಭಯವನ್ನ ಹೋಗ್ಲಾಡ್ಸೋಕ್ಕೋಸ್ಕರ ಅವ್ರಿಗೆ ನಾವು ಫುಲ್ ಬೇಸಿಕ್ ಇಂದ ಸರ್ ಅವರ ರೂಟ್ ಲೆವೆಲ್ ಗೆ ನಾವು ಗ್ರಾಸ್ ರೂಟ್ ಲೆವೆಲ್ ಗೆ ಹೋದ್ವಿ. 7th ಸ್ಟ್ಯಾಂಡರ್ಡ್ ಮಕ್ಕಳು, 6th ಸ್ಟ್ಯಾಂಡರ್ಡ್ ಮಕ್ಕಳು ಅವ್ರಿಗೆ ಡೈರೆಕ್ಟ್ ಆಗಿ ನಾವು ಟೀಚಿಂಗ್ ಹೋಗಿಲ್ಲ, ಅವ್ರಿಗೂ ಕೂಡ ಅವರ ಒಂದು ಲರ್ನಿಂಗ್ ನೀಡ್ಸ್ ನಾವು ಅರ್ಥ ಮಾಡ್ಕೊಂಡು ತುಂಬಾ ಬೇಸಿಕ್ ಆಲ್ಫಾಬೆಟ್ ಫೋನಿಕ್ಸ್ ಇಂದಾನೆ ಹೋದ್ವಿ ಸರ್. ಸೊ ಅದ್ರ ರಿಲೇಟೆಡ್ ಫ್ಲಾಶ್ ಕಾರ್ಡ್ಸ್ ಆಗಿರ್ಬೋದು ಅಥವಾ ಒಂದು ಸೈಟ್ ವರ್ಡ್ಸ್ ಕಾರ್ಡ್ಸ್ ಗಳಾಗಿರ್ಬೋದು, ಮತ್ತೆ ಅವ್ರಿಗೆ ಯಾವ ರೀತಿ ನಾವು ತುಂಬಾ ಸುಲಭವಾಗಿ ಆ ಕಾನ್ಸೆಪ್ಟ್ ಗಳನ್ನು ತಿಳಿಸಬಹುದು ಅಂತ ಹೇಳಿ ನಾವು ವೊಕ್ಯಾಬ್ಯುಲರಿ ಇಂದಾನೆ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಇಂಗ್ಲಿಷ್ ನಲ್ಲಿ ಡ್ರಾಮಾ ಮಾಡಿಸುವಂತದ್ದು, ಡೈಲಾಗ್ ಡೆಲಿವರಿ, ಕಮ್ಯುನಿಕೇಶನ್ ಈಸಿ ಆಗೋಕ್ಕೋಸ್ಕರ, ಆಮೇಲೆ ಅವರಿಂದ ಆಕ್ಷನ್ ಸಾಂಗ್ಸ್ ಗಳು, ಏನ್ ನಾವು ಪೋಯಮ್ಸ್ ಇರುತ್ತೆ ಅದನ್ನ ಪೋಯಮ್ ಅವ್ರಿಗೆ ಬರೀ ಹಾಗೆ ಕಂಠಪಾಠ ಮಾಡೋ ಬದಲು ಆಕ್ಷನ್ ಸಾಂಗ್ ತರ ಹೇಳ್ಕೊಟ್ರೆ ಅವರ ಮನಸ್ಸನ್ನು ಕೂಡ ಉಳ್ಕೊಳ್ಳುತ್ತೆ, ಹಾಗೆ ಆ ಪದ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಸ್ಕಿಲ್ಸ್ ಕೂಡ, ರೀಡಿಂಗ್ ಸ್ಕಿಲ್ಸ್ ಅವರಲ್ಲಿ ಡೆವಲಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆಕ್ಷನ್ ಸಾಂಗ್ಸ್ ತರ ನಾವು ಅದನ್ನ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಇಲ್ಲಿ ನಮ್ಮಲ್ಲಿ ಸ್ಮಾರ್ಟ್ ಟಿವಿ ವ್ಯವಸ್ಥೆ ಇರೋದ್ರಿಂದ ಪ್ರಾಜೆಕ್ಟರ್ ಗಳನ್ನ ಬಳಸ್ಕೊಂಡು ಕೆಲವೊಂದು ವಿಡಿಯೋಸ್ ಗಳನ್ನು ಕೂಡ ತೋರಿಸಿ ಅವರಲ್ಲಿ ಇನ್ನಷ್ಟು ಅವರಲ್ಲಿ ಸ್ಟೇಜ್ ಫಿಯರ್ ಹೋಗಿ ಧೈರ್ಯ ಬರೋ ತರ, ಲಾಸ್ಟ್ ಇಯರ್ ಸರ್ ನಾವು ಏನ್ ಡಯಟಿಂದ ನಿರ್ದೇಶನ ಆಗಿತ್ತು ಇಂಗ್ಲಿಷ್ ಫೆಸ್ಟ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅದನ್ನ ಒಂದು ನಾವು ಒಂದ್ ದೊಡ್ಡ ಆನ್ಯುವಲ್ ಡೇ ಅನ್ನೋ ತರಾನೇ ಒಂದು ತುಂಬಾ ಹಬ್ಬ ತರಾನೇ ಆಚರಿಸ್ಬಿಟ್ವಿ ಸರ್. ಅದರಲ್ಲಿ ಪ್ರತಿ ಪ್ರೋಗ್ರಾಮು ಕೂಡ ಇಂಗ್ಲಿಷ್ ಫೆಸ್ಟ್ ಅಲ್ಲಿ ಇಂಗ್ಲಿಷ್ ಅಲ್ಲೇನೆ ನಮ್ಮ ಮಕ್ಕಳು ಮಾಡಿದ್ದು ಇಡೀ ಗ್ರಾಮದ ಒಂದು ಜನತೆಯ ಒಂದು ಆಕರ್ಷಣೆಗೆ ಅದು ಕೇಂದ್ರ ಬಿಂದು ತರ ಆಗೋಯ್ತು ಸರ್. ಎಲ್ಲರೂ ಕೂಡ ಒಳ್ಳೆ ಪ್ರಶಂಸೆಯನ್ನ ಡೈರೆಕ್ಟ್ ಇಂದ ಬಂದಂತಹ ನಮ್ಮ ಇಂಗ್ಲಿಷ್ ಹಿರಿಯ ಉಪನ್ಯಾಸಕಿ ಆದಂತಹ ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಮತ್ತೆ ಇತರ ಒಂದು ಹಿರಿಯ ಉಪನ್ಯಾಸಕರಲ್ಲೆಲ್ಲ ತುಂಬಾ ಪ್ರಶಂಸೆಯನ್ನ ಕೊಟ್ರು ಸರ್. ಮಕ್ಕಳ ಒಂದು ಪ್ರದರ್ಶನವನ್ನ ನೋಡಿ ಇಂಗ್ಲಿಷ್ ಡೈಲಾಗ್ಸ್ ಎಲ್ಲ ಡೆಲಿವರಿ ಎಲ್ಲ ಮಾಡಿದ್ರು, ಆಕ್ಷನ್ ಸಾಂಗ್ಸ್, ಸ್ಟೋರಿ ಟೆಲ್ಲಿಂಗ್, ಪೋಯಮ್ ರಿಸೈಟೇಷನ್, ಆಂಕರಿಂಗ್ ಕೂಡ ಮಕ್ಕಳು ನಿರ್ವಹಿಸಿದ್ದು ವಿಶೇಷ ಸರ್. ನಮ್ಗೆ ಅದೊಂದು ಇನಿಶಿಯೇಟಿವ್, ನಮ್ಗೆ ಖುಷಿಯಾಗಿ ನಮಗೂ ಕೂಡ ಸೆಲ್ಫ್ ಅಪ್ಡೇಟ್ ನಾವು ಮಾಡ್ಕೊಂಡು ಇನ್ನಷ್ಟು ಎಫರ್ಟ್ಸ್ ಹಾಕ್ತಾ ಇದೀವಿ ಸರ್. ಇಲ್ಲಿ ನೀವು ಹೇಳ್ದಂಗೆ ರೂರಲ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋ ಮಕ್ಕಳು ಮತ್ತೆ ಮಧ್ಯಮ ವರ್ಗದ ಒಂದು ಮಕ್ಕಳು ಜಾಸ್ತಿ ಇದ್ದಾರೆ, ಹಾಗೆ ಇತರೆ ರಾಜ್ಯಗಳಿಂದ ಬಂದಿರುವಂತಹ ಮಕ್ಕಳು ಕೂಡ ಇದ್ದಾರೆ. ಅವರಿಗೆ ಇಂಗ್ಲಿಷ್ ಮತ್ತೆ ಹಿಂದಿ ಬಿಟ್ಟರೆ ಬೇರೆ ಭಾಷೆ ಬರಲ್ಲ, ಅಂತ ಮಕ್ಕಳಿಗೂ ಕೂಡ ನಾವು ಇಲ್ಲಿ ಒಂದು ನಮ್ಮ ಮುಖ್ಯವಾಹಿನಿಗೆ ತಂದು ನಾವು ಅವರ ಮೇಲೂ ಕೂಡ ನಾವು ತುಂಬಾ ಎಫರ್ಟ್ಸ್ ಗಳನ್ನ ಹಾಕ್ತಾ ಇದೀವಿ ಸರ್.
1: ನೋಡಿ, ಈ ರೀತಿ ಆಸಕ್ತಿ ಅನ್ನುವಂಥದ್ದು ಪ್ರತಿಯೋರ್ವ ಶಿಕ್ಷಕರಲ್ಲೂ ಇದ್ದಾಗ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಶಿಕ್ಷಣದ ಒಂದು ಭಾಗ್ಯ ಸಿಕ್ಕೇ ಸಿಗುತ್ತೆ.
3: ಹೌದು ಸರ್, ಇಲ್ಲಿ ನಿಜವಾಗ್ಲೂ ಸರ್ ಇದು ಗವರ್ಮೆಂಟ್ ಶಾಲೆ ಅಂತ ಹೇಳಿ ಜನ ಒಂಥರ ಸೆಕೆಂಡ್ರಿ ಅನ್ನೋ ತರ ಆಪ್ಷನ್ ತಗೊಳ್ತಾರೆ. ಪ್ರೈವೇಟ್ ಶಾಲೆಗಳಲ್ಲಿ ಮಾತ್ರ ಮಕ್ಕಳು ಟ್ಯಾಲೆಂಟೆಡ್ ಇರ್ತಾರೆ, ಅಲ್ಲಿ ಸ್ಮಾರ್ಟ್ ಸ್ಟೂಡೆಂಟ್ಸ್, ಕಲ್ಸೋದಿಕ್ಕೆ ಈಸಿ ಅಂತ. ಆದ್ರೆ ನಾನು ಒಂದು ಖಾಸಗಿ ವಲಯದಲ್ಲೂ ಕೂಡ 7 ವರ್ಷದ ಅನುಭವವನ್ನ ತೆಗೆದುಕೊಂಡು ಬಂದಿದ್ದೇನೆ. ಆದ್ರೆ ಇಲ್ಲಿ ಬಂದು ನೋಡಿದಾಗ ಈ ಮಕ್ಕಳಲ್ಲಿ ಸರ್ ಅದೇನ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ಪ್ರೈವೇಟ್ ಶಾಲೆಗಳಲ್ಲಿ ಮಿಸ್ಸಿಂಗ್ ಇರುತ್ತೆ ಅದು ನೋಡಿ ತುಂಬಾ ಖುಷಿ ಆಯ್ತು ಸರ್. ಅವರು ಕೂಡ ಇದ್ ಆರ್ ನಾಟ್ ಲೆಸ್ ದನ್ ಎನಿ ಪ್ರೈವೇಟ್ ಇಂಟರ್ನ್ಯಾಷನಲ್ ಗೋಯಿಂಗ್ ಸ್ಟೂಡೆಂಟ್ಸ್ ಅಂತ ನಮ್ಗೆ ತುಂಬಾ ಒಂದು ಪ್ರೌಡ್ ಫೀಲಿಂಗ್ ಆಗುತ್ತೆ ಸರ್. ಹೇಳ್ಕೊಳ್ಳೋದಕ್ಕೆ ತುಂಬಾ ಆಕ್ಟಿವ್ ಆಗಿರ್ತಾರೆ ಸರ್, ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ. ಟೀಚರ್ಸ್ ಕೂಡ ಅಷ್ಟೇನೆ, ನಮ್ಗೆ ಹಿರಿಯ ಶಿಕ್ಷಕಿಯರು ಕೂಡ 5 ಜನ ಇದ್ದಾರೆ, ಅವರ ಸಹಕಾರನೂ ಕೂಡ ಹಾಗೆ ಇದೆ. ಮತ್ತೆ ನಾವು ಕೂಡ 5 ಜನ GPT ವಿಷಯವಾರು ಶಿಕ್ಷಕಿಯರೇ ಇದೀವಿ. ನಾವೆಲ್ಲರೂ ಕೂಡ ಒಂದು ಟೀಮ್ ಆಗಿ ಇಲ್ಲಿ ಬೋಧನೆ ಕಡೆಗೆ ತುಂಬಾ ಒಂದು ಶ್ರಮ ಪಟ್ಟು ನಾವು ಮಕ್ಕಳಲ್ಲಿ ಕಲಿಕೆಯಲ್ಲಿ ಉತ್ಸಾಹ ಬರೋ ತರ ನಾವು ಪ್ರಯತ್ನ ಪಡ್ತಾ ಇದೀವಿ ಸರ್. ಹಾಗಾಗಿ ವಿಶೇಷ ತರಗತಿಗಳಾಗಿರ್ಬೋದು, ಪರಿಹಾರ ಬೋಧನೆ ಕ್ಲಾಸಸ್ಗಳಾಗಿರ್ಬೋದು, ಅದರ ಟೈಮ್ ಟೇಬಲ್ ಅಲ್ಲಿ ನಾವೇ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ತಂದು ಮಕ್ಕಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ತರಬಹುದು ಅಂತ ಹೇಳಿ ಪ್ರಯತ್ನ ಒಂದು ನಡೀತಾ ಇದೆ ಸರ್.
1: ನೋಡಿ, ಟೀಮ್ ವರ್ಕ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಯಶಸ್ಸನ್ನ ತಂದುಕೊಡುತ್ತೆ ಅನ್ನುವಂಥದ್ದು ನಿಮ್ಮ ಮಾತಲ್ಲೇ ಅರ್ಥ ಆಗುತ್ತೆ.
3: ಧನ್ಯವಾದ.
1: ಇಲ್ಲಿ ತಮ್ಮ ಒಂದು ಶಾಲೆಯಲ್ಲಿ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದ ಒಂದು ಶಿಕ್ಷಣವನ್ನ ಕೊಡ್ತಾ ವಿದ್ಯಾರ್ಥಿಗಳನ್ನ ಒಂದು ಸಮಾಜದ ಮುಖ್ಯವಾಹಿನಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನೋದಾಗಿ ತಾವು ಹೇಳಿದಿರಾ?
3: ಹೌದು ಸರ್, ನಾವು ಕೂಡ ಇಲ್ಲಿರುವಂತಹ ಸುಮಾರು ಶಿಕ್ಷಕರು ನಾವು ಕೂಡ ಗೌರ್ಮೆಂಟ್ ಶಾಲೆಗಳಲ್ಲೇ ಓದಿ ಸರ್ ಈ ತರ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗಿ ಬಂದಿರುವಂತಹ ಶಿಕ್ಷಕಿಯರು, ಹಾಗಾಗಿ ಮಕ್ಕಳಿಗೂ ಕೂಡ ನಾವು ಅದೇ ಉದಾಹರಣೆಗಳನ್ನ ಕೊಡ್ತೀವಿ. ನಾವು ಖಾಸಗಿಯಲ್ಲಿ ಓದಿದ್ರೆ ಮಾತ್ರ ನಾವು ಮುಂದೆ ಬರ್ತೀವಿ ಒಳ್ಳೆ ಹುದ್ದೆ ತಗೊಳ್ತೀವಿ ಅನ್ನುವಂಥದ್ದಲ್ಲ, ನಮ್ಮಲ್ಲಿ ಕಲಿಕಾ ಆಸಕ್ತಿ ಇರಬೇಕು. ಹಾಗೆ ನಾವು ಟೀಚರ್ಸ್ಗಳು ಕೂಡ ಅಷ್ಟೇನೆ, ನಾವು ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ಗೆ ನಾವು ಪ್ರಯತ್ನ ಪಡ್ತಾ ಇದೀವಿ, ಆ ತರ ವ್ಯಾಮೋಹಕ್ಕೆ ಒಳಗಾಗ್ಬೇಡಿ. ಮತ್ತೆ ನಮ್ಮ ಶಾಲೆ ಬಗ್ಗೆ ಹೇಳ್ಕೋಬೇಕು ಅಂದ್ರೆ ಸರ್, ಯಾವ ಖಾಸಗಿ ಶಾಲೆಗಳು ಕಡಿಮೆ ಇಲ್ಲ, ಕ್ಯಾಂಪಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಆಗಿರ್ಬೋದು, ಇಲ್ಲಿ ಕುಡಿಯೋ ನೀರು ಕೂಡ ಅಕ್ವಾಗಾರ್ಡೆ ಇದೆ ಸರ್ ಹಾಕ್ತಿರುವಂತದ್ದು, ಟೀಚರ್ಸ್ ಗಳು ಕೂಡ ನಾವು ಮಕ್ಕಳೊಂದಿಗೆ ಇಲ್ಲೇ ಕುಡಿಯೋ ನೀರಾಗಿರ್ಬೋದು, ಬೇರೆ ಸೌಕರ್ಯಗಳನ್ನು ಕೂಡ ನಾವು ಬಳಸಿ ಮಕ್ಕಳಿಗೂ ಕೂಡ ಉತ್ತೇಜನ ಕೊಡ್ತೀವಿ. ಹಾಗೆ ಮೈದಾನನು ಕೂಡ ತುಂಬಾ ವಿಶಾಲವಾಗಿದೆ, ಬಿಸಿಯೂಟ ವ್ಯವಸ್ಥೆನು ಕೂಡ ಅಡುಗೆನ ತುಂಬಾ ಹೈಜಿನಿಕ್ ಆಗಿ ಮಾಡ್ತಾರೆ, ನಾವು ಟೀಚರ್ಸ್ ಗಳು ಕೂಡ ಅದ್ರ ಬಗ್ಗೆ ನಿಗಾ ವಹಿಸ್ತಾ ಇದೀವಿ. ಆಮೇಲೆ ಮಕ್ಕಳಿಗೆ ಒಂದು ಏನು ಪಠ್ಯೇತರ ಚಟುವಟಿಕೆಗಳಾಗಿದೆ, ನಾವು ಮಹಿಳಾ ಶಿಕ್ಷಕಿಯರು ಇದ್ರು ಕೂಡ ಪ್ರತಿಯೊಂದು ನಾವು ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಅವರಲ್ಲಿ ಇನ್ವಾಲ್ವ್ಮೆಂಟ್ ನ ಪ್ರತಿಭಾ ಕಾರಂಜಿ ಪ್ರೋಗ್ರಾಮ್ಸ್ ಆಗಿರ್ಬೋದು, ಯಾವ್ದೋ ಒಂದು ಮೆಟ್ರಿಕ್ ಮೇಳ ಆಗಿರ್ಬೋದು, ಗಣಿತ ಮೇಳ, ವಿಜ್ಞಾನ ಮೇಳ, ವಿಜ್ಞಾನ ವಸ್ತು ಪ್ರದರ್ಶನ ಅಥವಾ ಇಂಗ್ಲಿಷ್ ಫೆಸ್ಟ್, ಈ ತರ ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ಕೂಡ ನಾವು ಯಾವ ಒಂದು ಶಾಲೆಗಿಂತ ಕಡಿಮೆ ಅಲ್ಲ ಅನ್ನೋ ತರ ಮಕ್ಕಳಲ್ಲಿ ನಾವು ಪಾರ್ಟಿಸಿಪೇಷನ್ ಒಂದು ಇಂಟ್ರೆಸ್ಟ್ ನ ನಾವು ಬೆಳೆಸ್ತಾ ಇದೀವಿ ಸರ್. ಲಾಸ್ಟ್ ಟೈಮ್ ನಮ್ಗೆ ಕ್ರೀಡಾ ಸಮಗ್ರ ಪ್ರಶಸ್ತಿನೂ ಸಿಕ್ತು ಕಾರ್ಡ್, ಪ್ರತಿಭಾ ಕಾರಂಜಿಗಳಲ್ಲಿ ಗಣಿತ ಮೇಳ, ವಿಜ್ಞಾನ ವಸ್ತು ಪ್ರದರ್ಶನ, ಎಲ್ಲಾ ಫೀಲ್ಡ್ ಅಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಮಕ್ಕಳು ತುಂಬಾ ಒಂದು ಬಹುಮಾನಗಳನ್ನ ತರ್ತಾ ಇದ್ದಾರೆ ಸರ್. ದೇ ಆರ್ ಬ್ಯಾಗಿಂಗ್ ಲಾಟ್ ಆಫ್ ಮೊಮೆಂಟೋಸ್ ಅಂಡ್ ಟ್ರೋಫೀಸ್ ಫಾರ್ ದ ಸ್ಕೂಲ್. ವಿ ಆರ್ ವೆರಿ ಹ್ಯಾಪಿ ಟು ವರ್ಕ್ ಹಿಯರ್.
1: ನೋಡಿ, ಇಷ್ಟರ ಮಟ್ಟಿಗೆ ನೀವು ಸಂತೋಷದಿಂದ ತಮ್ಮ ಮಕ್ಕಳ ಸಾಧನೆಯನ್ನ ಹೇಳ್ಕೊಳ್ತಾ ಇದ್ದೀರಾ. ಇದರಲ್ಲೇ ಗೊತ್ತಾಗುತ್ತೆ ತಾವು ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಕನಸನ್ನ ಕಟ್ಕೊಂಡಿದ್ದೀರಾ, ಹಾಗೆ ಆ ಒಂದು ಕನಸನ್ನ ನನಸು ಮಾಡೋದಕ್ಕೆ ತಾವು ಯಾವ ರೀತಿಯಲ್ಲಿ ಪ್ರೇರಿತರಾಗಿದ್ದೀರಾ ಅನ್ನೋದಾಗಿ ನಿಮ್ಮ ಮಾತಿನಿಂದಲೇ ಅರ್ಥ ಆಗುತ್ತೆ.
3: ಹೌದು ಸರ್, ಖಂಡಿತ ಸರ್, ಅದೇ ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ಒಂದು ಕಿವಿ ಮಾತು ಒಂದು ತೀರ್ಪು ಅಡ್ವೈಸ್ ಏನು ಬೇರೆಯವ್ರಿಗೂ ಕೂಡ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಸೇರಿದೀವಿ, ಎಲ್ಲಾ ಕಡೆ ನಾವು ಬೋರ್ಡ್ ಹೋರ್ಡಿಂಗ್ಸ್ ನೋಡ್ತೀವಿ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳಿ, ಅದಕ್ಕೆ ತಕ್ಕಂತೆ ನಾವು ಕೂಡ ಬರೀ ಸಂಬಳ ತಗೊಳ್ಳುವಂಥದ್ದು ಅಷ್ಟೇ ಅಲ್ಲ, ಯಾಕಂದ್ರೆ ನಾನು ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿ ಕಡಿಮೆ ಸಂಬಳಕ್ಕೆ ಬಂದಿರ್ತೀವಿ ಸರ್. ಆದ್ರೆ ಇಲ್ಲಿ ಬಂದಾಗ ಈ ಮಕ್ಕಳನ್ನ ನೋಡಿ ಆ ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸುವಂತದ್ದು ನಮಗೆ ಒಂದು ಸಿಕ್ಕಿರುವಂತದ್ದು ಒಂದು ಸುವರ್ಣಾವಕಾಶ ನಮ್ಮ ಈ ಶಿಕ್ಷಕರಿಗೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸರ್ ಇಂಡಿವಿಜುವಲ್ ಎಫರ್ಟ್ಸ್ ಹಾಕಿದ್ರೆ, ನಮ್ಮನ್ನ ಸೆಲ್ಫ್ ಅಪ್ಡೇಟ್ ಮಾಡಿಕೊಂಡು ಕಾರ್ಯನಿರತರಾಗಿ ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆ ಪ್ರತಿಯೊಬ್ಬ ಇಂಡಿವಿಜುವಲ್ ಟೀಚರು ಕೂಡ ಶ್ರಮಿಸಿದ್ರೆ ಸರ್, ನಿಜವಾಗ್ಲೂ ನಮ್ಮ ಮಕ್ಕಳು ಸ್ಟೇಟ್ ಟಾಪರ್ಸ್ ಗಳು ಕೂಡ ಆಗ್ಬಹುದು, ಮತ್ತೆ ವೈದ್ಯಕೀಯ ಕ್ಷೇತ್ರ, ಇಂಜಿನಿಯರಿಂಗ್ ಕ್ಷೇತ್ರ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವರು ಸೀಟ್ ಗಳನ್ನು ತಗೋಬಹುದು ಸರ್. ಅದರಲ್ಲೇನು ಸಂದೇಹನೇ ಇಲ್ಲ, ಯಾಕೆಂದ್ರೆ ಆತರ ಒಂದು ಬರೀ ಗ್ರಾಮೀಣ ಭಾಗ ಅಂತ ಹೇಳ್ತೀವಿ ಸರ್, ಆದ್ರೆ ಸಿಟಿ ಮಕ್ಕಳಿಗಿಂತನೂ ಕೂಡ ತುಂಬಾ ಆಕ್ಟಿವ್ ಇದಾರೆ ಇಲ್ಲಿ, ಮತ್ತೆ ಅವರು ಮಾನಸಿಕವಾಗಿ ಅವ್ರಿಗಿಂತ ಸಖತ್ತು ತುಂಬಾ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ಮೋಟಾರ್ ಸ್ಕಿಲ್ ಪ್ರತಿಯೊಂದರಲ್ಲೂ ಕೂಡ ತುಂಬಾ ಚೆನ್ನಾಗಿದ್ದಾರೆ ಸರ್ ಮಕ್ಕಳು, ಸಖತ್ ಚುರುಕಾಗಿದ್ದಾರೆ, ಕ್ರಿಯೇಟಿವಿಟಿ ಕೂಡ ನೋಡಿ ಆಶ್ಚರ್ಯ ಆಗುತ್ತೆ ಸರ್. ನಿಜವಾಗ್ಲೂ ನಮ್ಮ ಮಕ್ಕಳಲ್ಲೂ ಇಷ್ಟೊಂದು ಕ್ರಿಯೇಟಿವಿಟಿ ಇದೆಯಾ, ನಾವು ಅವ್ರನ್ನ ನೋಡಿ ಕಲಿಬಹುದು ಅನ್ನೋ ತರ ನಮ್ಗೂ ಕೂಡ ಪ್ರೋತ್ಸಾಹ ಸಿಗ್ತಾ ಇರುತ್ತೆ ಸರ್. ಪ್ರತಿದಿನ ನಾವು ಅವರಿಂದ ಕಲಿತೀವಿ ಸರ್, ಕಲಿಸ್ತಾ ಜೊತೆಗೆ ಕಲಿತಾ ಇರ್ತೀವಿ ಸರ್.
1: ಸರಿ ಸರಿ, ಬಹಳಷ್ಟು ಅತ್ಯುತ್ತಮವಾದಂತಹ ಕೆಲವೊಂದು ಅಮೂಲ್ಯವಾಗಿರ್ತಕ್ಕಂತಹ ಮಾತನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ರ ಈ ಒಂದು ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ. ತಮಗೆ ನಮ್ಮ ಆಕಾಶವಾಣಿ ಹಾಸನ ಕೇಂದ್ರದ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ.
3: ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು.
1: ಈಗ ತಮಗೆ 30ಕ್ಕೂ ಹೆಚ್ಚಿನ ವರ್ಷಗಳ ಒಂದು ಸೇವೆ ಈ ಶಿಕ್ಷಕ ವೃತ್ತಿಯಲ್ಲಿ ಆಗಿದೆ.
4: ಖಂಡಿತ ಸರ್.
1: ಮುಂಬರುವಂತಹ ಶಿಕ್ಷಕ ವೃಂದಕ್ಕೆ ಆಗಿರಬಹುದು ಅಥವಾ ವಿದ್ಯಾರ್ಥಿಗಳಿಗಾಗಿರಬಹುದು, ಹೇಗೆ ಯಾವ ರೀತಿಯಾಗಿರ್ತಕ್ಕಂತಹ ಸಲಹೆ ಸೂಚನೆಗಳನ್ನ ತಾವು ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ?
4: ಬಹುಶಃ ಶಿಕ್ಷಣ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಕೂಡ, ಎಷ್ಟೇ ಆಲೋಚನೆ ಮಾಡಿದ್ರು ಕೂಡ ಕಡಿಮೆನೆ ಸರ್ ಅದು. ಶೈಕ್ಷಣಿಕವಾಗಿ ಪ್ರತಿ ಸಾರಿನೂ ಕೂಡ ಮಕ್ಕಳಿಗೆ ಅದನ್ನ ತಲುಪಿಸೋದೇ ಒಂದು ಚಾಲೆಂಜ್ ಸರ್. ಯಾವ ತರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವ್ರನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅದೇ ದೊಡ್ಡ ಸವಾಲಾಗಿದೆ ಸರ್ ನಮ್ಗೆ ಅದು. ಅದರಲ್ಲಿ ಶೈಕ್ಷಣಿಕವಾಗಿ ಆಗ್ಬೋದು, ಇತರೆ ಪಠ್ಯೇತರ ಆಗ್ಬೋದು, ಎಲ್ಲವನ್ನೂ ಕೂಡ ಈಗ ವಾರ್ಷಿಕವಾಗಿ ನಮ್ಗೆ ಈಗಾಗಲೇ ವಾರ್ಷಿಕ ಯೋಜನೆ ಈಗಾಗಲೇ ನಮ್ಗೆ ತಲುಪಿದೆ. ಪ್ರತಿ ತಿಂಗಳು ಕೂಡ ಈಗ ಜೂನ್ ಅಲ್ಲಿ ಏನ್ ಮಾಡ್ಬೇಕು, ಜುಲೈ ಅಲ್ಲಿ ಏನ್ ಮಾಡ್ಬೇಕು, ಪ್ರತಿ ಏನು ಮಾರ್ಚ್ ವರೆಗೆ ನಮ್ಗೆ ಈಗಾಗಲೇ ಪ್ಲಾನಿಂಗ್ ನಮ್ ಕೈ ತಲುಪಿದೆ ಸರ್. ಅದರ ಅಡಿಯಲ್ಲಿ ನಾವು ಈಗಾಗಲೇ ಕೆಲಸವನ್ನ ನಿರ್ವಹಣೆಯನ್ನ ಮಾಡ್ತಾ ಇದೀವಿ.
1: ಈಗ ಇಲಾಖೆ ಹೇಳ್ತಕ್ಕಂತಹ ಎಲ್ಲಾ ರೀತಿಯಾಗಿರ್ತಕ್ಕಂತ ಒಂದು ಬದಲಾವಣೆಗೆ ಪ್ರಸ್ತುತ ಇರ್ತಕ್ಕಂತಹ ಶಿಕ್ಷಕರು ಕೂಡ ಸಿದ್ಧರಾಗಿರ್ಬೇಕು.
4: ಖಂಡಿತ ಖಂಡಿತ. ಅದು ಏನು ತಿಂಗಳ ನಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಆ ಕಾನ್ಸೆಪ್ಟ್ ಅನ್ನ ನಾವು ಈಗಾಗಲೇ ಅವರು ಆಲೋಚನೆ ಮಾಡಿ ನಮ್ಗೆ ಅದನ್ನ ಕೊಟ್ಟಿರ್ತಾರೆ. ಅದನ್ನ ನಾವು ಕ್ರಿಯಾ ಯೋಜನೆಗೆ ಅದನ್ನ ತರ್ತಕ್ಕಂಥದ್ದೇ ನಮ್ಮ ಒಂದು ಗುರಿ ಆಗಿರುತ್ತೆ ಸರ್ ಪ್ರತಿ ಸಾರಿನೂ ಕೂಡ.
1: ತಮಗೆ ಈಗ ಸೇವೆ ಇನ್ನ ಎಷ್ಟು ವರ್ಷಗಳ ಅವಧಿಯಲ್ಲಿದೆ?
4: ಇನ್ನ 5 ವರ್ಷ ಇದೆ ಸರ್ ನನ್ನ ಸೇವೆ.
1: ಈಗ ತಮ್ಮ ಒಂದು ವೈಯಕ್ತಿಕವಾಗಿ ತಾವು ಈಗ ಏನು ಇಲಾಖೆ ಬದಲಾವಣೆ ಅನ್ನುವಂತಹ ಒಂದು ಪದವನ್ನ ಪ್ರಯೋಗ ಮಾಡಿದೆ ಅಥವಾ ಉಪಯೋಗ ಮಾಡಿಕೊಂಡಿದೆ, ಈಗ ತಮ್ಮ ಒಂದು ಸ್ವ ಇಚ್ಛೆಯಿಂದ ಶಿಕ್ಷಣ ರಂಗದಲ್ಲಿ ಈ ರೀತಿಯಾಗಿ ಕೂಡ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು ಏನಾದ್ರೂ ತಮ್ಮಲ್ಲಿ ಅನಿಸಿಕೆ ಅಥವಾ ಅಭಿಪ್ರಾಯಗಳೇನಾದ್ರೂ ಇದೆಯಾ?
4: ಖಂಡಿತ ಇದೆ ಸರ್. ಯಾಕೆ ಅಂತಂದ್ರೆ ಈಗ ನಮ್ಮಲ್ಲಿ ಈಗ ಒಂದು ನಾವು ಮನೇಜರು ಒಂದು ಕಾರ್ಯಕ್ರಮವನ್ನ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು, ಅದು ಸಾಮಾಜಿಕ ಸಾಮರಸ್ಯ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇತ್ತು ಮೊದಲನೇ ವಾರದಲ್ಲಿ. ಅದು ಆ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದ್ರೆ ಸ್ಥಳೀಯ ಹಬ್ಬಗಳ ಆಚರಣೆ ಮತ್ತೆ ಹಿನ್ನೆಲೆ ಮಹತ್ವ ಮತ್ತು ಅದರ ವೈಶಿಷ್ಟ್ಯಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ಸರ್. ಒಂದು ಕಾನ್ಸೆಪ್ಟ್ ಸಾಮಾಜಿಕ ಸಾಮರಸ್ಯ ಅಂತಕ್ಕಂತ ಒಂದು ಕಾನ್ಸೆಪ್ಟ್. ಅದಕ್ಕೆ ನಾವು ಇಲ್ಲಿ ಪ್ರಿಪರೇಷನ್ ಆಗಿದ್ದು ಹೇಗೆ ಅಂತ ಅಂದ್ರೆ ಸ್ಥಳೀಯ ಹಬ್ಬಗಳು ಹೇಗೆ ಈಗ ದೇವರ ಉತ್ಸವದ ಬಗ್ಗೆ ಏನು ಹಳ್ಳಿಗಳಲ್ಲಿ ಮಾಡ್ತಾರೆ, ಆ ಸೋಮನ ಕುಣಿತಗಳನ್ನ ನಾವೇ ಒಂದು ಮಾಡಲನ್ನ ಮಾಡಿಕೊಂಡು ಮಕ್ಕಳಿಗೆ ಹೇಗೆ ಅದರ ಉತ್ಸವ ಇರುತ್ತೆ ಅಂತ ಹೇಳಿ ಈಗ ನಾವು ಒಂದು ಗ್ರಾಮ ಪ್ರದಕ್ಷಿಣೆಯನ್ನು ಮಾಡ್ಕೊ ಬಂದು ನಮ್ಮದೇ ವಿವೇಚನೆಯಲ್ಲಿ ಅದನ್ನ ರೂಢಿಸ್ಕೊಂಡು ಅದು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಅರ್ಥ ಆಯ್ತು ಮತ್ತೆ ಅಲ್ಲಿ ಹೊರಗಡೆಯವರು ಪೋಷಕರು ಕೂಡ ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಅಭಿಪ್ರಾಯವನ್ನ ನಮ್ಗೆ ವ್ಯಕ್ತಪಡಿಸಿದ್ರು. ಈ ಇಷ್ಟೊಂದು ಸ್ಥಳೀಯವಾಗಿ ಏನೂ ಇಲ್ಲ, ನಮ್ದು ಯಾವ ದೇವರು ಇಲ್ಲ ಏನೂ ಇಲ್ಲ ಸರ್, ಅದು ನಾವೇನೆ ಒಂದು ಯಾವ್ದೋ ಒಂದು ಮಾಡಲ್ ತಗೊಂಡು ಮಾಡ್ಕೊಂಡಿದ್ದು ಅಷ್ಟೇನೆ. ಅದು ಆ ತರ ನಮ್ದೇ ಅದು ಒಂದು ಕಾನ್ಸೆಪ್ಟ್ ಬಂದ್ರೆ ಅದಕ್ಕೆ ನಾವು ಏನಾದ್ರೂ ಒಂದು ಯೋಜನೆಯನ್ನ ಹಾಕೊಂಡು ಅದಕ್ಕೆ ಏನಾದ್ರು ಒಂದು ವಿಶೇಷತೆಯನ್ನ ಕೊಟ್ಕೊಂಡು ಮಕ್ಕಳಿಗೆ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸರ್.
1: ಒಟ್ಟಲ್ಲಿ ಮಕ್ಕಳು ಸರ್ವಾಂಗೀಣ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕು, ತಮ್ಮದೇ ಆಗಿರ್ತಕ್ಕಂತ ಒಂದು ಸ್ವ ಸಾಮರ್ಥ್ಯದಿಂದ ಸಮಾಜಕ್ಕೆ ಏನಾದರೂ ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನ ಸಲ್ಲಿಸಬೇಕು ಅನ್ನುವಂಥದ್ದು ತಮ್ಮ ಮನದಾಳದ ಒಂದು ಆಶಯವೂ ಕೂಡ ಆಗಿದೆ.
4: 100% ಸರ್.
1: ನೋಡಿ, ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡುವುದರ ಜೊತೆಗೆ ಈ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಕೂಡ ತಾವು ಅನೇಕ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಟ್ಟಿದ್ದೀರಾ. ಈ ಎಲ್ಲ ಉದಾಹರಣೆಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಈ ರೀತಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡಿದ್ದೇ ಆದಲ್ಲಿ ಅವರು ಶಿಕ್ಷಣದ ಜೊತೆಗೆ ಈ ರೀತಿ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನ ಮಾಡೇ ಮಾಡ್ತಾರೆ ಅಲ್ವಾ?
4: ಖಂಡಿತ.
1: ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸಾಧನೆಯನ್ನ, ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನ ತಮ್ಮ ಶಾಲೆಯಲ್ಲಿ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾ ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ನಮ್ಮ ಈ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ. ತಮಗೂ ಹಾಗೂ ತಮ್ಮ ಶಿಕ್ಷಕ ವೃಂದಕ್ಕೂ ಹಾಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಆಕಾಶವಾಣಿ ಹಾಸನ ಕೇಂದ್ರದ ವತಿಯಿಂದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ.
4: ಸರ್, ನೀವು ನಮ್ಮನ್ನ ಸಂದರ್ಶಿಸಿ ಈಗ ನಮ್ಮ ಶಾಲೆಯ ಬಗ್ಗೆ ಮಾಹಿತಿಯನ್ನ ನೀಡಿ ಈ ಶಾಲೆಯ ಒಂದು ಆಗುಹೋಗುಗಳ ಬಗ್ಗೆ ನೀವು ಸ್ಪಂದಿಸಿದ್ದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ನಿಮಗೂ ಕೂಡ ಅಭಿನಂದನೆಗಳು.
0: ಆತ್ಮೀಯ ಕೇಳುಗರೆ, ಈಗ ಈ ಶಾಲೆಯ ಮಕ್ಕಳಿಂದ ವೈವಿಧ್ಯಮಯವಾದಂತಹ ಗೀತೆಗಳನ್ನ ಆಲಿಸಿ.

0: My name is Sonakshi. My class name 6. ಕಪ್ಪ ಕೊಡಬೇಕಂತೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಹೊಡ ಹುಟ್ಟಿದವರ ಅಣ್ಣ ತಮ್ಮಂದಿರ, ನೆಂಟರೆ ಇಸ್ತರೆ ದಯಾದಿಗಳೇ? ನೀವೇನು ಇಲ್ಲಿ ಊದ್ತೀರಾ ಬಿತ್ತೀರಾ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಕೊಡ್ಬೇಕಾ? ಕಿತ್ತೂರು ನಿಮ್ಮಪ್ಪ ಕಟ್ಟಿ ಬೆಳೆಸಿದ ಆಸ್ತಿ ಏನು? ನಿಮಗೇನಿದೆ ಯಕ್ಕು ಕಪ್ಪ ಕೇಳಲು? ನಾವೇನು ಕೊಡಬೇಕು ಕಪ್ಪ ನಿಮಗೆ? ನೆನಪಿರಲಿ, ಕಿತ್ತೂರಿನಿಂದ ಕಪ್ಪ ಕೇಳಲು ನಿಮ್ಮ ನಾಲಿಗೆ ಕತ್ತರಿಸಿ ನಾಯಿಗೆ ಹಾಕುತ್ತಾರೆ ಈ ನೆಲದ ಮಕ್ಕಳು. ಥ್ಯಾಂಕ್ ಯು ಸರ್.
1: ಆತ್ಮೀಯ ಕೇಳುಗರೆ, ಇದುವರೆಗೂ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೊಸಳೆ ಹೊಸಳ್ಳಿ ಈ ಶಾಲೆಯ ಕುರಿತಾಗಿ ಅಲ್ಲಿನ ಮುಖ್ಯೋಪಾಧ್ಯಾಯರಾದ ದೇವೇಗೌಡ ಹಾಗೂ ಆ ಶಾಲೆಯ ಶಿಕ್ಷಕವೃಂದದವರು ಹಾಗೆ ಆ ಶಾಲೆಯ ವಿದ್ಯಾರ್ಥಿಗಳಿಂದ ವಿಶೇಷವಾದ ಮಾಹಿತಿಯನ್ನ ಆಲಿಸಿದಿರಿ. ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.
2: ಇಲ್ಲಿಯವರೆಗೆ ಸರ್ಕಾರಿ ಶಾಲೆಗಳ ಶೋಭೆಯನ್ನು ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ ಕೇಳಿದಿರಿ.
3: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
4: ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ಕೆಎಂ ಮಂಜುನಾಥ್.
3: ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ.
5: ಇದು ಹಾಸನ ಆಕಾಶವಾಣಿಯ ಶಾಲಾ ಸಂಗತಿ.
3: ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ.
6: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
7: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
10: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.

ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 9:04. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸ್ಪರ್ಶ ಚಿತ್ರದ ಗೀತೆ. ಗೀತೆಗೆ ಸಂಗೀತ ಅಳವಡಿಸಿದ್ದಾರೆ ಹಂಸಲೇಖ. ಗೀತೆಯನ್ನು ಹಾಡಿದ್ದಾರೆ ಹರಿಹರನ್.

0: ಮಕ್ಕಳಿಲ್ಲವೇ ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ 4ನೇ ಕ್ರಾಸ್, ಕೆಆರ್ ಪುರಂ, ಹಾಸನ. ಇದೇ June 8-10 ಜೀವ ಐವಿಎಫ್ ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513-6273-00. ಜೀವ ಐವಿಎಫ್, ಕೆಆರ್ ಪುರಂ, 4ನೇ ಕ್ರಾಸ್, ಹಾಸನ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
4: ನೀವು ಕೇಳ್ತಾ ಇದ್ದೀರಾ ಜೊತೆ ಜೊತೆಯಲ್ಲಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಾಂಬೆ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಮೆಹಬೂಬ್ ಅಲಂ ಅವರದ್ದು, ಸಂಗೀತ ಸಂಯೋಜನೆ AR ರೆಹಮಾನ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಚಿತ್ರಾ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
4: ಮೇಡಮ್
5: ಹೇಳಿ.
4: ಈ KYC ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
5: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
4: ಆದ್ರೆ ಇದನ್ನು ಹೇಗ್ ಮಾಡೋದು?
5: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
4: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
5: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
4: ಅಷ್ಟೇ?
5: ಅಷ್ಟೇ.
4: ಗೊತ್ತಾಯ್ತು.
5: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
4: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ನೀವು ಕೇಳ್ತಾ ಇದ್ದೀರಾ ಜೊತೆ ಜೊತೆಯಲ್ಲಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಉಪ್ಪಿದಾದ MBBS ಚಿತ್ರದ ಗೀತೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ RP ಪಟ್ನಾಯಕ್. ಗೀತೆಯನ್ನು ಹಾಡಿದ್ದಾರೆ ಉಪೇಂದ್ರ.
8: ಈ ಪೋಕ್ರಿ ಪೊರ್ಕಿ ಪರೋಡಿ ಏನು ಗೊತ್ತು, ಪ್ರೀತಿ ಪ್ರೇಮ ಅನ್ನೋದು ಯಾವ ಪಕ್ಷಿ ಹೆಸರು ಅಂತ. ಟೈಮ್ ಪಾಸ್ಗೆ ದಾದಾಗಿರಿ ಮಾಡಿಕೊಂಡು, ಬೀಡಿ ಎಳ್ಕೊಂಡು, ಚಾ ಕುಡ್ಕೊಂಡು, ರಾತ್ರಾದ್ರೆ ಫುಲ್ ಬಾಟ್ಲ್ ಎತ್ಕೊಂಡು ಖುಷಿಯಾಗಿ ಪ್ರೀತಿ ಪ್ರೇಮ ಇದೆಲ್ಲ ಪುಸ್ತಕದ ಬದನೆಕಾಯ ಅಂತ.

0: ದಾದಾ ದಾದಾ, ನಿನ್ ಹುಡುಗಿ ಹೇಳದ್ಲು ಆ ಬ್ಲೇಡ್ ನಾಗ ಅವಳನ್ ಸಕ್ಕ ಚಮಕಾಯಿಸೋನಂತೆ. ನನಗ್ ಸೈಡ್ ಕೊಡು, ಇಲ್ದ್ರೆ ಆಸಿಡ್ ಹಾಕ್ಬಿಡಿದಂತ ಮಾಲಿ ನಿಂಗೆ ಆವಾಸ ಹಾಕಂತಮ್ಮ.
1: ಯಾವ ಹುತ್ತಲ್ಲ ಅವನು ಆ ನಾಗ.
2: ನಾಗ ಎರೆಹುಳು ಆಗಿ ಹಾಸ್ಪಿಟ್ಲಿಂದ ಪಾಟ್.
3: ಮಾಲಿನಿ ಏನಾದ್ಲು?
2: ಇನ್ನೇನಾಗ್ತಾಳೆ, ಲೈನ್ ಕ್ಲಿಯರ್ ಆಯ್ತು, ಆ ಖುಷಿಲ್ ನಮ್ಮ ಏರಿಯಾಗ ಬಂದ್ಲು.

ಈ ಪ್ರಪಂಚದಲ್ಲಿ ಮನುಷ್ಯರನ್ನು ಪ್ರೀತಿಸಕ್ಕೆ, ವಸ್ತುಗಳಿರೋದು ಉಪಯೋಗಿಸಕ್ಕೆ. ಆದರೆ ಜನ ವಸ್ತುಗಳನ್ನ ಪ್ರೀತಿಸ್ತಾರೆ, ಮನುಷ್ಯರುಗಳನ್ನ ಉಪಯೋಗಿಸ್ಕೊಳ್ತಾರೆ.

ನನ್ನ ಕಡೆ ಒಂದು ಲುಕ್ಕು ಕೊಡದೆ ಹೊರಟೋದ್ಲ, ಒಂದು ಕಣ್ಣೀರ ನೀನು ಹಾಕ್ಲಿಲ್ಲ. ನಾನು ಯಾಕಲ್ಲಿ ನನ್ನವಳು ಒಂಟಿ ಮಾಡೋದ್ರೇನು? ನನ್ನ ಹಳೆಯ ದೋಸ್ತಿಗಳೆಲ್ಲ ವಾಪಸ್ ನನ್ನ ಹತ್ರ ಬಂದ್ರು. ಅದೇ ಪೀಡಿ, ಅದೇ ಕುಂಡು, ಚಾ, ಲಾಂಗು, ಮಚ್ಚು, ರೇಸರ್, ದಾದಾಗಿರಿ, ರೌಡಿಸಮ್.

0: ನೀನಿಷ್ಟೇ ಕಣ, ಈ ಜನ್ಮದಲ್ಲಿ ಉದ್ಧಾರ ಆಗ.
1: ವಾಹನ ಚಾಲಕರೇ ನೆನಪಿರಲಿ, ಅತಿವೇಗ ತರುವುದು ಮರಣವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ, ಅದು ನಿಮ್ಮದಾಗಿರಬಹುದು ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.

ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕ್ರಿಮಿನಲ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್.

0: ನಾವು ನಾಗರಿಕರು,
1: ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
0: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.
2: ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ಪದ ಸಂಪದ ಅಕ್ಷರಗಳೊಂದಿಗೆ ಆಟ ಆಡುವ ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಭಾಗವಹಿಸಬಹುದು. ಕಾರ್ಯಕ್ರಮಕ್ಕೆ ಭಾಗವಹಿಸುವುದಕ್ಕೆ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ. 2462889, ಮತ್ತೊಂದು ಸಂಖ್ಯೆ 2452258. ಎಸ್ಟಿಡಿ ಕ್ರಮಾಂಕ 08172. ನೀವು ಕೇಳ್ತಾ ಇದ್ದೀರಾ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕಾಶಿ ಫ್ರಮ್ ವಿಲೇಜ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ ಅವರದ್ದು, ಸಂಗೀತ ಸಂಯೋಜನೆ ಕೋಟಿ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಚಿತ್ರಾ.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಬೆಳಗ್ಗೆ 10:30 ಹಲೋ ಗೆಳೆಯರೇ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಹಲೋ ಆಕಾಶವಾಣಿ ಅಂತ ಸಂದೇಶ ಕಳಿಸಿದ್ರೆ ನಾವೇ ನಿಮಗೆ ಕರೆ ಮಾಡಿ ನಿಮ್ಮನ್ನು ಮಾತನಾಡಿಸ್ತೀವಿ, ಹಾಗೆ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ಹೀಗಿದೆ, ಬರೆದಿಟ್ಕೊಳ್ಳಿ: 9141 6887

ನೀವು ಕೇಳ್ತಾ ಇದ್ದೀರ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ತೇಜಾಬ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್.

ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ಪದಗಳೊಂದಿಗೆ ಆಟ ಆಡುವ ಕಾರ್ಯಕ್ರಮ ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 2462289 ಮತ್ತೊಂದು ಸಂಖ್ಯೆ 2452258 STD ಕ್ರಮಾಂಕ 08172. ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ನಾನು ನನ್ನ ಕನಸು ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್.

ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಜಾಲಿ ಡೇಸ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಕವಿರಾಜ್ ಅವರದ್ದು, ಸಂಗೀತ ಸಂಯೋಜನೆ ಮಿಕ್ಕಿ ಜೆ ಮೇಯರ್, ಗೀತೆಯನ್ನು ಹಾಡಿದ್ದಾರೆ ಕಾರ್ತಿಕ್.

ಇದುವರೆಗೆ ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ.

ನೀವು ಟ್ಯೂನ್ ಮಾಡ್ಕೊಂಡಿದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರ. ಸ್ಟುಡಿಯೋದಲ್ಲಿ ಸಮಯ 10:22. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ ಇದು. ಪದಗಳೊಂದಿಗೆ ಆಡುವ ಆಟ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ನಿಮಗೆ ಈಗಾಗಲೇ ಗೊತ್ತಿರುವಂತೆ ನಾವು ಒಂದಿಷ್ಟು ಅದಲು ಬದಲಾದ ಅಕ್ಷರಗಳನ್ನು ನಾವು ನೀಡುತ್ತೇವೆ. ಈ ಅದಲು ಬದಲಾದ ಅಕ್ಷರಗಳನ್ನು ಸರಿಯಾದ ಅರ್ಥ ಬರುವ ಪದವನ್ನಾಗಿಸಿ ಜೋಡಿಸಿ ಆನಂತರ ವಾಕ್ಯವನ್ನು ರಚಿಸಿ ಸರಿಯಾದ ವಾಕ್ಯ ರಚನೆಯಾದ ಕೂಡಲೇ ನಾವು ಈಗ ಹೇಳುವ ಸಂಖ್ಯೆಗೆ ಕರೆ ಮಾಡಿ ನಮಗೆ ತಿಳಿಸಿ. ಕರೆ ಮಾಡೋದಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ ಹೇಗಿದೆ? 246-289. ಮತ್ತೊಂದು ಸಂಖ್ಯೆ 245-258. STD ಕ್ರಮಾಂಕ 08172. ಹಾಗಾದರೆ ತಡ ಏಕೆ, ಮೊದಲ ಸಂಪದವನ್ನು ನೋಡೋಣ. ಪೆನ್ನು ಪುಸ್ತಕ ತಯಾರಾಗಿ ಇಟ್ಕೊಂಡಿದ್ದೀರಾ ಅಲ್ವಾ? ಮೊದಲ ಸಂಪದ ಹೀಗಿದೆ ಕೇಳುಗರೆ, ಇದು 18 ಅಕ್ಷರಗಳ 5 ಪದಗಳುಳ್ಳ ಒಂದು ಗಾದೆ ಮಾತು. ಅಕ್ಷರಗಳು ಹೀಗಿವೆ: ಉ, ಉಡುಗೆ, ಉತ್ತರ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಉ. ಪಿ, ಪೀಠಿಕೆ, ಪೀಠ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಪಿ, ಪಿಗೆ ದೀರ್ಘ ಇದೆ. ಬ, ಎರಡು ಬಾರಿ ಬರುತ್ತೆ. ಬರವಣಿಗೆ, ಬಳೆ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಬ. ರು, ರೂಪಾಯಿ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ರು. ರಿ, ಮುರಾರಿ, ಸವಾರಿ. ಈ ಪದದಲ್ಲಿ ಬರುವ ಕೊನೆಯ ಅಕ್ಷರ ರಿ. ಮಾ, ಮಕಿಳಿ. ಮಾವು.

ಎರಡನೇ ಅಕ್ಷರ ಪ, ಪಗೆ ಪ ಒತ್ತಿದೆ. ದು, ದುಗುಡ, ದುಮ್ಮಾನ, ಈ ಪದದಲ್ಲಿ ಬರುವ ಮೊದಲ ಅಕ್ಷರ ದು. ಲಿ, ಇಲಿ, ಹುಲಿ, ಈ ಪದದಲ್ಲಿ ಬರುವ ಎರಡನೇ ಅಕ್ಷರ ಲಿ. ಕೋ, ಕೊಡುಗೆ, ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಕೋ. ಲ, ಬೆಲ್ಲ, ನಲ್ಲ, ಈ ಪದದಲ್ಲಿ ಬರುವ ಎರಡನೇ ಅಕ್ಷರ ಲ, ಲಾಗೆ ಲಾವತ್ತು. ತಾಮ್, ತಾಂಬೂಲ, ಈ ಪದದಲ್ಲಿ ಬರುವ ಮೊದಲ ಅಕ್ಷರ ತಾಮ್, ತಕಿಲೀತ ಸೊನ್ನೆ. ಟ, ಅಟ್ಟ, ಈ ಪದದಲ್ಲಿ ಬರುವ ಎರಡನೇ ಅಕ್ಷರ ಟ, ಟಾಗೆ ಟಾವತ್ತು. ರ, ಅರಸ, ವಿರಸ, ಈ ಪದದಲ್ಲಿ ಬರುವ ಮಧ್ಯದ ಅಕ್ಷರ ರ. ತಂ, ಅತ್ತಂತೆ, ಈ ಪದದಲ್ಲಿ ಬರುವ ಮಧ್ಯದ ಅಕ್ಷರ ತಂ, ತಾಗೆ ತಾವತ್ತು ಸೊನ್ನೆ. ಅಕ್ಷರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಳ್ಳಿ. ಉ, ಪಿ, ಬ, ರು, ರಿ, ಮ, ರೋ, ತ, ಪ, ಪಗೆ ಪಾವತ್ತು, ದು, ಲಿ, ಕೋ, ಲ, ಲಾಗೆ ಲಾವತ್ತು, ತಾಮ್, ತಕಿಳಿತ ಸೊನ್ನೆ, ಟ, ಟಾಗೆ ಟಾವತ್ತು, ರ, ತಂ, ತಾಗೆ ತಾವತ್ತು ಮತ್ತೆ ಸೊನ್ನೆ. ಅಕ್ಷರಗಳನ್ನು ಪರಿಶೀಲಿಸ್ಕೊಂಡ್ರ ಹಾಗಿದ್ರೆ ಅಕ್ಷರಗಳನ್ನು ಸರಿಯಾದ ಅರ್ಥ ಬರುವ ಪದಗಳನ್ನಾಗಿಸಿ ವಾಕ್ಯವನ್ನಾಗಿ ಜೋಡಿಸಿ ನೀವು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಮಗೆ ತಿಳಿಸಬೇಕು. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2462889, ಮತ್ತೊಂದು ಸಂಖ್ಯೆ 2452558, ಎಸ್ಟಿಡಿ ಕ್ರಮಾಂಕ 081772. ನಿಮಗೆ ವಾಕ್ಯವನ್ನಾಗಿ ರಚನೆ ಮಾಡುವುದಕ್ಕೆ ಒಂದು ಹಾಡಿನ ಅವಕಾಶ ಇರುತ್ತೆ.

ನಿಮ್ ಕೇಳ್ತಾ ಇದ್ದೀರಾ ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ. ಮೊದಲ ಸಂಪದವನ್ನ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ, ಅನೇಕರು ಕರೆ ಮಾಡಿ ಉತ್ತರವನ್ನ ಹೇಳಿದ್ದಾರೆ. ಚಂದ್ರಕಲಾ ಹಳೇಬೀಡಿನಿಂದ, ಸ್ಫೂರ್ತಿ ಆಲೂರಿನಿಂದ, ಮೇನಕ ನಟರಾಜ್ ಬಳಗಾರರ ಬೀದಿ ಹಾಸನದಿಂದ, ನೀಲಕಂಠಪ್ಪ ಅವರು ವಿಶ್ವೇಶ್ವರ ಬಡಾವಣೆ ಹಾಸನದಿಂದ, ಸುಮಾ ಅವರು ಚಿಕ್ಕಮಗಳೂರಿನಿಂದ, ಹಾಗೆ ಗುಂಡೇಗೌಡನ ಕೊಪ್ಪಲಿನಿಂದ ಕಮಲ ಅವರು, ಅನೇಕರು ಕರೆ ಮಾಡಿ ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ಎಲ್ರಿಗೂ ಅಭಿನಂದನೆಗಳು. ಈಗ ಒಬ್ಬರು

0: ಕರೆಯಲಿದ್ದಾರೆ, ನೋಡೋಣ ಅವ್ರನ್ನ ಮಾತನಾಡಿಸೋಣ. ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ.
1: ನಾನು ಗುಂಡೇಗೌಡನ ಕೊಪ್ಪಲಿನಿಂದ ಕಮಲಮ್ಮ.
0: ಹೇಳಿಮ್ಮ.
1: ಪೀತಾಂಬರ ಉತ್ತರು ಕೊಪ್ಪರಿ ಮಾರೋದು ಬಲ್ಲ ಅಂತ.
0: ಹೌದು, ಏನು ಇದೆ ಅರ್ಥ ಏನು?
1: ಪೀತಾಂಬರ ಅಂದ್ರೆ ತುಂಬಾ ಬೆಲೆ ಬಾಳುವಂತದ್ದು, ಅದನ್ನ ಉಟ್ಟುಕೊಂಡಿದ್ದೀನಿ ನಾನು ಅಂತೇಳಿ ದೊಡ್ಡಸ್ಗೆ ತೋರಿಸ್ಕೊಂಡು ಸುಮ್ನೆ ಕೂರೋದಕ್ಕಿಂತ ಅವನಿಗೆ ಕೊತ್ತಂಬರಿ ಸೊಪ್ಪು ಮಾರಕ್ಕೂ ಕೂಡ ಅವನು ತಯಾರಿದ್ದಾನೆ. ಅವನು ಶ್ರೀಮಂತಿಕೆಯನ್ನು ಅನುಭವಿಸಬಹುದು, ಮತ್ತೆ ಕಷ್ಟಪಟ್ಟು ದುಡಿಯುವ ವಿಶ್ವಾಸವೂ ಕೂಡ ಆತನಿಗೆ ಇರುತ್ತೆ ಅಂತಕ್ಕಂಥದ್ದು ಈ ಗಾದೆ ಮಾತಿನ ಅರ್ಥ.
0: ಅಂದ್ರೆ ಪೀತಾಂಬರ ಉಟ್ಟರು ಕೊತ್ತಂಬರಿ ಮಾರೋದು ತಪ್ಪಲಿಲ್ಲ ಅನ್ನೋದು ಈ ಗಾದೆ ಮಾತು. ಆಯ್ತಾ, ಏನಂದ್ರೆ ಒಬ್ಬ ವ್ಯಕ್ತಿ ಬಹಳ ದೊಡ್ಡನಂತೆ ಕಾಣೋದಕ್ಕೆ ಪೀತಾಂಬರ ಉಟ್ಕೊಂಡ್ರು ಕೂಡ ಅವನ ಕೆಲಸ ಮತ್ತೆ ಅವನ ನಿಜ ಸ್ವರೂಪ ನಡತೆಗಳಿಂದ ಅವನ ನಿಜ ಸ್ವರೂಪ ಗೊತ್ತಾಗ್ತದೆ ಅಂತಕ್ಕಂಥದ್ದು ಇದರ ಅರ್ಥ. ತುಂಬಾ ಚೆನ್ನಾಗಿ ಹೇಳಿದ್ರಿ, ಅಭಿನಂದನೆಗಳು ತಮಗೆ. ಮುಂದಿನ
1: ಧನ್ಯವಾದ.
0: ಧನ್ಯವಾದ. ಮುಂದಿನ ಪದ ಸಂಪದವನ್ನು ನೋಡೋಣ.

ಮೊದಲ ಸಂಪದವನ್ನು ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಬಿಡಿಸಿದ್ದೀರ. ಎರಡನೆಯ ಪದಗುಚ್ಛವನ್ನು ನೋಡೋಣ. ಇದು 17 ಅಕ್ಷರಗಳ 5 ಪದಗಳುಳ್ಳ ಒಂದು ನುಡಿಮುತ್ತು. ಅಕ್ಷರ ಹೇಗಿದೆ? ಅಕ್ಷರಗಳು ಸಿ, ಸಿಹಿ, ಸಿಡಿಲು. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಸಿ. ಳ, ಕೊಳ, ನಳ. ಈ ಪದದಲ್ಲಿ ಬರುವ ಎರಡನೇ ಅಕ್ಷರ ಳ. ದಂ, ದಂತ, ದಂಡ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ದಂ. ಳೆ, ಕಳೆ, ಬೆಳೆ. ಈ ಪದದಲ್ಲಿ ಬರುವ ಎರಡನೇ ಅಕ್ಷರ ಳೆ. ವ, ವಸಂತ, ವರ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ವ. ಯು, ಯುವಕ, ಯುವರಾಜ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಯು. ಬೆ, ಬೆನಕ, ಬೆವರು. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಬೆ. ತೆ, ತೆರಿಗೆ, ತೆವಳು. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ತೆ. ಬ, ಬಳೆ, ಬನ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಬ. ಅ, ಅಜ್ಜ, ಅಜ್ಜಿ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಅ. ಕ್ಷ, ಕ್ಷಯ, ಕ್ಷಮಿಸು. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಕ್ಷ. ನ, ನರಕ, ನಲಿವು. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ನ. ತ್ರೆ, ಜಾತ್ರೆ, ಯಾತ್ರೆ. ಈ ಪದದಲ್ಲಿ ಬರುವ ಎರಡನೇ ಅಕ್ಷರ ತ್ರೆ. ಪ, ಪಕಿಳಿ, ಪ, ಪಾರಿಜಾತ, ಪಾವನ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಪ. ಯ, ಯಮ, ಯಕ್ಷ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಯ. ಗು, ಗುರು, ಗುಣ. ಈ ಪದದಲ್ಲಿ ಬರುವ ಮೊದಲ ಅಕ್ಷರ ಗು. ಲ, ಲಕಿಳಿ, ಲ, ಲಾಗೆ, ಲಾವತ್ತು. ಸಲ್ಲಾಪ. ಈ ಪದದಲ್ಲಿ ಬರುವ ಎರಡನೇ ಅಕ್ಷರ ಲ, ಲಾಗೆ, ಲಾವತ್ತು, ಲಕಿಳಿ, ಲ. ಅಕ್ಷರಗಳನ್ನು ಸರಿಯಾಗಿ ಬರ್ಕೊಂಡಿದ್ದೀರಾ? ಮತ್ತೊಮ್ಮೆ ಪರೀಕ್ಷೆ ಮಾಡಿಕೊಳ್ಳಿ. ಸಿ, ಳ, ದಂ, ದ ಮತ್ತೆ ಸೊನ್ನೆ. ಳೆ, ವ, ಯು, ಬೆ, ತೆ, ಬ, ಅ, ಕ್ಷ, ನ, ತ್ರೆ, ಪ, ಪಕಿಳಿ, ಪ, ಯ, ಗು, ಲ, ಲಾಗೆ, ಲಾವತ್ತು, ಲಕಿಳಿ, ಲ. ಅಕ್ಷರಗಳನ್ನು ಪರಿಶೀಲಿಸ್ಕೊಂಡ್ರ? ಹಾಗಾದರೆ ತಡ ಮಾಡಬೇಡಿ, ಸರಿಯಾದ ಅರ್ಥ ಬರುವಂತಹ ಪದವನ್ನಾಗಿ ರಚನೆ ಮಾಡಿ ಒಂದು ವಾಕ್ಯವನ್ನಾಗಿ ಹಾಕಿಸಿ ನಮಗೆ ಕರೆ ಮಾಡಿ ತಿಳಿಸಿ. ನಮಗೆ ಒಂದು ಹಾಡಿನ ಸಮಯ ಅವಕಾಶ ಇರುತ್ತೆ. ಸಂಖ್ಯೆಗಳು ಮತ್ತೊಮ್ಮೆ ಹೇಳ್ತವೆ, 246289, ಮತ್ತೊಂದು ಸಂಖ್ಯೆ 245258. ಎಸ್ಟಿಡಿ ಕ್ರಮಾಂಕ 08172. ಇದು 17 ಅಕ್ಷರಗಳ 5 ಪದಗಳುಳ್ಳ ಒಂದು ನುಡಿಮುತ್ತು.

0: ಆತ್ಮೀಯ ಕೇಳಿದ್ರೆ ಎರಡನೆಯ ಪದಗುಚ್ಛವನ್ನು ತುಂಬ ಅಚ್ಚುಕಟ್ಟಾಗಿ ಬಿಡಿಸಿ ಕರೆ ಮಾಡಿ ತಿಳಿಸಿದ್ದೀರಾ. ಶಾಂತಿನಿ ಮಂಜುನಾಥ್ ಅವರು ಹಾಸನದಿಂದ, ಮೇನಕಾ ಅವರು ಹಾಸನದಿಂದ, ಸುಜಾತ ದಿವಾಕರ್ ಅವರು ಹಾಸನದಿಂದ, ಹೆಚ್ ಆರ್ ರುದ್ರಸ್ವಾಮಿ ಅವರು ಕಣಗಾಲು ಹೊಸಬಡಾವಣೆ ಚಿಕ್ಕಮಗಳೂರಿನಿಂದ, ಗುಂಡೇಗೌಡನ ಕೊಪ್ಪಲು ಕಮಲ ಅವರು, ಹಾಗೆ ಮೇನಕ ನಟರಾಜ್ ಅವರು, ಸ್ಫೂರ್ತಿ ಆಲೂರಿನಿಂದ, ನೀಲಕಂಠಪ್ಪ ಅವರು ಮೊದಲಾದವರು ಎರಡನೆಯ ಪದಗುಚ್ಛವನ್ನು ಅಚ್ಚುಕಟ್ಟಾಗಿ ಬಿಡಿಸಿ ಸರಿಯಾದ ಉತ್ತರವನ್ನು ತಿಳಿಸಿದ್ದಾರೆ. ನೋಡೋಣ, ಒಬ್ಬರು ಕರೆಯಲಿದ್ದಾರೆ, ಅವರು ಈ ಒಂದು ಪದಗುಚ್ಛವನ್ನು ಉತ್ತರವನ್ನು ಹೇಳ್ತಾರೆ, ಅವರೇ ವಿವರಿಸ್ತಾರೆ. ನಮಸ್ತೆ.
1: ನಮಸ್ತೆ ಸರ್, ನೀಲಕಂಠಪ್ಪ ವಿಶ್ವೇಶ್ವರ ಬಡಾವಣೆ ಹಾಸನದಿಂದ.
0: ನೀಲಕಂಠಪ್ಪ ಅವರು ಈ ಒಂದು ಪದಗುಚ್ಛವನ್ನ ಹೇಳಿ ಬಿಡಿಸಿ.
1: ಹಾ, ಬಳಸಿದಂತೆಲ್ಲ ಬೆಳೆಯುವ ಅಕ್ಷಯ ಪಾತ್ರೆ ನಗು ಅಂತ ಕೊಟ್ಟಿದ್ದೀರಾ, ತುಂಬಾ ಚೆನ್ನಾಗಿದೆ ಇದು. ಆಕ್ಚುಲಿ ಕ್ಷಯ ಅಂತಂದ್ರೆ ಮುಗ್ದು ಹೋಗ್ತಕ್ಕಂಥದ್ದು ಅಥವಾ ನಶಿಸಿ ಹೋಗ್ತಕ್ಕಂಥದ್ದು ಒಂದಲ್ಲ ಒಂದಿನ. ಅಕ್ಷಯ ಅಂತಂದ್ರೆ ಎಂದೂ ಮುಗಿಯದ್ದು. ಅಕ್ಷಯ ಪಾತ್ರೆ ಅಂದ್ರೆ ಅದರೊಳಗಡೆ ಏನೋ ಸಂಪತ್ ಇರ್ಬೋದು ಅಥವಾ ಏನೋ ಇರ್ಬೋದು, ಅದು ಎಂದಿಗೂ ಬಳಸದಂಗೆ ಮುಗಿಯದೇ ಇಲ್ಲ ಅನ್ನೋದಕ್ಕೆ ಅಕ್ಷಯ ಪಾತ್ರೆ ಅಂತಾರೆ. ಆದ್ರೆ ಅದು ಕಾಲ್ಪನಿಕ ಇರಬಹುದು. ಆದ್ರೆ ಈ ನಗು ಅನ್ನೋದು ಹೆಂಗೆ ಅಂತಂದ್ರೆ, ನಾವು ನಕ್ಕಷ್ಟು ಆರೋಗ್ಯವಾಗಿರ್ತೀವಿ, ಸಂತೋಷವಾಗಿರ್ತೀವಿ, ನೆಮ್ಮದಿಯಿಂದ ಇರ್ತೀವಿ, ನಮ್ಗೇನೇ ನೋವಿದ್ರು, ಯಾರೇ ನಮ್ಮನ್ನ ಹರಿಸ್ ಮಾಡಿದ್ರು, ಸ್ವಲ್ಪ ನಗುನ ತಂದ್ಕೊಂಡು ಕಷ್ಟಪಟ್ಟು ನಗ್ತಾ ನಗ್ತಾ ನಗ್ತಾ ನಮ್ ಸಂತೋಷ ನೆಮ್ಮದಿ ಶಾಂತಿನ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಮತ್ತಷ್ಟು ನಗು ನಮಗ್ ಬರುತ್ತೆ. ಹಾಗಾಗಿ ನಾವು ಎಷ್ಟು ನಗ್ತೀವೋ ಅಷ್ಟು ನಮ್ಗೆ ಒಳ್ಳೇದಾಗತ್ತೆ, ಮತ್ತೆ ಇನ್ನಷ್ಟು ನಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನ ಮನದಲ್ಲಿಟ್ಕೊಂಡು ಈ ವಾಕ್ಯವನ್ನ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ.
0: ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ನಗುವನ್ನ ಬಳಸದಂತೆಲ್ಲ ಬೆಳೀತಾ ಹೋಗುತ್ತೆ. ಅಕ್ಷಯ ಪಾತ್ರೆ ಅಂತಂದ್ರೆ ಅದು ಅದ್ರೊಳಗೆ ಏನ್ ಹಾಕಿದ್ರು ಅದು ಬೆಳೀತಾ ಹೋಗುತ್ತಂತೆ. ಹಾಗಾಗಿ ಆ ಒಂದು ಅಕ್ಷಯ ಪಾತ್ರೆ ಅಂತ ಈ ನಗುವನ್ನ ಸೂಚನೆ ಮಾಡಿದ್ದಾರೆ. ಈ ನಗ್ತಾ ಇದ್ರೆ, ನಗಿಸ್ತಾ ಇದ್ರೆ, ನಾವು ನಗ್ತಾ ಇದ್ರೆ ನಮ್ಮ ಸುತ್ತಮುತ್ತಲಿನವರು ಕೂಡ ನಗೋದಕ್ಕೆ ಆರಂಭಿಸ್ತಾರೆ,
1: ಖುಷಿಯಾಗಿ
0: ಸಂತೋಷವಾದ ವಾತಾವರಣ ಕ್ರಿಯೇಟ್ ಆಗುತ್ತೆ, ಹಾಗೆ
1: ಮತ್ತಷ್ಟು ನಗೋದಕ್ಕೆ ದಾರಿ ಮಾಡ್ತದೆ.
0: ಹೌದು, ಪ್ರೇರಣೆ ಕೊಡ್ತದೆ. ಹೌದು, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ನೀಲಕಂಠಪುರೆ, ಧನ್ಯವಾದ.
1: ಥ್ಯಾಂಕ್ ಯು.
0: ಇದಾಗಿತ್ತು ಇಂದಿನ ಪದ ಸಂಪದ ನೇರ ಫೋನ್ ಇನ್ ಕಾರ್ಯಕ್ರಮ. ಕರೆ ಮಾಡಿ ಪಾಲ್ಗೊಂಡಂತಹ ಎಲ್ಲ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹ್ಯಾರ್ಟ್ಸ್. ಸಮಯ ಸರಿಯಾಗಿ 10:31. ಕೆಳಗರೆ ಇಂದು 2026 ಇಸ್ವಿ ಜೂನ್ ತಿಂಗಳ 2 ತಾರೀಕು ಮಂಗಳವಾರ. ಆತ್ಮೀಯ ಕೇಳುಗರಿಗೆಲ್ಲ ಅನಿತಾ ಎಸ್ಸಿ ಮಾಡುವ ನಮಸ್ಕಾರಗಳು.

ಕೇಳುಗರೆ, ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಲು ನಾವೇ ನಿಮಗೆ ಕರೆ ಮಾಡ್ತೀವಿ. ಹಾಗಾದರೆ ನೀವು ಮಾಡಬೇಕಾದ್ದು ಇಷ್ಟೇ, 9141686837 ಈ ಮೊಬೈಲ್ ಸಂಖ್ಯೆಗೆ ಹಲೋ ಗೆಳೆಯರೇ ಅಂತ ಸಂದೇಶವನ್ನು ಕಳಿಸಿ. ದಯಮಾಡಿ ಯಾರೂ ಕರೆಯನ್ನು ಮಾಡಬೇಡಿ, ನಾವೇ ನಿಮಗೆ ಕರೆ ಮಾಡ್ತೇವೆ, ನಿಮ್ಮಿಷ್ಟದ ಹಾಡುಗಳನ್ನು ಪ್ರಸಾರ ಮಾಡ್ತೇವೆ. ಈಗ ಕಾರ್ಯಕ್ರಮವನ್ನು ಆರಂಭಿಸೋಣ ಪಯಣ ಚಿತ್ರದ ಈ ಗೀತೆಯೊಂದಿಗೆ.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಪಯಣ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ವಿ ಹರಿಕೃಷ್ಣ.

0: ಸೋನು ನಿಗಮ್ ಅವರ ಧ್ವನಿಯಲ್ಲಿ ಒಂದು ಸೊಗಸಾದ ಗೀತೆಯನ್ನು ಕೇಳಿದ್ವಿ. ಪಯಣ ಚಿತ್ರದಿಂದ ಈಗ ನಾವು ಕರೆ ಮಾಡಿದ್ದೀವಿ ಒಬ್ಬರಿಗೆ. ಏನಂದರೆ ಅವರು ಹಲೋ ಗೆಳೆಯರೆ ಅಂತ ಕಾರ್ಯಕ್ರಮದ ಆರಂಭದಲ್ಲೇ ನಮಗೆ ಸಂದೇಶವನ್ನು ಕಳಿಸಿದ್ರು. ನೋಡೋಣ ಯಾರಿಗೆ ಕರೆ ಮಾಡಿದ್ದೀವಿ ಅಂತ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಚಿಕ್ಕಮಗಳೂರಿಂದ ಸುಜಾತ ದಿವಾಕರ್.
0: ಸುಜಾತ ಅವರು ಸಂದೇಶವನ್ನ ಕಳಿಸಿದ್ರಿ ಹಲೋ ಗೆಳೆಯರೆ ಅಂತ ಹೇಳಿ.
1: ಹೌದು ಮೇಡಮ್.
0: ಹೇಗನ್ಸುತ್ತೆ ನಾವೇ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಗೆ
1: ಕಾಲ್ ಮಾಡೋದು ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ನಾನು ಸುಮಾರು 103 ಸಾರಿ 150 ಸಾರಿ ಟ್ರೈ ಮಾಡಿರ್ತೀನಿ ಎಲ್ಲಾ ಕಾರ್ಯಕ್ರಮಕ್ಕೂ. ನಮ್ಮ ಆಕಾಶವಾಣಿಗೆ ತುಂಬಾ ಜನ ಶ್ರೋತೃಗಳಾಗಿದ್ದಾರೆ ಅನ್ನೋದೊಂದು ದೊಡ್ಡ ಖುಷಿ ಆಗುತ್ತೆ.
0: ಆಯ್ತು ಸುಜಾತ.
1: ಸಿಗ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರಲ್ಲ. ಇವಾಗ ನೀವು ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ ಮೇಡಮ್.
0: ಆಯ್ತು ಧನ್ಯವಾದ. ನಿಮ್ಗೆ ಯಾವ ಚಿತ್ರದ ಹಾಡ್ಬೇಕು ಸುಜಾತ ಅವ್ರೆ?
1: ರಾಜ ನನ್ನ ರಾಜ ಇಂದ ತನುವು ಮನವು ಇಂದು ನಿಂದಾಗಿದೆ ಆಸೆಯು ಆಡ್ಬೇಕು ಮೇಡಮ್.
0: ಆಯ್ತು ಖಂಡಿತ ಪ್ರಸಾರ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನಿಮ್ಮ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ.
1: ಧನ್ಯವಾದಗಳು.
0: ನಮಸ್ಕಾರ. ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಕೇಳುಗರೆ, ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಲು 9141686837 ಈ ಮೊಬೈಲ್ ಸಂಖ್ಯೆಗೆ ಹಲೋ ಗೆಳೆಯರೆ ಅಂತ ಸಂದೇಶವನ್ನ ನಮಗೆ ಕಳಿಸಿ ನಾವೇ ನಿಮಗೆ ಕರೆ ಮಾಡಿ ಯಾವ ಹಾಡಬೇಕು ಅಂತ ಕೇಳ್ತೀವಿ. ನೋಡೋಣ, ಈಗ ಮತ್ತೊಂದು ಸಂಖ್ಯೆಗೆ ಕರೆ ಮಾಡಿದ್ದೇವೆ. ಯಾವ ಚಿತ್ರದ ಹಾಡನ್ನ ಕೇಳ್ತಾರೆ ಅಂತ. ನಮಸ್ತೆ.
1: ಹಲೋ,
0: ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಮೇಡಮ್, ನನ್ನ ಹೆಸರು ಪುಷ್ಪಾವತಿ ಅಂತ.
0: ಏನು ನಿಮ್ಮ ಹೆಸರು?
1: ನನ್ನ ಹೆಸರು ಪುಷ್ಪಾ ಮಹಾಲಿಂಗಾಚಾರಿ.
0: ಆಯ್ತು ಪುಷ್ಪಾ ಅವ್ರಿಗೆ, ಯಾವ ಚಿತ್ರದ ಗೀತೆ ಬೇಕು?
1: ಮೇಡಮ್, ಅದೇ ಕಿಟ್ಟಿ ಮೂವಿಯಿಂದ ಕೇಳಿದ್ವಿ. ಹಲೋ, ಮೇಡಮ್.
0: ಏನು ಗೌರಮ್ಮನ?
1: ಗೌರಮ್ಮ ಮೂವಿಯಿಂದ.
0: ಸಂಗಾತಿ
1: ಸಂಗಾತಿ ನ ಸಾಂಗ್ ಇದೆಯಲ್ಲ, ಅದನ್ನ ಹಾಕಿ.
0: ಗೌರಮ್ಮ ಮೂವಿಯಿಂದ ಸಂಗಾತಿ ಹಾಡಿಲ್ಲ, ಆಕಾಶಕ್ಕೆ ಚಪ್ಪರ ಅಂತ.
1: ಹೌದಾ? ಸರಿ, ಅದೇ
0: ಸಂಗಾತಿ ಬೇರೆ ಚಿತ್ರದ ಹಾಡು. ಯಾಕೆ ಗಾಬರಿ ಆಗ್ಬಿಟ್ರ ಪುಷ್ಪ ಅವರು?
1: ಇಲ್ಲ ಮೇಡಮ್, ಸೆಕೆಂಡ್ ಟೈಮ್ ಕಾಲ್ ಮಾಡಿದ್ದು, ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ಮೆಸೇಜ್ ಮಾಡ್ತಾ ಇದ್ದೆ, ಸಡನ್ ಆಗಿ ಕಾಲ್ ಮಾಡ್ಬಿಟ್ರಲ್ಲ, ಒಂಥರ ಖುಷಿಯಾಗೋಯ್ತು.
0: ಖುಷಿಯಾಗಿ ಯಾವ ಹಾಡು ಯಾವ ಚಿತ್ರ ಎಲ್ಲ ಮರ್ತೋಯ್ತು.
1: ಹ್ಞೂ ಮೇಡಮ್, ಅಂದ್ರೆ ಸಾಂಗು ಎಲ್ಲಾ ಸಾಂಗು ಇಷ್ಟಪಡ್ತೀವಿ, ಆತೇನಿಲ್ಲ. ಅದು ಎಸ್ ಪಿ ಬಿ ಅವ್ರ ಸಾಂಗ್ ಅಲ್ವಾ, ಅದಕ್ಕೆ ಅದು ತುಂಬಾ ಇಷ್ಟ ಆಯ್ತು ಮೇಡಮ್. ಅದಕ್ಕೆ
0: ಆಯ್ತು. ನಿಮ್ಮ ಗೀತೆ ಪ್ರಸಾರ ಆಗ್ತಿದೆ ಗೌರಮ್ಮ ಚಿತ್ರದಿಂದ ಹರಿಹರನ್ ಅವರ ಧ್ವನಿಯಲ್ಲಿ.
1: ಓಕೆ ಮೇಡಮ್,
0: ಧನ್ಯವಾದ.
1: ಥ್ಯಾಂಕ್ಸ್ ಮೇಡಮ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಲೋ ಗೆಳೆಯರೇ, ಲಿಸ್ನರ್ಸ್ ಚಾಯ್ಸ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನೋಡೋಣ ನಮ್ಮ ನೆಕ್ಸ್ಟ್ ಸಂದೇಶ ಯಾರ್ದು ಅಂತ, ಎಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಕರೆ ಮಾಡಿ. ನಮಸ್ತೆ. ನಮಸ್ಕಾರ.
4: ನಮಸ್ಕಾರ ಮೇಡಮ್.
3: ಎಲ್ಲಿ, ನಿಮ್ಮ ಊರ್ ಯಾವ್ದು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
4: ನಮ್ದು ಗಣಸಿ ಹೋಬಳಿ ವನಕ್ಮಾರ್ನಲ್ಲಿ ಮೇಡಮ್. ಪದ್ಮಾವತಿ ಅಂತ ನನ್ನ ಹೆಸರು.
3: ಪದ್ಮಾವತಿ ಅವರು ಸಂದೇಶವನ್ನ ಕಳಿಸಿದ್ರಿ ಹಲೋ ಗೆಳೆಯರೇ ಅಂತ. ಕೇಳ್ತಾ ಇದ್ರಾ ನಮ್ಮ ಹಾಸನ ಆಕಾಶವಾಣಿನ?
4: ಮೇಡಮ್, ಪ್ರತಿದಿನ ಕೇಳ್ತೀನಿ ಮೇಡಮ್.
3: ಪದ್ಮಾವತಿ ಅವರಿಗೆ ಯಾವ ಚಿತ್ರದ ಹಾಡ್ ಬೇಕು?
4: H2O ಇಂದ ಹೂವೆ ಹೂವೆ ಅಂತ.
3: ಯಾಕೆ ಧ್ವನಿ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿದ್ಯಾ?
4: ಇಲ್ಲ ಮೇಡಮ್, ಹಂಗೇನಿಲ್ಲ.
3: ಕರೆ ಮಾಡಿದ ತಕ್ಷಣ ಖುಷಿ ಆಗ್ಬಿಟ್ಟಿದೆ.
4: ಕರೆ ಸಿಕ್ಬಿಡ್ತಲ್ಲ ಮೇಡಮ್, ತುಂಬಾ ಖುಷಿ ಆಯ್ತು ಮೇಡಮ್. ನಾನು ಸುಮಾರು ದಿನದಿಂದ ಟ್ರೈ ಮಾಡ್ತಾ ಇದ್ದೆ.
3: ಧನ್ಯವಾದ. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳಿ ನಿಮ್ಮ ಗೀತೆ ಪ್ರಸಾರವಾಗ್ತಾ ಇದೆ ಕೇಳಿ.
4: ಓಕೆ ಮೇಡಮ್, ಥ್ಯಾಂಕ್ ಯು.
3: ನಮಸ್ತೆ. ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿರುವ H2O ಚಿತ್ರದ ಗೀತೆ ಇದು. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದ್ದಾರೆ ಸಾಧು ಕೋಕಿಲಾ.

0: ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗ್ತಾ ಇದೆ. ನೋಡೋಣ, ಕಡೆಯದಾಗಿ ಒಬ್ರು ಸಂದೇಶವನ್ನ ಕಳಿಸಿದ್ದಾರೆ. ಹಲೋ ಗೆಳೆಯರೇ, ಆಕಾಶವಾಣಿ ಹಾಸನ ಎಫ್ಎಂ ಅಂತ. ನಮಸ್ತೆ.
1: ನಮಸ್ತೆ,
0: ನಾವೇ ನಿಮ್ಗೆ ಕರೆ ಮಾಡಿದ್ದೇವೆ.
1: ನಿರ್ಮಲ
0: ಅವರು. ನಿರ್ಮಲ ಅವ್ರಿಗೆ ಯಾವ ಚಿತ್ರದ ಹಾಡ್ಬೇಕು?
1: ಇದು ಮೇಡಮ್, ಮುತ್ತಿನ ಹಾರದಿಂದ ಮಡಿಕೇರಿ ಸಿಪಾಯಿ.
0: ತುಂಬಾ ಚೆನ್ನಾಗಿರೋ ಹಾಡು. ಯಾರಿಗೋಸ್ಕರ ನಿರ್ಮಲ ಅವರೇ?
1: ನನಗೆ ಮತ್ತೆ ನಮ್ಮ ಮನೆಯವರಿಗೆ, ಎಲ್ರಿಗೋಸ್ಕರ ಹಾಡು.
0: ಆಯ್ತು, ಧನ್ಯವಾದ. ನಿಮ್ಗಾಗಿ ನಿಮ್ಮ ಮೆಚ್ಚಿನ ಮುತ್ತಿನ ಹಾರ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ.
1: ಓಕೆ ಮೇಡಮ್, ಥ್ಯಾಂಕ್ ಯು.

ಕೇಳುಗರೆ, ಇದುವರೆಗೂ ಮುತ್ತಿನಹಾರ ಚಿತ್ರದ ಗೀತೆ ಮೂಡಿ ಬಂತು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ಹಂಸಲೇಖ. ಇದುವರೆಗೂ ಹಲೋ ಗೆಳೆಯರೇ ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬಂತು. ಮತ್ತೆ ನಿಮಿಷದ ಹಾಡುಗಳನ್ನು ಕೇಳಲು ಮುಂದಿನ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿ ನಾವೇ ನಿಮಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡುತ್ತೇವೆ. ಇದಾಗಿತ್ತು ಇಂದಿನ ಹಲೋ ಗೆಳೆಯರೇ ಕಾರ್ಯಕ್ರಮ.

ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ 102.2 ಮೆಗಾ ಹರ್ಟ್ಸ್ಗಳಲ್ಲಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಫುಲ್ವಾರಿ ಗೀತೋಂ ಕಾ ಆಂಗನ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಳಗುರೆ ಕಾರ್ಯಕ್ರಮದ ಆರಂಭದಲ್ಲಿ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿರುವ ಸೌತ್ ಇನ್ ಚಿತ್ರದ ಗೀತೆ. ಸ್ವಾನಂದ್ ಕುಮಾರ್ ಅವರು ಬರೆದಿರುವ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ಉಷಾ ಖನ್ನಾ.

0: कसम, खाओगे ना?
1: नहीं, बिल्कुल नहीं।
0: हाँ।
1: तेरी कसम, आऊंगा।
2: ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯ ಸಿದ್ದತೆಗಳು. ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್

ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 24628289 ಮತ್ತೊಂದು 24525258 ಎಸ್ಟಿಡಿ ಕ್ರಮಾಂಕ 081272. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಇನ್ನು 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಕೇಳುಗರೆ, ಈ ರಾತ್ರಿ 8 ಗಂಟೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತೆ ಹಾಸನದ ಡಿ ಶಿವಮ್ಮ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಅನಂತರ 8:30 ಗಜಲ್ಗಳನ್ನು ಆಲಿಸಬಹುದು.

ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮುಖದರ್ಕ ಸಿಕಂದರ್ ಚಿತ್ರದ ಗೀತೆಯಿದು. ಗೀತೆಯನ್ನ ಬರೆದಿದ್ದಾರೆ ಅಂಜನಾ. ಸಂಗೀತ ನಿರ್ದೇಶನ ಆನಂದ್ ಜಿ ಕಲ್ಯಾಣ್ ಜಿ.

ಕೇಳುಗರೆ, ಆಕಾಶವಾಣಿ ಹಾಸನ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಲ್ವಾರಿಯನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಆಲಿಸಿ ಸಿಲ್ಸಿಲಾ ಚಿತ್ರದ ಗೀತೆಯ ಗಾಯಕರು ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್.

ಕೆಳಗುರಿ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಆನಂದ ಭಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ನಿರ್ದೇಶನವಿರುವ ಆಕ್ರಮಣ್ ಚಿತ್ರದ ಗೀತೆಯ ಗಾಯಕರು ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್.

0: ಕೇಳುಗರೆ, ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಲ್ವಾರಿ ಗೀತೋಂ ಕಾ ಆಂಗನ್ ಮೂಡಿಬಂತು. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾ ಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಇದೆ 11:30.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಕೇಳುಗರೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ, ರಾಗ್ ಭೂಪಾಲ್ ತೋಡಿ.

ಕೇಳುಗರೆ, ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ ಕೇಳಿದಿರಿ. ಇದಾಗಿತ್ತು ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೇಳುಗರೆ, ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಣ್ಣ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಹಾಯಕ್ಕಾಗಿ ಪ್ರಾರಂಭಿಸಿದ ಪಿಎಂ ಸ್ವನಿಧಿ ಯೋಜನೆಗೆ 6 ವರ್ಷಗಳು ಪೂರ್ಣಗೊಂಡಿವೆ. 2020 ಆರಂಭಗೊಂಡ ಪಿಎಂ ಸ್ವನಿಧಿ ಯೋಜನೆಯಡಿ ಇದುವರೆಗೆ 75 ಲಕ್ಷಕ್ಕೂ ಅಧಿಕ ಬೀದಿ ಬದಿ ವ್ಯಾಪಾರಿಗಳು ಪ್ರಯೋಜನ ಪಡೆದಿದ್ದಾರೆ ಎಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಂಸದರು ಸುಮಾರು 17,800 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವು ಫಲಾನುಭವಿಗಳಿಗೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪಿಎಂ ಸ್ವನಿಧಿ ಯೋಜನೆ ಫಲಾನುಭವಿ ಬೀದಿ ಬದಿ ವ್ಯಾಪಾರಸ್ಥ ಅಸ್ಲಂ ಪಾಷಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರ, ನನ್ನ ಹೆಸರು ಅಸ್ಲಂ ಪಾಷಾ ಅಂತ. ಬೀದಿ ಬದಿ ವ್ಯಾಪಾರಸ್ಥನು ಚಿಕ್ಕಬಳ್ಳಾಪುರನಲ್ಲಿ ಹಳೆ ಸಿವಿಲ್ ಬಸ್ ಸ್ಟ್ಯಾಂಡ್ ನಲ್ಲಿ ನಾನು ಚಪ್ಪಲಿ ವ್ಯಾಪಾರ ಮಾಡ್ತೀನಿ. ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನ್ ಇಂದ ಮತ್ತೆ 20,000 ಮತ್ತೆ 30,000 ಮತ್ತೆ 50,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅದು ಲೋನ್ ಇಂದ ನಮ್ಗೆ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ಬಡ್ಡಿಗೆ ತಗೊಂಡು ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನ್ ಮಾಡ್ಕೊಂಡಿದ್ದೇನೆಂದ್ರೆ 1 ಲಕ್ಷ ರೂಪಾಯಿವರೆಗೂ ಕೊಟ್ರೆ ನಮ್ಗೆ ಬಹಳ ಒಂದು ಹೆಲ್ಪ್ ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
0: ಪಿಎಂ ಸ್ವನಿಧಿ ಯೋಜನೆಯಡಿ 46% ಮಹಿಳಾ ಫಲಾನುಭವಿಗಳಿದ್ದಾರೆ. 841 ಕೋಟಿ ರೂಪಾಯಿಗಿಂತಲೂ ಅಧಿಕ ಡಿಜಿಟಲ್ ವಹಿವಾಟಿನ ಮೂಲಕ ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಕ್ರಾಂತಿಯ ಮುಂಚೂಣಿಯಲ್ಲಿದ್ದಾರೆ ಎಂದು ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಸಾಮಾಜಿಕ ಜಾಲತಾಣದ ಮೂಲಕ ಶ್ಲಾಘಿಸಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 1 ಜುಲೈ ಅನುಷ್ಠಾನಗೊಳಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ನಿಟ್ಟಿನಲ್ಲಿ ಯೋಜನೆ ಜಾರಿಗಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿದ್ದತೆ ನಡೆಸಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ನಾಳೆ ಬುಧವಾರ ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಸ್ತುತ ಹೊಸದಿಲ್ಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಜಂಟಿ ಪ್ರವೇಶ ಪರೀಕ್ಷೆ ಜೆಇಇ ಅಡ್ವಾನ್ಸ್ ಫಲಿತಾಂಶ ಪ್ರಕಟಗೊಂಡಿದೆ. ಬೆಂಗಳೂರಿನ ಆರ್ಯನ್ ರಘುಪತಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಅಖಿಲ ಭಾರತ ಮಟ್ಟದಲ್ಲಿ ಅವರು 12ನೇ ಸ್ಥಾನಕ್ಕೆ ಭಾಜನರಾಗಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ, ನಿಟ್ಟೂರು, ಉಡೇಗೋಲ ಸೇರಿದಂತೆ ಸಮೀಪವರ್ತಿ ಪ್ರದೇಶಗಳಲ್ಲಿ ಪತ್ತೆಯಾದ ಪುರಾತನ ಶಾಸನಗಳ ಡಿಜಿಟಲೀಕರಣ ಪ್ರಕ್ರಿಯೆಯನ್ನು ಭಾರತಶ್ರೀ ಯೋಜನೆಯಡಿ ಕೈಗೊಳ್ಳಲಾಗುವುದು ಎಂದು ಮೈಸೂರು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಹಾಯಕ ಅಧೀಕ್ಷಕ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ನಾಳೆಯಿಂದ 5ನೇ ತಾರೀಖಿನವರೆಗೆ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರಂ, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಸರ್ಕಾರ ತಕ್ಷಣ ಸೂಕ್ತ ಪರಿಹಾರ ನೀಡಿ ರೈತರ ರಕ್ಷಣೆಗೆ ನಿಲ್ಲಬೇಕಿದೆ ಎಂದು ಮನವಿ ಮಾಡಿದ್ದಾರೆ. ಮೈಸೂರು, ಹುಣಸೂರು ಹಾಗೂ ಪಿರಿಯಾಪಟ್ಟಣ ತಾಲೂಕು ಒಳಗೊಂಡಂತೆ ಹಲವು ಪ್ರಮುಖ ರಸ್ತೆ ಅಭಿವೃದ್ಧಿ ಹಾಗೂ ಸುಧಾರಣಾ ಕಾಮಗಾರಿಗಾಗಿ ಕೇಂದ್ರ ರಸ್ತೆ ನಿಧಿ ಮೂಲಕ 50 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು ಗ್ರಾಮೀಣ ಸಂಪರ್ಕ ಸೇರಿದಂತೆ ಸಮಗ್ರ ಪ್ರಾದೇಶಿಕ ಅಭಿವೃದ್ಧಿ

ಧರ್ಮಾವರಂ ಕಟ್ಪಾಡಿ ಮೂಲಕ ಸಾಗಲಿದೆ ಎಂದು ನೈಋತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ 40 ಮೇಲ್ವಿಚಾರಕರ ಮೂಲಕ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಪ್ರಗತಿಯಲ್ಲಿದೆ. ಈಗಾಗಲೇ 90% ಗುರಿ ತಲುಪಲಾಗಿದೆ ಎಂದು ಆಯುಕ್ತ ಕಾರ್ತಿಕ್ ಎಂ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
2: ಕೇಳಿದ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾರೆ ಲೇಖಕಿ, ಅನುವಾದಕಿ, ನಿವೃತ್ತ ಇಂಗ್ಲಿಷ್ ಪ್ರೊಫೆಸರ್ ಆದಂತಹ ಸುಕನ್ಯಾ ಕನ್ನರಳ್ಳಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ,
2: ಬಹಳ ಸಂತೋಷ. ಸುಕನ್ಯಾ ಮೇಡಮ್ ಅವರು ಆಕಾಶವಾಣಿ ಹಳೆಯ ರಿಸೋರ್ಸ್ ಪರ್ಸನ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಂದ್ರೆ ಆಕಾಶವಾಣಿ ತಮಗೆ ನಂಟು ಮುಂಚೆಯಿಂದನೂ ಕೂಡ ಇದೆ, ಪರಿಚಯ ಇದೆ. ಓಕೆ ಮೇಡಮ್, ಸುಕನ್ಯಾ ಕನ್ನರಳ್ಳಿ ಊರ ಹೆಸರ ಅಥವಾ ಮನೆತನದ ಹೆಸರ?
3: ನನ್ನ ತಂದೆ ಹುಟ್ಟಿ ಬೆಳೆದಂತ ಊರು ಸರ್ ಅದು ಕನ್ನರಳ್ಳಿ ಅಂತ, ಕುಗ್ರಾಮ ಅದೊಂದು. ಅಲ್ಲಿ ನಾನ್ ಬೆಳಿಲಿಲ್ಲ, ಆದ್ರೆ ಕುತೂಹಲಕ್ಕೆ ಹೋಗಿ ನೋಡಿದೀನಿ ಅಷ್ಟೇ. ಎಲ್ಲಿದ್ದೆ ನಾನು, ಎಲ್ಲಿ ಹುಟ್ಟಿದೆ, ನಮ್ಮ ತಂದೆ ಎಲ್ಲಿದ್ರು, ಆ ಮನೆ ಏನು ಅಂತ ಕುತೂಹಲಕ್ಕೆ ಹೋಗಿ ನೋಡಿದ್ದೇನೆ ಹೊರತು ಇಲ್ಲೇ ಇದ್ರೆ ನಾನು ಬೆಳೆದಿದ್ದೆಲ್ಲ ಕೊಡಗಲ್ಲಿ ಬೇರೆ ಊರುಗಳಲ್ಲಿ.
2: ಈಗ ಮೇಡಮ್ ನಾವು ಆ ಊರಿನ ಇತಿಹಾಸ ತಿಳ್ಕೊಳ್ಲಿಕ್ಕಂತೂ ಕರೆದಿಲ್ಲ, ಅವ್ರನ್ನ ಕರೆದಿರೋ ಉದ್ದೇಶನೇ ಆಕ್ಚುಲಿ ಬಹಳಷ್ಟು ಟ್ರಾನ್ಸ್ಲೇಟ್ ವರ್ಕ್ ಮಾಡಿದಿರಿ, ಒಂದು ಬಹಳಷ್ಟು ರಿಸರ್ಚ್ ವರ್ಕ್ ಮಾಡಿದಿರಿ, ಹಾಗೆ ಕೂಡ ವಿದೇಶಗಳಲ್ಲಿ ಕೆಲಸ ಮಾಡಿದಿರಿ, ಹಾಗೆ ವಿದೇಶಿ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಸ್ವಲ್ಪ ಟೀಚ್ ಮಾಡಿದಿರಿ ಅಂತ ಕಾಣಿಸುತ್ತೆ. ಹೌದಾ? ಅದು ಬಹಳ ಒಂದು ಪ್ರೆಸ್ಟೀಜಿಯಸ್ ಮೂಮೆಂಟ್ ಅಂತ ಹೇಳ್ಬೋದು ಅಲ್ವಾ, ಯಾಕೆ ನಮ್ಮ ಭಾಷೆಯನ್ನ ಬೇರೆ ದೇಶದವರಿಗೆ ಕಲಿಸುವಂತದ್ದು. ಓಕೆ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಮೇಡಮ್, ತಮಗೆ ಸಾಹಿತ್ಯದ ಆಸಕ್ತಿ ಯಾಕಾಗಿ ಬಂತು? ಅಂದ್ರೆ ನೀವು ಓದಿದ್ದೆಲ್ಲ ಆಲ್ಮೋಸ್ಟ್ ಈ ಒಂದು ಹಾಗೆ ಹೇಳಿದ ಕೊಡಗಿನ ಒಂದು ಸುತ್ತಮುತ್ತ ಓದಿದ್ರಿ, ತದನಂತರ ಮೋಸ್ಟ್ಲಿ ಮೈಸೂರು ಬಂದ್ರಿ ಅಂತ ಕಾಣುತ್ತೆ, ಅದ್ರ ಬಗ್ಗೆ ಹೇಳಿ.
3: ನಾನು ಚಿಕ್ಕನಲ್ಲಿ ಬೆಳೆದಿದ್ದು ಕೊಡ್ಲಿಪೇಟೆನಲ್ಲಿ, ಅಲ್ಲಿ ನಾನು ಕನ್ನಡ ಮೀಡಿಯಂ ಅಲ್ಲೇ ಇದ್ದಿದ್ದು ಸರ್, ಸೆವೆಂತ್ ಸ್ಟ್ಯಾಂಡರ್ಡ್ ತನಕ ನಾನು ಕನ್ನಡ ಮೀಡಿಯಂ. ಒಂದು ಪಬ್ಲಿಕ್ ಲೈಬ್ರರಿ ಇತ್ತು ಪುಟಾಣಿದು
2: ಕೊಡ್ಲಿಪೇಟೆಲಿ,
3: ಕೊಡ್ಲಿಪೇಟೆನಲ್ಲಿ. ಅಲ್ಲಿ ನಾನು ಹೋಗಿ ಪುಸ್ತಕಗಳು ತಗೋತಾ ಇದ್ದೆ, ನನಗೆ ಕೊಡ್ತಾ ಇರ್ಲಿಲ್ಲ, ನಿನಗೆ ಕೊಡೋ ಹಾಗಿಲ್ಲ ಅಂತ ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು. ನನ್ಗೆ ಒಬ್ರು ಅತ್ತಿಗೆ ಇದ್ರು, ನನ್ನ ಹಿರಿಯಣ್ಣನ ಹೆಂಡತಿ, ಅವ್ರ ನೆಪ ಹೇಳಿ ತ್ರಿವೇಣಿ, ಆರ್ಯಾಂಬ ಪಟ್ಟಾಭಿ, ಎಂ ಕೆ ಇಂದಿರ, ನಾನು ನಾಲ್ಕನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನು ಮುಗಿಸಿದ್ದೆ.
2: ಅದೇನು
3: ಓದೋದು ನನಗೆ
2: ಮನೆಯಲ್ಲಿ ವಾತಾವರಣ
3: ಇಲ್ಲ, ಇಲ್ಲವೇ ಇಲ್ಲ, ಯಾರೂ ಓದ್ತಾ ಇರ್ಲಿಲ್ಲ, ನನ್ನ ಅಣ್ಣ ಅಕ್ಕ ತಂಗಿಯರೆಲ್ಲ ಯಾರಿಗೂ ಆಸಕ್ತಿ.
2: ಇನ್ನೊಂದು ಹೇಳಬೇಕು ಅಂತಂದ್ರೆ, ಕೊಡಗಿನ ಕೊಡ್ಲಿಪೇಟೆ ಶನಿವಾರ ಸಂತೆ ಅನ್ನುವಂಥದ್ದು ಇತ್ತೀಚೆಗೆ ಸ್ವಲ್ಪ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಆಗಿನ ಸಮಯದಲ್ಲಿ ಕುಗ್ರಾಮನೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲೂ ಕೂಡ ನೀವು ಈ ಲೈಬ್ರರಿನ ಹುಡ್ಕೊಂಡು ಹೋಗಿ ಪುಸ್ತಕವನ್ನು ಓದುವಂತ.
3: ಆದ್ರೆ ಏನಂದ್ರೆ ಸರ್, ಅದೇನು ನನ್ಗೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಸ್ಕೂಲಿಗೆ ಕಳಿಸ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದೆ ಚಿಕ್ಕನಲ್ಲಿ. ನಾನು ಸುಮ್ನೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಗುಳು ಅಂತ ಅಳ್ತಾ ಇದ್ದೆ, ನಂಗೆ ಓದಕ್ಕಾಗಲ್ಲ ಅಂತ. ದೊಡ್ಡವರೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳ್ತಾ ಇದ್ದೆ, ನನ್ನನ್ನು ಯಾವಾಗ ಕಳಿಸ್ತೀಯ ಸ್ಕೂಲ್ಗೆ ಅಂತ. ನಮ್ಮನೇಲಿ ಯಾರೂ ಹಂಗೆ ಹಠ ಮಾಡಿದ್ದಿಲ್ಲ. ನಮ್ಮ ಅಮ್ಮಂಗ ಅದೇ ಅಷ್ಟೇ, ಎಲ್ಲಿಂದ ಬಂತು ಇದೆಲ್ಲ ಅಂತ ನನ್ಗೆ ಇನ್ನ ನೆನಪಿದೆ. ನಮ್ಮ ತಂದೆ ನನ್ನ ಕಿರಿಬೆರಳು ಹಿಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದು, ತಕ್ಷಣನೇ ಅಡ್ಮಿಷನ್ ಮಾಡಿಸಿಲ್ಲ, ಯಾಕಂದ್ರೆ ಡೇಟ್ ಆಫ್ ಬರ್ತ್ ಅವಾಗ 6 ತುಂಬೇಕಿತ್ತು. ನನಗೆ 4 ತುಂಬೋವಾಗ್ಲೇನೆ ತಗೊಂಡೋಗಿ ಸೇರಿಸ್ಬಿಟ್ಟು, ನನ್ನ ಕಾಟ ತಡಿಯಕ್ಕಾಗಲಿಲ್ಲ. ಹಾಗಾಗಿ ಅದೇನು ಅಕ್ಷರ ಅನ್ನೋದು ನನ್ನ ತುಂಬಾ ಹಿಡಿದಿಟ್ಕೋತಾ ಇದ್ದೆ, ಯಾವಾಗ್ಲೂ ಆಯಿ ತಿದ್ದುತ್ತಾ ಕೂತ್ಕೋತಾ ಇದ್ದೆ. ಗೊತ್ತಿಲ್ಲ ನನ್ಗೆ ಅದೇನು ಒಳ್ಳೆ ಮೋಹನೋ ಕೆಟ್ಟ ಮೋಹನೋ ಅಂತೂ ಬಂತು ಅಕ್ಷರ.
2: ಒಳ್ಳೆ ಮೋಹನ, ಯಾಕೆಂದ್ರೆ ಇಷ್ಟು ಟ್ರಾನ್ಸ್ಲೇಷನ್ ವರ್ಕ್ ಆಗಿರ್ಬೋದು, ರಿಸರ್ಚ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ನಿಮ್ಗೆ ಆಗ್ಲೇ ಕೂಡ ಅಭ್ಯಾಸ ಶುರು ಆಗಿಲ್ಲ ಅಂತ ಅಂದಿದ್ದಿದ್ರೆ ಅಲ್ವಾ. 4 ತರಗತಿ

0: ನೀವು ಕಾದಂಬರಿಗಳನ್ನ ಓದ್ತಾ ಇದ್ರಿ ಅಂತ ಹೇಳಿದಾಗ
1: ಕಾದಂಬರಿ ಆ ಲೈಬ್ರರಿನಲ್ಲಿ ಇದ್ದ ಬದ್ದಿದ್ದೆಲ್ಲ ಓದ್ ಮುಗಿಸಿದ್ ಅರ್ಥ ಆಗ್ತಿರ್ಲಿಲ್ಲ ಅಂದ್ರೆ ಎಲ್ಲವೂ ಅರ್ಥ ಆಗ್ತಿರ್ಲಿಲ್ಲ
0: ಅಂದ್ರೆ ಓದುವ ಅಭ್ಯಾಸ ಹವ್ಯಾಸ
1: ಗೀಳಾಗ್ಬಿಟ್ಟಿತ್ತು ನನ್ಗೆ. ಯಾವಾಗ್ಲೂ ಆಟ ಆಡ್ತಿರ್ಲಿಲ್ಲ, ಯಾವಾಗ್ಲೂ ಮೂಲೆಯಲ್ಲಿ ಕುತ್ಕೊಂಡು ಒಂದು ಪುಸ್ತಕ ಇಟ್ಕೊಂಡು ಕುತ್ಕೋತಾ ಇದ್ದೆ, ಇಲ್ಲದೆ ಇದ್ರೆ ಅಕ್ಷರ ತಿದ್ದುತ್ತಾ ಇದ್ದೆ, ಇಲ್ಲದೆ ಇದ್ರೆ ಯಾರಿಗೋ ಅಕ್ಕಪಕ್ಕದ ಮನೆಯವರಿಗೆ ಹೇಳ್ಕೊಡ್ತಾ ಇದ್ದೆ. ಆದ್ರೆ ಅದೇನು ಅಕ್ಷರ, 5ನೇ ಕ್ಲಾಸಿಗೆ ನಮ್ಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದೆ, ABCD. ಆವಾಗ ನನ್ಗೆ ಅದೊಂದು ಇಂಗ್ಲಿಷ್ ಮೋಹ ಅದಕ್ಕೆ ಮುಂಚೆನೆ ಇತ್ತು. ಸ್ಲೇಟ್ ಅಲ್ಲಿ ಏನೋ ಸುಮ್ನೆ ಹಿಂಗೆಂಗ್ ಬರ್ತಾ ನಮ್ಮಮ್ಮಂಗೆ ನೋಡು ಇಂಗ್ಲಿಷ್ ಬರ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೆ. ನೀನೇನ್ ಈಗಲೇ ಇಂಗ್ಲಿಷ್ ಅಂತ ಇದೆಯಾ, ಕನ್ನಡ ಮರ್ತು ಬಿಡ್ತೀಯೋ ಏನೋ ಅಂತ. ಅದಾಗ್ಲಿಲ್ಲ, ನನಗೆ ಅನುವಾದ ಇಲ್ಲಿಂದ ಬಂತು ಅಂತ ನಾನು ಅನ್ಕೋತೇನೆ. ಕನ್ನಡ ಇಂಗ್ಲಿಷ್ ಆಮೇಲೆ ಏನ್ ಕಂಡ್ರು ಸಹ ಅದನ್ನ ಓದಿ ಮುಂದಕ್ಕೆ ಹೋಗೋದು. ಆಮೇಲೆ ಇಂಗ್ಲಿಷ್ ಹೇಳ್ಕೊಡ್ಬೇಕಾದ್ರೆ 5ನೇ ಕ್ಲಾಸಲ್ಲಿ ನಮ್ಗೆ ABCD, ಕ್ಯಾಟ್, ಬ್ಯಾಟ್, ರ್ಯಾಟ್, ಆಮೇಲೆ ಇನ್ನೊಂದು ಸಣ್ಣ ಸಣ್ಣದು. ನನ್ಗೆ ಯಾವ್ದನ್ನ ಕನ್ನಡದಲ್ಲಿ ಓದಿದ್ರು ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಒಂದು ಕುತೂಹಲ. ನನಗನ್ಸುತ್ತೆ ಅನುವಾದ ಅನ್ನೋದು ಬಂದಿದ್ದ ಅಲ್ಲಿಂದ.
0: ಈಗ ಕೊಡಗಿನ ಒಂದು ಸಣ್ಣ ಕುಗ್ರಾಮದಲ್ಲಿ ಬೆಳೆದಂತಹ ಒಂದು ಹುಡುಗಿ ಫಾರಿನ್ ಅಲ್ಲೆಲ್ಲ ಹೋಗಿ ಟೀಚ್ ಮಾಡಿ ಪ್ರೊಫೆಸರ್ ಆಗಿ ಬಂದು ರಿಸರ್ಚ್ ವರ್ಕ್ ಮಾಡಿ PhD ಮುಗಿಸಿ ಹಾಗೆ ಕೂಡ ಒಂದು ಅನುವಾದಕಿಯಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನ ಮಾಡುವಂತ ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ? ಅಂದ್ರೆ ನಿಮ್ಗೆ ಪುಸ್ತಕ ಪ್ರೀತಿ ಅನ್ಬೋದು, ಭಾಷಾ ಪ್ರೀತಿ ಅನ್ಬೋದು?
1: ಭಾಷಾ ಪ್ರೀತಿ, ನಂದು ಕನ್ನಡ ಪ್ರಜ್ಞೆ. ನಾನು ಇದೇ ಹೇಳ್ತೀನಿ ಎಲ್ಲರಿಗೂ, ನಾನು ಆಮೇಲೆ ಇಂಗ್ಲಿಷ್ ಕಲ್ತಿರ್ಬೋದು, ಆದ್ರೆ ಇನಿಷಿಯಲಿ ನನಗೆ ಟ್ರಾನ್ಸ್ಲೇಷನ್ ಆಗ್ತಾ ಇತ್ತು ತಲೆನಲ್ಲಿ, ಕನ್ನಡ ಇದು ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಇದನ್ನ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ. ಆಮೇಲೆ ಇಂಗ್ಲಿಷ್ ಇದಕ್ಕೆ ಹೊರಟೋದೆ ನಾನು, ಯಾಕಂದ್ರೆ ಕನ್ನಡ ನಾನೇ ಓದ್ಕೊಂಡಿದ್ದೆ. ನಾನು ಹೇಳಿದ್ನಲ್ಲ 4ನೇ ಕ್ಲಾಸ್ ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನ ಓದ್ ಮುಗಿಸಿದ್ದೆ. ನಾನು ಇಂಗ್ಲಿಷ್ ಓದ್ಕೋಬೇಕು, ಅದು ನನಗೆ ಕಾಲೇಜಲ್ಲೇ ಸಿಗೋದು, ಇಲ್ಲಿ ಸಿಗಲ್ಲ, ಕುಗ್ರಾಮದಲ್ಲಿ ಸಿಗಲ್ಲ, ಲೈಬ್ರರಿ ಇರಲ್ಲ. ಹಾಗಾಗಿ ನನ್ಗೆ ಆಕ್ಚುಲಿ ನಾನು ಮಾಡಿದ್ದು BSc ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್. ನಾನು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ MSc ಮಾಡೋದಕ್ಕೆ ಅಷ್ಟು ಮಾರ್ಕ್ಸ್ ಬರಲಿಲ್ಲ. ಆವಾಗ ಕನ್ನಡ ಮತ್ತೆ ಇಂಗ್ಲಿಷ್ ಗೆ ಅಪ್ಲೈ ಮಾಡಿದೆ. ಕನ್ನಡದಲ್ಲಿ ತಕ್ಷಣ ಸಿಕ್ತು ನಂಗೆ MA ಫಸ್ಟ್ ಲಿಸ್ಟ್ ಅಲ್ಲೇ, ಬಟ್ ನನ್ಗೆ ಇಂಗ್ಲಿಷ್ MA ಮಾಡಿಟ್ಟಿ. ಆಲ್ಸೋ ಬಿಕಾಸ್ ಆಫ್ ಜಾಬ್ ಆಪರ್ಚುನಿಟಿ, ಇಂಗ್ಲಿಷ್ MA ಮಾಡಿದ್ರೆ ಕೆಲಸ ಸಿಗುತ್ತೆ.
0: ಅಂದ್ರೆ ನಿಮಗೆ ಆಸಕ್ತಿಯ ಕ್ಷೇತ್ರ ಬೇರೆ ಇತ್ತು, ಬಂದಿದ್ದು ಆಕ್ಸಿಡೆಂಟ್ ಆಗಿ ಅಂತಾನೆ ಹೇಳ್ಬೋದು.
1: ಒಂದ್ ತರದಲ್ಲಿ ಇಂಗ್ಲಿಷ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, MSc ಫಿಸಿಕ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಬಿಟ್ವೀನ್ ಕನ್ನಡ ಅಂಡ್ ಇಂಗ್ಲಿಷ್, ಯಾಕಂದ್ರೆ ಕನ್ನಡ ನಾನೇ ಓದ್ಕೋತೀನಿ, ಓದ್ಕೊಂಡಿದ್ದೆ ನಾನು ಅಷ್ಟು ಸಾಹಿತ್ಯದ ಆಸಕ್ತಿಯಿಂದ. ಅಂದ್ರೆ ಹಳಗನ್ನಡ ಅಷ್ಟು ಓದಿರ್ಲಿಲ್ಲ, ಬಟ್ ಆಧುನಿಕ ಕನ್ನಡ ಸಾಹಿತ್ಯ ನಾನು ಓದ್ಕೊಂಡಿದ್ದೆ ಕಾಲೇಜಲ್ಲಿ. ತುಂಬಾ BM ಶ್ರೀ ಇಂಗ್ಲಿಷ್ ಗೀತೆಗಳು ಅಂತೂ ನನಗೆ ಪ್ರತಿಯೊಂದು ಪದ್ಯನು ನನ್ನ ಬಾಯಲ್ಲಿದೆ ಈವಾಗ್ಲೂ. ಹಾಗಾಗಿ ಇಂಗ್ಲಿಷ್ ಓದೋಣ, ನನಗೆ ಇದು ಒಂದು ಲೈಬ್ರರಿ ಸಿಕ್ಕುತ್ತೆ, ಒಂದು ಲೆಕ್ಚರರ್ಸ್, ಒಂದು ಕಮ್ಯುನಿಟಿ ಸಿಕ್ಕುತ್ತೆ, ಸಪೋರ್ಟ್ ಕಮ್ಯುನಿಟಿ ಅಂತ ಹಂಗ ಹೋದೆ. ಕೆಲಸನೂ ಸಿಕ್ತು, ಮುಗಿದ ತಕ್ಷಣ ಕೆಲಸ ಸಿಕ್ತು ಇಂಗ್ಲಿಷ್ MA ಮಾಡಿದ್ದಕ್ಕೆ. ಆಮೇಲೆ ಕೆಲ್ಸಕ್ಕೆ ಸೇರಿದ ಮೇಲೆ ನಾನು ನನ್ನ MPhil ಮಾಡೋಕೆ ಹೋದೆ ಹೈದರಾಬಾದ್ಗೆ. ಅಲ್ಲಿ ನಾನು ಮಾಡಿದ್ದು ಟ್ರಾನ್ಸ್ಲೇಷನ್ ಸ್ಟಡೀಸ್ ಮೇಲೆ. ಅಲ್ಲಿ ನನ್ನ ಸೂಪರ್ವೈಸರ್ ಪ್ರೊಫೆಸರ್ ಸೂಜಿ ತಾರು ಅಂತ, ನಾನು ವೈದೇಹಿನ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದ್ರ ಮೇಲೆ ಥೀಸಿಸ್ ಬರ್ತೆ. ಆಮೇಲೆ ವೈದೇಹಿನ ಟ್ರಾನ್ಸ್ಲೇಟ್ ಮಾಡಿದೆ, ಸಾಹಿತ್ಯ ಅಕಾಡೆಮಿ ಡೆಲ್ಲಿ ಪಬ್ಲಿಷ್ ಮಾಡಿದೆ ಅದನ್ನ. 18 ಕತೆಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಒಂದು ಲಾಂಗ್ ಇಂಟ್ರೊಡಕ್ಷನ್ ಸಹ ಬರ್ದೆ ವೈದೇಹಿನ ಹೇಗೆ ಓದ್ಬೇಕು. ನನ್ಗೆ ಏನು ಅಂದ್ರೆ ಬರೀ ಟ್ರಾನ್ಸ್ಲೇಷನ್ ನನ್ನ ಗುರಿ ಅಲ್ಲ, ಅದನ್ನ ಏನು ಈಗ ಗೂಗಲ್ ಟ್ರಾನ್ಸ್ಲೇಟ್ ಮಾಡುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದಿದೆ. ಆದ್ರೆ ನನ್ಗೆ ಅದಕ್ಕೊಂದು ಕ್ರಿಟಿಕಲ್ ಇಂಟ್ರೊಡಕ್ಷನ್ ಬರೀಬೇಕು, ಹೇಗೆ ಓದ್ಬೇಕು ವೈದೇಹಿನ, ಹೇಗೆ ಓದ್ಬೇಕು ಅಕ್ಕ ಮಹಾದೇವಿನ, ಹೇಗೆ ಓದ್ಬೇಕು ಅಥವಾ ಬೇರೆ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವಂತ ಅಮೆರಿಕನ್ ರೈಟರ್ಸ್ ಅವರನ್ನೆಲ್ಲ ಹೇಗೆ ಓದ್ಕೋಬೇಕು. ಸೊ ಪ್ರತಿಯೊಂದಕ್ಕೂ ನನ್ನ ಒಂದು ಹೆಡ್ ನೋಟ್ ಇರುತ್ತೆ, ಒಂದು ಲಾಂಗ್ ಇಂಟ್ರೊಡಕ್ಷನ್ ಇರುತ್ತೆ, ನಾನು ಬರೀ ಟ್ರಾನ್ಸ್ಲೇಟ್ ಮಾಡಿ ಬಿಡಲ್ಲ.
0: ಅಂದ್ರೆ ಈಗ ವೈದೇಹಿ ಆಗಿರ್ಬೋದು, ನೀವು ಹೇಳಿದ್ರಿ ಕೆಲವೊಂದು ಹೆಸರುಗಳನ್ನ, ಅವ್ರನ್ನ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದ್ರೆ ಅವ್ರ ಬಗ್ಗೆ ಅರಿತಿರ್ಬೇಕಾಗಿತ್ತು. ನೀವು ಫುಟ್ ನೋಟ್ ಬರೀಬೇಕು, ಅವ್ರ ಬಗ್ಗೆ ಅರಿತಿರ್ಬೇಕು, ಅವ್ರ ಬಗ್ಗೆ ರಿಸರ್ಚ್ ಮಾಡಿರ್ಬೇಕು ಅಲ್ವಾ? ಬಹಳಷ್ಟು ದೊಡ್ಡ ಕೆಲಸ ಇದೆ. ಆ ನಿಟ್ಟಿನಲ್ಲಿ ನೀವು ಯಾವ್ದೋ ಒಂದು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಅನ್ಕೊಂಡಾಗ, ಇಲ್ಲ ಯಾವ್ದೋ ಒಂದು ಕಾದಂಬರಿನೋ, ವಾಟ್ ಎವರ್ ಇಟ್ ಮೇ ಬಿ, ಕಥೆನೋ ಇಲ್ಲ ವಚನನೋ ಏನೋ ಒಂದು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅನ್ಕೊಂಡಾಗ ಏನೇನ್ ನೋಡ್ತೀರಿ? ಈಗ ಅರ್ಥಗರ್ಭಿತವಾಗಿ ಟ್ರಾನ್ಸ್ಲೇಟ್ ಮಾಡೋದು, ಅರ್ಥ ಆಗುವಂತ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಈಗ ಟ್ರಾನ್ಸ್ಲೇಟರ್ ಎಲ್ಲರೂ ಕೂಡ ಇದಾರೆ ಅಲ್ವಾ?
1: ತುಂಬಾ ಜನ ಮಾಡ್ತಾರೆ,
0: ಗುರುತಿಸ್ಕೊಂಡ್ರು ತುಂಬಾ ಕಡಿಮೆ ಅಲ್ವಾ? ಆ ನಿಟ್ಟಿನಲ್ಲಿ
1: ಈಗ ನಾನು ವೈದೇಹಿನ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂದ್ರೆ 3 ವರ್ಷ ನನ್ನ MPhil ಥೀಸಿಸ್ ರಿಸರ್ಚ್, ವಿಮೆನ್ ಸ್ಟಡೀಸ್, ವಿಮೆನ್ ರೈಟರ್ಸ್ ಕನ್ನಡದಲ್ಲಿ. ಜೊತೆಗೆ ನಾನು ಒಂದನ್ನ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂದ್ರೆ ಅದೊಂದನ್ನೇ ನಾನು ಓದಲ್ಲ, ಅದ್ರ ಸುತ್ತಮುತ್ತ ಏನೇನಿದೆ. ವೈದೇಹಿನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಿರುಮಲಾಂಬ ಇಂದ ಶುರು ಮಾಡ್ತೀನಿ. ಸೊ ವೈದೇಹಿನ ಒಂದು ಲಾರ್ಜರ್ ಕಲ್ಚರಲ್ ಕಾಂಟೆಕ್ಸ್ಟ್ ಅಲ್ಲಿ ಇಟ್ಬಿಟ್ಟು ನೋಡಿದಾಗ ವೈದೇಹಿ ಕಾಳಜಿಗಳು ಏನೇನಿದಾವೆ, ಯಾಕೆ ನನಗೆ ಮುಖ್ಯ ಆಗ್ತವೆ. ಈಗ ನಾನು ವೈದೇಹಿ ಅಕ್ಕುನ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅಕ್ಕು ಒಬ್ಬ ಹುಚ್ಚಿ, ಬರೀ ವೈದೇಹಿ ಅಕ್ಕು ನನಗೆ ಮುಖ್ಯ ಆಗಲ್ಲ. ಆಮೇಲೆ ವೈದೇಹಿ ಕಾಳಜಿ, ನೀವು ವೈದೇಹಿನ ಸ್ವಲ್ಪ ಓದ್ಕೊಂಡಾಗ ತಕ್ಷಣ ಗೊತ್ತಾಗೋದೇನು ಅಂದ್ರೆ ಹೆಣ್ಣಿನ ಲೈಂಗಿಕತೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿರೋ ರೈಟರು ವೈದೇಹಿ. ಹಾಗಾಗಿ ವೈದೇಹಿ ಅಕ್ಕುನ ನಾನು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅನಂತಮೂರ್ತಿ ಸೃಷ್ಟಿ ಮಾಡಿರೋ ಒಬ್ಬ ಲಕ್ಷ್ಮೀ ದೇವಮ್ಮ ಅನ್ನೋ ಹುಚ್ಚಿನ ನಾನು ಓದ್ಕೋತೀನಿ. ತ್ರಿವೇಣಿ ಸೃಷ್ಟಿ ಮಾಡಿರೋ ಒಬ್ಳು ಹುಚ್ಚಿ ಬೆಕ್ಕಿನ ಕಣ್ಣಿನಲ್ಲಿ ಬರುತ್ತೆ, ಅವಳನ್ನ ಅರ್ಥ ಮಾಡ್ಕೋತೀನಿ. ಅಂದ್ರೆ ಇಡೀ ಕನ್ನಡ ಸಾಹಿತ್ಯ ಹುಚ್ಚಿಯರನ್ನ ಹೇಗೆ ಸೃಷ್ಟಿಸಿದೆ, ಹೇಗೆ ಅರ್ಥ ಮಾಡ್ಕೊಂಡಿದೆ. ಒಬ್ಬ ಗಂಡ್ಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಒಬ್ಬ ಹೆಂಗ್ಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಏನ್ ವ್ಯತ್ಯಾಸ ಇದೆ. ಇದೀಗ ಎಲ್ಲವನ್ನು ನಾನು ಒಂದು ಲಾರ್ಜರ್ ಕಾಂಟೆಕ್ಸ್ಟ್ ಅಲ್ಲಿ ಇಟ್ಟು ನೋಡಿದಾಗ ನನಗೆ ಹೊಳಹುಗಳು ಅಂತಾರಲ್ಲ, ಇನ್ಸೈಟ್ಸ್ ಸಿಗ್ತವೆ. ಆವಾಗ ನನಗೆ ಈಗ ವೈದೇಹಿ ಕಾಳಜಿಗಳ ಅರ್ಥ ಆದಾಗ ಆ ವೈದೇಹಿ ಪರ್ಸನಲ್ ಇಡಿಯಂ ನ ಇಂಗ್ಲಿಷ್ ಅಲ್ಲಿ ತರೋದಕ್ಕೆ ನನಗೆ ಏನೇನ್ ಸಲಕರಣೆ ಬೇಕು. ಅಲ್ಲಿ ಇಂಗ್ಲಿಷ್ ಅಲ್ಲೂ ನಾನು ಓದ್ಕೋತೀನಿ ಯಾವ ತರ ಹುಚ್ಚಿಯರು ಅಲ್ಲಿ ಸೃಷ್ಟಿ ಆಗಿದ್ದಾರೆ, ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ದಾರೆ. ಈ ವೈದೇಹಿ ಹಕ್ಕುನ ನಾನು ಇಂಗ್ಲಿಷ್ ಇಡೀ ಒಂದು ಬೇರೆ ಲೋಕಕ್ಕೆ ಪರಿಚಯಿಸಬೇಕಾದ್ರೆ ಯಾವ ತರದ ಭಾಷೆನ ಬಳಸಬೇಕು, ಅದು ಇಂಗ್ಲಿಷ್ ಇಡಿಯಂಗೆ ಮಾತ್ರ ಸೂಟ್ ಆಗೋದಲ್ಲ, ವೈದೇಹಿ ಇಡಿಯಂ ಅಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ. ಯಾಕೆ ಈ ಪದ, ಯಾಕೆ ಆ ಪದ ಅಲ್ಲ ಅಂತ ಅಂದಾಗ ನಿಮ್ಮದು ಏನೋ ತೋರ್ಸ್ಕೊತಾ ಇರ್ತೀರ. ಅಂದ್ರೆ ಎವ್ರಿ ಟ್ರಾನ್ಸ್ಲೇಟರ್ ಇಸ್ ಅ ರೈಟರ್, ಶಿ ಇಸ್ ರೀ ರೈಟಿಂಗ್ ದ ಹೋಲ್ ಥಿಂಗ್. ಆಮೇಲೆ ಇಂಗ್ಲಿಷ್ ಆಡಿಯನ್ಸ್ ಗೆ ನಾನು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಇದ್ದಿದ್ದಾಗೆ ನಾನು ಮಾಡಕ್ಕಾಗಲ್ಲ, ಅವ್ರಿಗೆ ಇಡೀ ಒಂದು ಲಾರ್ಜರ್ ಕಾಂಟೆಕ್ಸ್ಟ್. ಈಗ ನಾನು ನನ್ನ ಅಕ್ಕು ಕತೆನ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ನಾನು ಪ್ರೆಸೆಂಟ್ ಮಾಡಿದ್ದೆ, ಎಲ್ಲರಿಗೂ ಕೊಟ್ಟಿದ್ದೆ. ಅವರಿಗೆ ಓದಿಸಿದಾಗ ಇಂಟ್ರೊಡಕ್ಷನ್, ಕ್ರಿಟಿಕಲ್ ಇಂಟ್ರೊಡಕ್ಷನ್, ಮತ್ತೆ ಟೆಕ್ಸ್ಟ್, ಮತ್ತೆ ವೈದೇಹಿದು ಬೇರೆ ಬೇರೆ ಕತೆಗಳೆಲ್ಲ ತಂದಾಗ ಸುಮಾರು 3 ಗಂಟೆ ನಾನು ಅದನ್ನ ಮಾಡಿದ್ದೀನಿ. ಅವರಿಗೆ ಬಿಟ್ಟು ಇಷ್ಟ ಆಯ್ತಂದ್ರೆ ಅದು ಅಂದ್ರೆ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ಒಬ್ಬ ಕನ್ನಡದ ಲೇಖಕಿ ದಕ್ ಬಿಡ್ತಾಳಲ್ಲ, ಅದು ಟ್ರಾನ್ಸ್ಲೇಷನ್ ಇಂದ ಆಗೋದು. ಹಾಗಾಗಿ ನನಗೆ ಅದು ಅದೊಂದು ಟ್ರಾನ್ಸ್ಲೇಷನ್ ಆಕ್ಟಿವಿಸಂ. ಐ ಆಮ್ ಇಂಟ್ರೊಡ್ಯೂಸಿಂಗ್ ಕನ್ನಡ ರೈಟರ್ ಟು ಅಮೆರಿಕನ್ ಆಡಿಯನ್ಸ್. ಅಂದ್ರೆ ಈಗ ಇಂಡಿಯಾದಲ್ಲೇನೆ ಇಷ್ಟು ಭಾಷೆಗಳಿರ್ಬೇಕಾದ್ರೆ ನಮ್ಗೊಂದು ಬೇಕು ಟ್ರಾನ್ಸ್ಲೇಷನ್. ಇದರಿಂದ ಅದಕ್ಕೆ ಅದು ಬರೀ ಅಮೆರಿಕನ್ ಆಡಿಯನ್ಸ್ ಗೆ ಅಂತಲ್ಲ, ಇಂಡಿಯನ್ ಆಡಿಯನ್ಸ್ ಗೆ ಬೇಕು. ಈಗ ಬಸವ ಪುರಾಣನಾದ್ರೂ ಬಂದಿದೆ, ಅಕ್ಕಮಹಾದೇವಿ ಲಾರ್ಜರ್ ಇಂಡಿಯನ್ ಆಡಿಯನ್ಸ್ ಗೆ ಗೊತ್ತಿಲ್ಲ. ಸೊ ಅವಳನ್ನ ಹೇಗೆ ನಾನು ಪರಿಚಯಿಸೋದು? ನಾನು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು ಸಹ ನನ್ನ ಆಡಿಯನ್ಸ್ ಒಬ್ಬ ಬೆಂಗಾಲಿ, ಒಬ್ಬ ತಮಿಳ್, ಒಬ್ಬ ರಾಜಸ್ಥಾನಿ ಎಲ್ಲರೂ ಇರ್ತಾರೆ. ಫಸ್ಟ್ ನನಗೆ ಕನ್ಸರ್ನ್ ಇರೋದು ನ್ಯಾಷನಲ್ ಆಡಿಯನ್ಸ್, ಆಮೇಲೆ ಇಂಟರ್ನ್ಯಾಷನಲ್ ಆಡಿಯನ್ಸ್. ಬಟ್ ಐ ವುಡ್ ಲೈಕ್ ಟು ಕೇಟರ್ ಟು ದ ನ್ಯಾಷನಲ್ ಆಡಿಯನ್ಸ್ ನನಗೆ. ಯಾಕೆಂದ್ರೆ ಒರಿಸ್ಸಾದಲ್ಲಿ ಯಾವ್ದೋ ಒಬ್ಳು ಇರೋಳು ಅಥವಾ ರಾಜಸ್ಥಾನಿ, ಮೀರಾನ ಓದ್ಕೊಳ್ಳುವಾಗ ಅಕ್ಕಮಹಾದೇವಿನ ಓದ್ಕೋಬೇಕು ನೀವು. ಬರೀ ಮೀರಾನ ಓದ್ಕೊಳ್ಳಕ್ಕಾಗಲಿ, ಅದು ಒಂದು ದೊಡ್ಡ ಮೂವ್ಮೆಂಟ್. ತಮಿಳ್ನಾಡು ಆಂಡಾಳ್ ಇರ್ಬೋದು ಅಥವಾ ರಾಜಸ್ಥಾನ್ ಮೀರಾ ಇರ್ಬೋದು, ಕಾಶ್ಮೀರ್ ಲಲ್ಲೇಶ್ವರಿ ಇರ್ಬೋದು, ನೀವೆಲ್ಲಾನು ಒಂದು ಇದರಲ್ಲಿ ಇಟ್ಟು ನೋಡಿದಾಗ ಯಾಕೆ ಹೆಂಗಸರಿಗೆ ಭಕ್ತಿ ಅನ್ನೋದಷ್ಟು ಮುಖ್ಯ ಆಯ್ತು, ಏನನ್ನು ಹೇಳಕ್ ಪ್ರಯತ್ನ ಪಡ್ತಾರೆ ಅಂದ್ರೆ ಅದನ್ನ ನೀವು ಕನೆಕ್ಟ್ ಮಾಡಿದನೆ ಬರೀ ಅಕ್ಕಮಹಾದೇವಿನ ಓದಕ್ಕೆ ಆಗದೇ ಇಲ್ಲ. ಅದು ಯಾವಾಗ ಇಂಗ್ಲಿಷ್ಗೆ ಬಂದಾಗ, ಇಂಗ್ಲಿಷ್ ಬಂದಾಗ ಅದೊಂದು ನನ್ನ ಕ್ರಿಟಿಕಲ್ ಇಂಟ್ರೊಡಕ್ಷನ್ ಅಲ್ಲಿ ಇದನ್ನ ಇಟ್ಬಿಟ್ಟು ಒಂದು ಭಕ್ತಿ ಮೂವ್ಮೆಂಟ್ ಅಲ್ಲಿ ವಿಮೆನ್ ಭಕ್ತಿ ಪೋಯೆಟ್ಸ್ ಹೆಂಗಿದ್ದಾರೆ, ಏನೇನು ಹೇಳ್ತಾ ಇದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು, ಅದೇ ಒಂದು ಇಂಡಿಯನ್ ಸೊಸೈಟಿ ಹೆಂಗೆ ಅವರನ್ನ ಅರ್ಥ ಮಾಡ್ತವೆ, ಇದೆಲ್ಲ ಪ್ರಶ್ನೆಗಳು ನನಗೆ ಮುಖ್ಯ ಆಗ್ತವೆ. ಬರೀ ವಚನ ಮಾತ್ರ ಮುಖ್ಯ ಆಗಲ್ಲ.
0: ಅಂದ್ರೆ ಒಂದು ಭಾಷೆ, ಆ ಭಾಷೆಯ ಸೊಗಡು, ಆ ಭಾಷೆಯ ಮೂಲ ಬೇರೆ ಏನಿದೆಯಲ್ಲ ಅದನ್ನ ಬೇರೆ ಕಡೆಗೆ ನಾವು, ಅಂದ್ರೆ ಈಗ ನಮ್ಮ ಒಂದು ಸಂಸ್ಕೃತಿಯನ್ನ, ನಮ್ಮ ಒಂದು ಕಲೆಯನ್ನ ಬೇರೆ ಹೊರದೇಶಕ್ಕೆ ತಲುಪಿಸಬೇಕು ಅಂತಂದಾಗ ಭಾಷೆ ಬಹಳ ಮುಖ್ಯ. ಅದು ಇಂಗ್ಲಿಷ್ ಅಲ್ವಾ, ಬಹಳ ಮುಖ್ಯ ಅದು. ಯಾಕಂದ್ರೆ ನಮ್ಮಲ್ಲಿ ಆ ಅಗಾಧತೆ ಇದೆ, ಆ ನೋವಿದೆ, ಆ ನಲಿವಿದೆ,
1: ಪರಂಪರೆ,
0: ಆ ಸುಖ ಇದೆ. ಆ ಹೆಣ್ಣು ಮಕ್ಕಳ ನೋವಿನ ಅಂತ ಪಡಿಸಬೇಕು ಅಂತಂದಾಗ ಓದ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಬರೀ ನಾನು ಮೀರನ್ ಮಾತ್ರ ಓದೋದಲ್ಲ, ಅಕ್ಕ ಮಹಾದೇವಿ ಮಾತ್ರ ಓದೋದಲ್ಲ, ಬಹಳಷ್ಟು ಜನ ಓದ್ಕೊಳ್ಳಬೇಕು. ಯಾಕೆಂದ್ರೆ ಬಹಳ ಆಯಾಮಗಳನ್ನ ನೋಡಿದಾಗ ಒಂದು ಒಳ್ಳೆಯ ಪ್ರಾಡಕ್ಟ್ ಅನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ. ಹೌದಾ?
1: ಕರೆಕ್ಟ್.
0: ಆ ನಿಟ್ಟಿನಲ್ಲೇ ಕೂಡ ನಾವು ಕೆಲಸ ಮಾಡಬೇಕು ಅಂದ್ರೆ ಈ ರಿಸರ್ಚ್ ಬಹಳ ಮುಖ್ಯ. ನಾವು ಯಾಕೆ ಈ ವಿಚಾರ ಮಾತಾಡ್ತಾ ಇದೀವಿ ಅಂತ ಹೇಳಿದಾಗ, ಒಂದು ಟ್ರಾನ್ಸ್ಲೇಷನ್ ವರ್ಕ್ ಮಾಡ್ತೀವಿ ಅಂತ ಹೇಳಿದಾಗ ಸುಮ್ನೆ ಸಾಮಾನ್ಯವಾಗಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಬುಕ್ ಟು ಬುಕ್ ಟ್ರಾನ್ಸ್ಲೇಟ್ ಮಾಡ್ತೀವಿ, ಮಾಡಬಹುದು, ಸಾಮಾನ್ಯವಾಗಿ ಅದನ್ನ ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಗೂಗಲ್ ಟ್ರಾನ್ಸ್ಲೇಟ್ ಇದೆ, ನಮ್ಗೆ ಕೂಡ ಡಿಕ್ಷನರಿ ಸಿಗುತ್ತೆ, ಏನಾದ್ರು ಸಿಗುತ್ತೆ, ಮಾಡಬಹುದು. ಅದನ್ನ ಅರ್ಥಕೊಂಡು ಮಾಡ್ಬೇಕು ಅಂದಾಗ ರಿಸರ್ಚ್ ಎಷ್ಟು ಮುಖ್ಯ ಆಗುತ್ತೆ, ಅದು ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ನೀವು 12 ಅನುವಾದಗಳನ್ನ ಮಾಡಿದ್ರಿ, ಯಾವ್ಯಾವ್ದು ಮಾಡಿದ್ರಿ ಅದನ್ನು ಹೇಳಬಹುದಾ?
1: ಓಕೆ, ನಾನು ಮೊದಲು ಟ್ರಾನ್ಸ್ಲೇಟ್ ಮಾಡಿದ್ದು ವಿಮೆನ್ ರೈಟಿಂಗ್ ಇನ್ ಇಂಡಿಯಾ ಅಂತ 2 ವಾಲ್ಯೂಮ್ ಅಲ್ಲಿ ಬಂದಿದೆ ಸರ್.
0: ಓಕೆ,
1: ಅದು ನನ್ನ ಎಂಫಿಲ್ ರಿಸರ್ಚ್ ಸೂಪರ್ವೈಸರ್ ಅದನ್ನ ಎಡಿಟ್ ಮಾಡಿದ್ದೆ, ಪ್ರೊಫೆಸರ್ ಸುಜಿ ತಾರು ಅಂತ. ಅದರಲ್ಲಿ 20th ಸೆಂಚುರಿ ರೈಟಿಂಗ್ ನ ಸ್ವಲ್ಪ ಇಂಟ್ರೊಡಕ್ಷನ್, ಅದು ನನ್ನ ಮೊದಲನೇ ಪುಸ್ತಕ. ಆಮೇಲೆ ಹೇಳುತ್ತೇನೆ ಕೇಳು ಅಂತ, ಮಹಿಳೆಯರ ಆತ್ಮಕಥನಗಳು ಅಂತ. ಇಂಡಿಯಾದಿಂದನೂ ಇದ್ರು, ಅಮೆರಿಕದಿಂದ ಇದ್ರು, ಯೂರೋಪ್ ಇಂದ ಇದ್ರು, ಆಫ್ರಿಕಾದಿಂದ ಇದ್ರು, ಅಂದ್ರೆ ನನಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಅಂದ್ರೆ, ಹೆಣ್ಣಿನ ನೋವಿದೆ ಅಲ್ಲ, ಅದೊಂದು ಪುರುಷ ಪ್ರಾಧಾನ್ಯ ಸಮಾಜ ಇದೆಯಲ್ಲ, ಅದು ಬೇರೆ ಬೇರೆ ಅವತಾರನ ಎಲ್ಲಾ ಕಡೆ ತಳೆದಿದೆ, ಆದ್ರೆ ಅನುಭವಿಸ್ತಾ ಇರೋ ನೋವು ಒಂದೇ ತರ ಇರತ್ತೆ
0: ಖಂಡಿತ
1: ಅಂತ ಹೇಳೋದನ್ನ ನನ್ನ ಇದಾಗಿತ್ತು. ಅದಕ್ಕೆ ಹೇಳುತ್ತೇನೆ ಕೇಳು ಅಂದ್ರೆ ಹೆಂಗ್ ಬಡ್ಕೋತಾ ಇರ್ತಾಳೆ, ಹೇಳ್ತಾ ಇದ್ದೀನಿ ಕೇಳು, ಇಲ್ಲದ್ರೆ ಕೇಳಿಸ್ಕೊಳ್ಳೋದೇ ಇಲ್ಲ. ಅವರವರ ಆಟೋಬಯೋಗ್ರಫಿಯಿಂದ ಒಂದೊಂದು ಪಾರ್ಟ್ ನ ತೆಗೆದು ನಾನು ಅದನ್ನೆಲ್ಲ ಹೆಣದು ಬಿಟ್ಟು ಹೆಡ್ ನೋಟ್ಗಳನ್ನ ಬರೆದು ಅವ್ರ ಬಗ್ಗೆ ಅದನ್ನ ಒಂದು ಮಾಡಿದೆ. ಅದಾದ್ಮೇಲೆ ಕತೆ ಹೇಳುವೆ ಅಂತ ಡಿಫ್ರೆಂಟ್ ವಿಮೆನ್ ರೈಟರ್ಸ್, ಅದರಲ್ಲೂ ನಾನು ಪ್ರತಿಯೊಂದರಲ್ಲೂ ನನ್ನ ಇಂಟ್ರೊಡಕ್ಷನ್ ಕೊಡ್ತೇನೆ. ಯಾಕೆಂದ್ರೆ ನೀವು ಓದ್ಬೇಕಾದ್ರೆ ಬರೀ ಒಂದು ಕಥೆನ ಓದ್ತಾ ಇರಲ್ಲ, ಆ ಬ್ಯಾಕ್ ಗ್ರೌಂಡ್ ಇಂದ ಓದಿ ಇದನ್ನೆಲ್ಲ ಹೇಳೋದು ನಂಗೆ ಮುಖ್ಯ ಆಗಿತ್ತು. ಅಂದ್ರೆ ಬರೀ ಗೋಳಿತ್ತು ಅಂತ ಅಲ್ಲ, ಅದರಲ್ಲಿ ಸಂತೋಷನೂ ಇತ್ತು. ಯಾಕಂದ್ರೆ ಹೆಂಗಸರು ತಮ್ಮ ಸಂತೋಷನ ತಾವೇ ಕಟ್ಕೊಳ್ಳೋ ಅಂತ ಶಕ್ತಿನೂ ಇರುತ್ತೆ, ಅವ್ರು ತಾಯಿಯರಲ್ವಾ. ಹಾಗಾಗಿ ಅದನ್ನೆಲ್ಲ ಬೇರೆ ಬೇರೆ ಆಯಾಮಗಳನ್ನ ತರೋದನ್ನ ಡಿಫ್ರೆಂಟ್ ವಿಮೆನ್ ರೈಟರ್ಸ್ ನ ಇದ್ ಮಾಡ್ಕೊಂಡು ಕತೆ ಹೇಳುವೆ ಅಂತ ಹೇಳ್ಬಿಟ್ಟು ಒಂದು 16 ರೈಟರ್ಸ್ ಏನು ಅವ್ರ ಬಗ್ಗೆ ಒಂದು ಕತೆನ ಆರಿಸ್. ಮಹಾಶ್ವೇತಾ ದೇವಿ ಜ್ಞಾನಪೀಠ ಪ್ರಶಸ್ತಿ, ಮಹಾಶ್ವೇತಾ ದೇವಿ ಕಥೆಗಳಂತೂ ಸರ್ ಅದು ಹೆಣ್ಣು ದನಿಗಳನ್ನ ಕೇಳಿಸ್ಕೋಬೇಕು, ಏನ್ ಅವ್ರ ನೋವುಗಳು. ಯಾಕಂದ್ರೆ ಅವಳು ಯಾವಾಗ ವ್ಯಕ್ತಪಡಿಸೋಕ್ ಶುರು ಮಾಡಲ್ಲೋ, ಈಗ ಅಕ್ಕಮಹಾದೇವಿ 12ನೇ ಶತಮಾನದಲ್ಲಿ ಕಾವ್ಯದಿಂದ ಹೇಳೋದು, ವಚನ ಮಾತಾಡೋದು ಅಂತ ಇತ್ತು, ಆದ್ರೆ ಈಗ ಅದನ್ನ ಕಾವ್ಯ ಅಂತ ಓದ್ತೀವಿ ನಾವು. ಆದ್ರೆ ಈಗ ಸಣ್ಣ ಕಥೆಗಳಲ್ಲಿ ಅಥವಾ ಆತ್ಮವೃತ್ತಾಂತಗಳಲ್ಲಿ ಎಲ್ಲ ಹೇಳ್ಕೊತಾ ಇದಾರಲ್ಲ, ಇದನ್ನ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಇದು ಮುಖ್ಯ, ತುಂಬಾ ದಮನ ಒಳಗಾದಂತ ಹೆಂಗಸರು ಸ್ವಲ್ಪ ಮಟ್ಟಿಗಾದ್ರೂ ಒಂದು ಅಕ್ಷರ ಸೌಲಭ್ಯ ಸಿಕ್ಕದವರು ಹೇಳ್ತಾ ಇದಾರೆ, ಕೇಳಿಸ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್.
0: ನೀವು ಮಾತಾಡ್ತಾನೆ ಕೂಡ ನಾನು ಇಂಟರಪ್ಟ್ ಮಾಡ್ತೀನಿ. ಏನಂತಂದ್ರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ, ನಿಮ್ಮ ಬರವಣಿಗೆಗಳನ್ನ ನೋಡ್ತಾ ಇದ್ರೆ, ಟ್ರಾನ್ಸ್ಲೇಷನ್ ವರ್ಕ್ ನೋಡ್ತಿದ್ರೆ, ಹೆಣ್ಣು ಮಕ್ಕಳ ನೋವು, ಹೆಣ್ಣು ಮಕ್ಕಳ ನಲಿವು, ಹಾಗೆ ಹೆಣ್ಣು ಮಕ್ಕಳ ಕಷ್ಟದಿಂದ ಬಂದಂತಹ ರೀತಿ, ಇನ್ನು ಕಷ್ಟದಲ್ಲಿ ಇದ್ದಾಳೆ ಅಂತ ಅನ್ಕೋಣ. ಯಾಕೆ ಹೆಣ್ಣು ಮಕ್ಕಳ ಸಂಬಂಧಪಟ್ಟಂತದ್ದು ತಮಗೆ ಧ್ವನಿ ಎತ್ತಬೇಕು ಬರವಣಿಗೆ ಮೂಲಕ ಅಂತ ಅನ್ಸಿದ್ದೆ?
1: ಯಾಕಂದ್ರೆ ನಾನ್ ಕಷ್ಟಪಡ್ತಾ ಇದ್ದೆ, ವಿದ್ಯಾಭ್ಯಾಸನೂ ಏನು ಸುಲಭವಾಗಿ ಬರ್ಲಿಲ್ಲ, ಪ್ರತಿಯೊಂದು ಹಂತದಲ್ಲೂ ನಾನು ಹೋರಾಡನೆ ಅದನ್ನ ತಗೊಂಡಿದ್ದೀನಿ. ನನ್ನ ಗ್ರಾಜುಯೇಷನ್ ಆಗ್ಲಿ, ಪೋಸ್ಟ್ ಗ್ರಾಜುಯೇಷನ್ ಆಗ್ಲಿ, ಅಥವಾ ನನ್ನ ಕೆಲಸ ಆಗ್ಲಿ, ನನ್ನ ಅಸ್ಮಿತೆ ಏನಿದೆ ಅದನ್ನ ಹುಡುಕೊಳ್ಳಕ್ಕೆ ನಾನು ತುಂಬಾ ಅಂದ್ರೆ ಕಷ್ಟಪಟ್ಟಿದ್ದೀನಿ. ಅಂದ್ರೆ ಬರೀ ಕಷ್ಟನೇ ಗೋಳು ಅಂತಲ್ಲ, ಅದರಲ್ಲಿ ನಮ್ಮಮ್ಮ ದೊಡ್ಡ ಶಕ್ತಿ, ಅವರು ಸಪೋರ್ಟ್ ಮಾಡ್ತಾ ಇದ್ರು. ಅದೇನು ಅವ್ರು ಓದ್ಲಿಲ್ಲ, ಇವಳು ಏನು ಇಷ್ಟೊಂದು ತಲೆ ಕೆಡ್ಸ್ಕೋತಾಳಲ್ಲ, ಗ್ರಾಜುಯೇಷನ್ಗೆ ಬಿ ಎಸ್ ಸಿ ಹೋಗೋದಕ್ಕೆ ನಾನು ಒಂದು ತಿಂಗಳು ಬರೀ ಒಂದೇ ಹೊತ್ತು ಒಂಚೂರು ಒಂದ್ ಇಡ್ಲಿ ತಿನ್ನೋದು, ಇದನ್ನ ಓದಕ್
0: ಕಳಿಸಿ.
1: ಅಯ್ಯೋ, ಮದುವೆ ಮಾಡೋದಕ್ಕೆ ಆಸಕ್ತಿ ಇತ್ತು, ಕೊನೆಗೆ ಅಲ್ಲಿ ಹೋಗಿ ಬಾವಿ ಇದೆ ಬೀಳ್ತೀನಿ ಅಂತನೂ ಧಮಕಿ. ಅಂದ್ರೆ ಇದೆಲ್ಲ ನನ್ನ ವಿದ್ಯಾಭ್ಯಾಸ ಹಂಗೆ ಹಕ್ಕಿಂತರ ಬರಲ್ಲ ನನ್ಗೆ. ಅಕಸ್ಮಾತ್ ಏನಾದ್ರು ಬೈಕಂದ್ರೆ ಇದಕ್ಕೆ ನಾನು ನಿನ್ನ ಓದಿಸಿದ್ದು ಅಂತ ನನ್ನ ಮಮ್ಮ ಅಪ್ಪಯ್ಯವರು, ನಾನು ಹೇಳ್ತಾ ಇದ್ದೆ ಅದೇನು ಓದಿಸಿದ್ದು ಓದಿಸಿದ್ದು ಅಂತ ಹೇಳ್ತೀರ, ನಿಮ್ ಮಗನ್ಗೂ ಓದಿಸಿದ್ರಲ್ಲ, ಅವನ್ದು ಹಕ್ಕು, ನಂದಾದ್ರೆ ಭಿಕ್ಷೆ. ಅಂದ್ರೆ ಈ ಆಟಿಟ್ಯೂಡ್ ಇನ್ನ ಹೋಗಿಲ್ಲ. ಹಾಗಾಗಿ ಅದರಲ್ಲಿ ನನಗೆ ಆಸಕ್ತಿ ಬಂತು. ಆಮೇಲೆ ನನ್ನ ಅಮ್ಮ ಅಜ್ಜಿಯರು ಅವರು ಅನುಭವಿಸಿದ ಬದುಕಿದೆ ಅಲ್ಲ, ಅದು ಎಂಥ ಧಾರಣ ಶಕ್ತಿ ಇದೆ ಅಲ್ಲ, ಒಂದು ನೀನು 10 ಮಕ್ಕಳನ್ನ ನಿಭಾಯಿಸೋದು ನನಗೆ ತುಂಬಾ ಫ್ಯಾಸಿನೇಟ್ ಆಗ್ತಾ ಇತ್ತು. ಇದು ಎಂಥದ್ದು, ಯಾಕಂದ್ರೆ ಏನೂ ಸವಲತ್ತುಗಳೇ ಇಲ್ದೇನೆ ಇರ್ಬೇಕಾದ್ರೆ ಮಕ್ಕಳನ್ನೂ ಬೆಳೆಸ್ತಾರೆ, ಇದನ್ನೂ ನಿಭಾಯಿಸ್ತಾರೆ, ಅದನ್ನು ನಿಭಾಯಿಸ್ತಾರೆ, ಅದು ಎಂಥ ಅದ್ಭುತವಾದ ಅಪೂರ್ವವಾದ ಶಕ್ತಿ ಅಂತ ನಂಗೆ ಅನ್ನಿಸ್ತಾ ಇದೆ.
0: ಓಕೆ, ಈಗ ಮೇಡಮ್ ಈಗ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ವಿ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಓದೋದು ಬೇರೆ, ಬರೆಯೋದು ಬೇರೆ, ಟ್ರಾನ್ಸ್ಲೇಟ್ ಮಾಡೋದೇ ಬೇರೆ,
1: ಇನ್ನೂ ಬೇರೆ
0: ಅಲ್ವಾ? ಬಹಳಷ್ಟು ಚಾಲೆಂಜಿಂಗ್ ಅದು ಅಲ್ವಾ? ಯಾವ ಭಾಷೆಯಿಂದ ಯಾವ ಭಾಷೆ ಆದರೂ ಕೂಡ ಲೇಖಕರ ಮೊದಲ ಮಾತಾಗಿರುತ್ತೆ, ನಾನು ಬರೆದಂತದ್ದನ್ನ ಯಾವ್ದಕ್ಕೂ ಧಕ್ಕೆ ಆಗ್ಬಾರ್ದು ಅಂತ. ಅದಕ್ಕೆ ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಈಗ ಯಾರು ಯಂಗ್ಸ್ಟರ್ಸ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಸಕ್ತಿ ಇರುತ್ತೆ ಅಂತವ್ರು ಬಹಳ ಮುಖ್ಯ ಆಗುತ್ತೆ, ಏನ್ ಹೇಳ್ತೀರಿ?
1: ಆದ್ರೆ ನನ್ಗೆ ಅನುವಾದ ಮಾಡೋದು ಅನ್ನೋದಿದೆಯಲ್ಲ, ಅದು ಒಂದು ರೀತಿಯ ಧ್ಯಾನ ಅಂತ ಅನ್ಸುತ್ತೆ. ಅಂದ್ರೆ ಭಾಷೆ ಒಳಗೆ ಹೋಗ್ಬೇಕು, ತುಂಬಾ ಬ್ರಾಡ್ ಆಗಿ ನೋಡಿದಾಗ ಅಂದ್ರೆ ಅದು ಒಂದು ಟೋಟಲಿ ಡಿಫ್ರೆಂಟ್ ಏರಿಯಾ ಆಲ್ ಟುಗೆದರ್. ಆದ್ರೆ ನಮ್ಗೆ ತುಂಬಾ ಸಲ ನಾವು ಭಾಷೆನ ಬಳಸ್ತಾ ಇದೀವಿ ಅಂತ ಅನ್ಸುತ್ತೆ, ಆದ್ರೆ ಭಾಷೆ ನಮ್ಮನ್ನ ಬಳಸ್ತಾ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಒಂದು ಹಿಡಿತ ಬೇಕಾಗತ್ತೆ, ಇನ್ನೊಂದು ನಾನು ಅಕಾಡೆಮಿಕ್ ವರ್ಲ್ಡ್ ಅಲ್ಲಿ ಇದ್ದಿದ್ರಿಂದ ಅಕಾಡೆಮಿಕ್ ಲ್ಯಾಂಗ್ವೇಜ್ ನಂಗೆ ತುಂಬಾ, ಈ ಕ್ರಿಯೇಟಿವ್ ಸಾಹಿತ್ಯದಲ್ಲಿ ಇದನ್ನ ಮಾಡ್ಬೇಕಾದ್ರೆ ನಾನು ಈಗ ಒಂದು ಪೋಯಂನ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೀನಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು 200-300 ಪೋಯಮ್ಸ್ ಆದ್ರೂ ಓದಿರ್ತಿದ್ದೆ, ನಂಗೆ ಪೋಯೆಟಿಕ್ ಈಡಿಯಂ ಸಿಗೋದಕ್ಕೆ. ಬೇಂದ್ರೆ ನಾ ಟ್ರಾನ್ಸ್ಲೇಟ್ ಮಾಡೋದಕ್ಕೆ 100 ಪ್ರಯತ್ನಿಸಿದ್ದೀನಿ, ಆಗಿಲ್ಲ ನನ್ಗೆ, ಇಲ್ಲಿ ತನಕನೂ ಆಗಿಲ್ಲ. ಅಂದ್ರೆ ಒಳಗಡೆ ಅದಕ್ಕೆ ಮಾಗ್ಬೇಕು, ಒಂದು ಕಾವ್ಯದೊಳಗಡೆ ಹೋಗೋದು ನೀವು ತುಂಬಾ ಮಾಗ್ಬೇಕು. ರೂಮಿನ ಈಗ ನಾನು ಮಾಡೋದಕ್ಕೆ ಸಾಧ್ಯ ಆಯ್ತು, ಒಂದು 20 ಹಿಂದೆ ಮಾಡಕ್ ನಾನು ಪ್ರಯತ್ನ ಪಟ್ಟಿದ್ರು ನಂಗೆ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಆಮೇಲೆ ನೀವು ಮಾಡೋ ಅನುವಾದ ನಿಮ್ಮನ್ನ ಬದಲಾಯಿಸ್ತಾ ಇದ್ರೆ ಒಳಗಡೆ, ಅದು ಮಾಡ್ದೇನೆ ಇರೋದೇ ಒಳ್ಳೇದು.
0: ಆತ್ಮತೃಪ್ತಿ ಬೇಕು.
1: ಎಸ್ ಎಸ್, ಅನುವಾದ ಅನ್ನೋದು ಅದು ಸುಮ್ನೆ ಮೆಕ್ಯಾನಿಕಲ್ ಆಗಿ ಮಾಡೋಂಥದ್ದಲ್ವೇ ಅಲ್ಲ, ಅದರಲ್ಲಿ ನಿಮ್ಮ ಪ್ರಿನ್ಸಿಪಲ್ಸ್, ನಿಮ್ಮ ನಿಲುವುಗಳು, ಕಾಳಜಿಗಳು, ಆಮೇಲೆ ಕೊನೆಗೆ ಅದು ಮಾಡಿ ಮುಗಿಸೋಷ್ಟೊತ್ತಿಗೆ ನೀವು ಬದಲಾಗಿರ್ಬೇಕು. ಒಳಗಡೆ ತುಂಬಾ ಕಾಡ್ಬೇಕು ಅದನ್ನ. ನಂಗೆ ಇವತ್ತಿಗೂ ಈಗ ಅಕ್ಕ ಮಹಾದೇವಿ, ನಾನು 6 ಬದುಕ್ತಾ ಇದ್ದೀನಿ ಅವಳನ್ನ, ಒಂದೊಂದು ಪದನೂ ನಾನು ಕಾಡ್ತಾ ಇದ್ದೀನಿ. ಇದು ಏನಕ್ಕೆ ಇದನ್ನ ಉಪಯೋಗಿಸಲು, ಇದು ಏನಕ್ಕೆ ಹೀಗೆ ಹೇಳಲು, ಏನಕ್ಕೆ ಇಷ್ಟು ಕಾಡ್ದೇ ಇದ್ರೆ ಬರೀ ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿ ನಾನು, ಅದು ನಾನು ಅಕ್ಕ ಮಹಾದೇವಿಗೆ ಮಾಡೋ ಅನ್ಯಾಯ. ಅಥವಾ ರೂಮಿಗೆ ಮಾಡೋ ಅಂತಾನೆ, ಈಗ ರೂಮಿನ ಟ್ರಾನ್ಸ್ಲೇಟ್ ಮಾಡಿದಾಗ ಒಂದು ಲಾಂಗ್ ಕ್ರಿಟಿಕಲ್ ಇಂಟ್ರೊಡಕ್ಷನ್ ಬರದೆ, ಯಾಕೆಂದ್ರೆ ನೀವು ಒಬ್ಬ ಸೂಫಿ ಪೋಯೆಟ್ ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರೀತಿ, ಅವನ್ ಬರೀ ಪ್ರೀತಿ, ಪ್ರೀತಿ ಕವಿ, ಪ್ರೇಮದ ಕವಿ ಅವನು. ಅದನ್ನ ನೀವು ಸುಮ್ನೆ ಪ್ರೇಮ ಪ್ರೀತಿ, ನಾವು ಇಷ್ಕ್ ಮೊಹಬ್ಬತ್ ಅಂತೀವಲ್ಲ, ಹಂಗ್ ಮಾಡಕ್ಕಾಗಲ್ಲ. ಅವನ ಜೀವನದಲ್ಲಿ ಏನೇನ್ ನಡೀತು ಘಟನೆಗಳು ಅಂದ್ರೆ, ಅವನ ಜೀವನದಲ್ಲಿ ನಡೆದಿದ್ದೇ ಬಂತು ಅಂತಲ್ಲ, ಆದ್ರೆ ಅವನು ಅದನ್ನ ಹೇಳ್ಕೊತಾ ಇದ್ದ, ಅದು ಕಾವ್ಯವಾಗಿ ಹರಿಯಿತು. ಸೊ
0: ಈಗ ನೀವು ಅನುವಾದಕಿಯಾಗಿ, ಇಂಗ್ಲಿಷ್ ಪ್ರೊಫೆಸರ್ ಆಗಿ, ನಮ್ಮ ದೇಶದಲ್ಲದೆ ಕೂಡ ವಿದೇಶದಲ್ಲೂ ಕೂಡ ಕೆಲಸ ಮಾಡಿದ್ರಿ, ನ್ಯೂಜಿಲೆಂಡ್ ಅಲ್ಲಿ ಮಾಡಿದ್ರಿ, ಅಮೆರಿಕದಲ್ಲೂ ಮಾಡಿದ್ರಿ, ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ತು?
1: ಒಂದು ನನ್ಗೆ ಈಗ ಅಮೆರಿಕದಲ್ಲಿದ್ದಾಗ ನನಗೆ ಬ್ಲಾಕ್ ಕಮ್ಯುನಿಟಿ ಅನುಭವಿಸ್ತಾ ಇದ್ದಂತ ಅವರ ನೋವುಗಳು ಇದೆಯಲ್ಲ, ಬ್ಲಾಕ್ ಲಿಟ್ರೇಚರ್ ನ ತುಂಬಾ ಓದ್ಕೊಂಡೆ ನಾನು ಅಲ್ಲಿದ್ದಾಗ. ಆ ಎಕ್ಸ್ಪೋಜರ್ ಕೊಡುತ್ತೆ. ಆವಾಗ್ಲೇ ನಾನು ಒಂದು ಒಳಗಿನ ಶ್ರೀಮಂತಿಕೆ ಅಂತೀವ, ನಮ್ಮ ಮನಸ್ಸಿನ ಶ್ರೀಮಂತಿಕೆ ಅಥವಾ ಒಂದು ಕಲ್ಚರಲ್ ರಿಚ್ನೆಸ್ ಬರುತ್ತೆ ಅಂತ ನನಗೆ ಆ ತರದ ಎಕ್ಸ್ಪೋಜರ್ ಬೇಕಾಗಿತ್ತು. ಸ್ಕೂಲ್ಗೆ ಹೋಗೋಕೆ ನಂಗೆ ಎಷ್ಟು ಆಸಕ್ತಿ ಇತ್ತು, ಇನ್ನೊಂದು ಯೂನಿವರ್ಸಿಟಿಗೂ ಹೋಗಕ್ಕೂ ನಂಗೆ ಆಸಕ್ತಿ ಇತ್ತು. ನನಗೆ ಗೊತ್ತಿತ್ತು ಹೆಣ್ಣಾಗಿ ನನಗೆ ಅವಕಾಶ ನನ್ನ ಹುಡ್ಕೊಂಡು ಬರಲ್ಲ, ನಾನು ಹುಡ್ಕೊಂಡು ಹೋಗ್ಬೇಕು ಅಂತ. ಹಂಗಾಗಿ ನನ್ಗೆ ನ್ಯೂಜಿಲೆಂಡ್ ಅಲ್ಲಿ ನಾನು ರೆಫ್ಯೂಜೀಸ್ ಗೆ ಇಂಗ್ಲಿಷ್ ಕಲಿಸ್ತಾ ಇದ್ದೆ. ಏನಕ್ಕೆ ಇವರು ರೆಫ್ಯೂಜೀಸ್ ಆಗಿ ಬರ್ತಾರೆ ಬೇರೆ ಬೇರೆ ದೇಶಗಳಿಗೆ, ಇಂಗ್ಲಿಷೇ ಬರಲ್ಲ ಅವರಿಗೆ, ABCDನೂ ಬರಲ್ಲ ಅಲ್ಲಿಂದ. ಅವ್ರು ಇಲ್ಲಿ ಇಂಗ್ಲಿಷೇ ಬರದೇ ಇರೋರಿಗೆ ನಾನು ಕಲಿಸ್ತೀನಲ್ಲ, ಅದು ತುಂಬಾ ನನ್ನ ಪರೀಕ್ಷೆಗೆ ಒಳಪಡಿಸ್ತಾ ಇತ್ತು. ಸೊ ಐ ವಾಸ್ ಅ ಕೈಂಡ್ ಆಫ್ ಅಂಬಾಸಡರ್. ಹಿಂದೆನೆ ಬರೆಯೋಕ್ ಶುರು ಮಾಡಿದೆ, ಬಟ್ ಐ ನ್ಯೂ ದಟ್ ಐ ಹ್ಯಾಡ್ ಟು ರೀ ಇನ್ವೆಂಟ್ ಮೈ ಸೆಲ್ಫ್, ಯುನೋ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಬರೀ ಪಾಠ ಮಾಡ್ಕೊಂಡು ಆಮೇಲೆ ನಮ್ಮ ಪಾಠದ ಬಗ್ಗೆ ನಮ್ಗೆ ಒಂದು ಬೋರ್ ಹೊಡಿಯೋಕ್ ಶುರು ಆಗುತ್ತೆ, ನಮ್ ಧ್ವನಿಗೆ ನಮ್ಗೆ ಆಕಳಕ್ಕೆ ಬರುತ್ತೆ. ಇದೆಲ್ಲಾನು ಆಗ್ತಾ ಇರ್ಬೇಕಾದ್ರೆ ಬರವಣಿಗೆ ಒಂದು, ಅದು ಒಂದು ಇನ್ನೊಂದು ರೀತಿಯ ಧ್ಯಾನ. ಮೂಲೆನಲ್ಲಿ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಬರೋದು, ಆಡಿಯನ್ಸ್ ಇಲ್ಲ. ಬಿಕಾಸ್ ರೈಟಿಂಗ್ ಇಸ್ ಅ ಬ್ರೂಟಲ್ ಮೀಡಿಯಂ. ನಾನು ಪಾಠ ಮಾಡ್ತಾ ಇರ್ಬೇಕಾದ್ರೆ ಅದೊಂದು ಸಂವಾದ ಇರುತ್ತೆ, ಆಮೇಲೆ ನನ್ನ ಒಂದು ಎಕ್ಸ್ಪ್ರೆಷನ್ ಮತ್ತೆ ನನ್ನ ವಿದ್ಯಾರ್ಥಿಗಳ ಬಗ್ಗೆ ಪ್ರೀತಿ. ಆದ್ರೆ ನಾನು ಬರೆದಿರೋ ಪುಸ್ತಕ ನಾನು ಇಲ್ದನೇ ಇರುವಾಗ ಯಾರೋ ಜಡ್ಜ್ ಮಾಡ್ತಾರಲ್ಲ, ಅದು ಬ್ರೂಟಲ್ ಆಗಿರುತ್ತೆ. ಸೊ ಐ ನೀಡ್ ಟು ಮೆಷರ್ ಅಪ್ ಟು ದೇರ್ ಎಕ್ಸ್ಪೆಕ್ಟೇಷನ್ಸ್ ಅಂತೆಲ್ಲ ಬರ್ತಾ ಇತ್ತು. ಹಂಗಾಗಿ
0: ಈಗ ಕೊಡಗಿನ ಒಂದು ಕುಗ್ರಾಮದಿಂದ ಬಂದಂತಹ ಒಂದು ಹುಡುಗಿ, ಕಷ್ಟಪಟ್ಟು ಇಷ್ಟಪಟ್ಟು ಹೋರಾಟದಿಂದ ಇಷ್ಟೆಲ್ಲ ಒಂದು ಏನು ಪುರುಷ ಪ್ರಧಾನ ಸೊಸೈಟಿಲಿ ಎದ್ದು ನಿಂತು, ಕಷ್ಟ ಅಂದ್ರೆ ನಾವು ಯೋಚನೆ ಮಾಡಿದಷ್ಟು ಮಾತಾಡಿದಷ್ಟು ಸುಲಭ ಅಂತ ಖಂಡಿತ ಇಲ್ಲ. ನೀವೀಗ ಎಷ್ಟೋ ಕಷ್ಟವನ್ನು ಬಿಟ್ಟಿರಿ, ಅರ್ಧ ಗಂಟೆಲಿ ಖಂಡಿತ ಹೇಳಲಿಕ್ಕೆ ಆಗಲ್ಲ, ನಿಮ್ಮ ವರ್ಕ್ ಅನ್ನು ಅರ್ಧ ಗಂಟೆಲಿ ಖಂಡಿತ ಹೇಳಕ್ಕಾಗಲ್ಲ.
1: ಇನ್ನೂ ಒಂದು ಸರ್, ನನಗೆ ಹೆಣ್ಣು ಮಕ್ಕಳಿಂದ, ತಾಯಿಯರಿಂದ, ಅಕ್ಕ ತಂಗಿಯರಿಂದ ಅಥವಾ ನನ್ನ ಸ್ನೇಹಿತರಿಂದ ಎಷ್ಟು ಸಪೋರ್ಟ್ ಸಿಕ್ತೋ ಅಷ್ಟೇ ಸಪೋರ್ಟ್ ಗಂಡಸರಿಂದನೂ ಸಿಕ್ಕಿದೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಫೆಮಿನಿಸಮ್ ಅನ್ನೋದು ಒಂದು ಪ್ರಿನ್ಸಿಪಲ್, ಕೆಲವೊಂದ್ಸಲ ಗಂಡಸರಿಗೆ ಜಾಸ್ತಿ ಅರ್ಥ ಆಗಿರುತ್ತೆ. ಹಾಗಾಗಿ ಐ ವಿಶ್ ಟು ಅಕ್ನಾಲೇಜ್ ದೇರ್ ಸಪೋರ್ಟ್ ಆಸ್ ವೆಲ್. ಯಾಕಂದ್ರೆ ಫೆಮಿನಿಸಮ್ ಅಂದ್ರೆ ಬರೀ ಹೆಂಗಸರಿಗಲ್ಲ, ಅದು ಗಂಡಸರಿಗೆ ಇನ್ನೂ ಜಾಸ್ತಿ ಅಗತ್ಯ ಇರೋದು. ಹಾಗಾಗಿ ಐ ಹ್ ಎಂಜಾಯ್ಡ್ ಅ ವೆರಿ ಈವೆಂಟ್ಫುಲ್, ಮೀನಿಂಗ್ ಫುಲ್ ಲೈಫ್ ಬಿಕಾಸ್ ಆಫ್ ಬೋತ್ ಮೆನ್ ಅಂಡ್ ವಿಮೆನ್ ಇನ್ ಮೈ ಲೈಫ್.
0: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಆಕಾಶವಾಣಿ ಜೊತೆ ಬಂದು ಅರ್ಧ ಗಂಟೆ ಸಮಯದಲ್ಲಿ ನಾವು ಎಷ್ಟು ಕವರ್ ಮಾಡಬೇಕು ಅಂತ ಅನ್ಕೊಂಡು ಸಾಧ್ಯ ಅಂತೂ ಆಗಲಿಲ್ಲ. ನಿಮ್ಮ ರಿಸರ್ಚ್ ವರ್ಕ್ಗಳಿರ್ಬೋದು, ಆದರೆ ಆ ಕೊಡಗಿನ ಒಂದು ಸಣ್ಣ ಗ್ರಾಮದಿಂದ ಬಂದು ಅಮೇರಿಕಕ್ಕೆ ತನಕ ಹೋಗಿ ಅಲ್ಲಿ ಕೆಲಸ ಮಾಡಿ, ಅಲ್ಲಿ ಟೀಚ್ ಮಾಡಿ, ಅಲ್ಲಿ ರಿಸರ್ಚ್ ಮಾಡಿ ಬಹಳಷ್ಟು ಪುಸ್ತಕಗಳನ್ನು ಬರೆದು ಒಂದು ಮಾದರಿ, ಒಂದು ಹೆಣ್ಣು ಮಕ್ಕಳಿಗೆ ಒಂದು ಹೆಣ್ಣು ಮಕ್ಕಳು ಹೇಗಿರಬೇಕು, ಹೇಗೆ ಚಾಲೆಂಜಸ್ ಅನ್ನು ಫೇಸ್ ಮಾಡಬೇಕು ಅನ್ನುವಂಥದ್ದಕ್ಕೆ ನಮ್ಮ ಸುಕನ್ಯಾ ಕನ್ನರಳ್ಳಿ ಅವರು ಅವರು ಒಂದು ಉದಾಹರಣೆ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಧನ್ಯವಾದಗಳು. ಥ್ಯಾಂಕ್ ಯು.
1: ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.
2: ಇದು ಇಲ್ಲಿಯವರೆಗೂ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಸಲಹೆ ಸೂಚನೆ ಕೇಳಿ
4: ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್.
5: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ಮಕ್ಕಳಿಲ್ಲವೇ ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ 4ನೇ ಕ್ರಾಸ್, KR ಪುರಂ, ಹಾಸನ. ಇದೇ June 8-10 ಜೀವ ಐವಿಎಫ್ ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513-63-730-00. ಜೀವ ಐವಿಎಫ್, KR ಪುರಂ, 4ನೇ ಕ್ರಾಸ್, ಹಾಸನ.
4: ಆತ್ಮೀಯ ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯ ಸಿದ್ದತೆಗಳು, ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462-8289 ಮತ್ತೊಂದು 2452-5258. ಎಸ್ಟಿಡಿ ಕ್ರಮಾಂಕ 0817-2. ನಂತರ 7:45 ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಕೇಳುಗರೆ, ಇಂದು ರಾತ್ರಿ 8:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಮಾಜ ಕಾರ್ಯಕರ್ತೆ ಹಾಸನದ ಡಿ ಶಿವಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್.

ಕೇಳುಗರೆ, ಇಂದು ರಾತ್ರಿ 10 ಗಂಟೆಗೆ ನಮ್ಮ ನಿಲಯದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಮೂಡಿಬರುವುದು. 10:30ಕ್ಕೆ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕೇಳುಗರೇ, ಇಂದು ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು, ಈ ಕುರಿತು ಎಸ್ಡಿಎಂ ನಾರಾಯಣ ಹೃದಯಾಲಯದ ಮಕ್ಕಳ ಹೃದಯ ತಜ್ಞರಾಗಿರುವ ಡಾಕ್ಟರ್ ಎಂಎಸ್ ರವೀಂದ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇಂದು ಸಂಜೆ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಸಂದೇಶವನ್ನು ರವಾನಿಸಲು ನಮ್ಮ ಸಂಖ್ಯೆ 9141686837, ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9141686837. ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ನಿಮಿಷದ ಹಾಡುಗಳನ್ನು ಕೇಳಬಹುದು. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾ ಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಆಗ್ತಾ ಇದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮುಂದುವರುವುದು.
1: ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಹೃದಯಕ್ಕೆ ಬರುವ ತೊಂದರೆಗಳು, ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸಿದ ತಜ್ಞರು ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಎಂಎಸ್ ರವೀಂದ್ರ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಹೃದಯ ಅನ್ನೋದು ನಮ್ಮ ದೇಹದಲ್ಲಿ ಎಷ್ಟು ಮುಖ್ಯ! ಈ ಹೃದಯಕ್ಕೆ ಬಂದು ಒದಗುವಂತ ತೊಂದರೆಗಳು ಸಮಸ್ಯೆಗಳು ನೂರಾರವ. ಆದ್ರೆ ನಾವು ಹೃದಯಾಘಾತನೇ ಒಂದೇನೋ ಅನ್ನುವ ಮಟ್ಟಿಗೆ ನಮ್ಮ ಜ್ಞಾನವನ್ನ ಸೀಮಿತಗೊಳಿಸಿಕೊಂಡಿವಿ. ಆದ್ರೆ ಹೃದಯಕ್ಕೆ ಕಾಡುವಂತ ತೊಂದರೆಗಳು ಅನೇಕ ಇವೆ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ. ಮಕ್ಕಳಲ್ಲಿ ಜನ್ಮಜಾತ ಹೃದಯದ ತೊಂದರೆಗಳು ಏನ್ ಕಂಡು ಬರಬಹುದು, ಮತ್ತೆ ಈ ತರಹದ ತೊಂದರೆಗಳು ಕಂಡು ಬಂದಾಗ ನಾವು ಏನ್ ಮಾಡಬೇಕು ತಕ್ಷಣದಲ್ಲಿ, ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ನಮ್ಮ ಜೊತೆಗೆ ಧಾರವಾಡದ ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಎಂಎಸ್ ರವೀಂದ್ರ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಎಂಎಸ್ ರವೀಂದ್ರ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ರವೀಂದ್ರ ಅವರು.
4: ನಮಸ್ಕಾರಗಳು, ಧನ್ಯವಾದ.
3: ನಾವು ಹೃದಯದ ಸಮಸ್ಯೆಗಳು, ಹೃದಯದ ತೊಂದರೆ ಅಂದ್ರೆ ದೊಡ್ಡವರೊಳಗ ಕಂಡು ಬರ್ತದ. ಒಂದು ಮನುಷ್ಯನಿಗೆ ವಯಸ್ಸಾತು ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳೆಲ್ಲ ಕಾಣಿಸ್ತಾವ ಅನ್ನೋದು ಒಂದು ಜನಸಾಮಾನ್ಯರ ನಂಬಿಕೆ. ಇದು ಮಕ್ಕಳಲ್ಲೂ ಕಂಡು ಬರ್ತದ ಅನ್ನೋದಕ್ಕೆ ತಾವೇನ್ ಹೇಳ್ತೀರಿ?
4: ವಯಸ್ಕರಲ್ಲಿ ಬಂದಂತಹ ಹೃದಯ ರೋಗಗಳನ್ನ ನಾವು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಜೀವನ ಕ್ರಮ ಅನುವಾಗಿ, ಅವರ ಜೀವನ ಶೈಲಿಯಲ್ಲಿ ಹೇಗಿದ್ದಾರೆ ಅನ್ನೋದ್ರ ಹೊಂದಿಕೆಯಾಗಿ ಈ ರೀತಿಯಾದಂತಹ ಕಾಯಿಲೆಗಳನ್ನು ಕ್ರಮೇಣ ಕಂಡು ಬಂದಿರ್ತದೆ. ಇಂತಹ ಸಮಯದಲ್ಲಿ ಅನುವಂಶಿಕವಾದಂತಹ ಕಾರಣಗಳು ಸಹ ಇರ್ತದೆ. ಯಾಕೆಂದ್ರೆ ತಂದೆ ತಾಯಿಗಳಿಗೂ ಹೈಪರ್ ಟೆನ್ಷನ್ ಇತ್ತು, ಡಯಾಬಿಟಿಸ್ ಇತ್ತು, ಇಂತಹ ಎಲ್ಲಾ ಇತರೆ ಯಾವುದು ಕಾಯಿಲೆಗಳು ಇರ್ತವೆ ಅವು ಸಹ ಹೃದಯ ರೋಗವನ್ನು ಹೆಚ್ಚಿಗೆ ಮಾಡಲು ಕಾರಣವಾಗಿರ್ತದೆ. ಆದ್ರೆ ಮಕ್ಕಳ ಸಂದರ್ಭ ಬಂದಾಗ, ಮಕ್ಕಳ ಬಗ್ಗೆ ವಿಷಯ ಬಂದಾಗ, ಮಕ್ಕಳ ಹೃದಯಗಳು ಇಂತಹ ಯಾವುದೇ ಜೀವನ ಶೈಲಿಯಿಂದ ಬಂದಿರುತ್ತೆ ಅನ್ನುವುದಕ್ಕಿಂತ ಇವುಗಳು ತಾಯಿಯ ಗರ್ಭದಲ್ಲೇನೆ ಬೆಳವಣಿಗೆ ಆಗುವಂತಹ ಕಾಲಘಟ್ಟದಲ್ಲಿ ಆ ಬೆಳವಣಿಗೆಯ ನ್ಯೂನ್ಯತೆಗಳಿಂದ ಹೃದಯ ರೋಗ ಸಂಭವಿಸುವಂತಹ ಸಂಭಾವನೆಗಳು ಇರುತ್ತದೆ. ಈ ಮಟ್ಟದಲ್ಲಿ ನಾವು ಯೋಚನೆ ಮಾಡಿದಾಗ ಹೃದಯ ರೋಗದ ನಿರ್ಮಾಣ ಅಂದ್ರೆ ಸ್ಟ್ರಕ್ಚರ್ ಆಫ್ ದ ಹಾರ್ಟ್, ನಾವು ದೊಡ್ಡವರಲ್ಲಿ ಹೇಗೆ ಕೊರೋನರಿ ಹಾರ್ಟ್ ಡಿಸೀಸ್ ಅಂತೀವಿ, ಹೈಪರ್ಟೆನ್ಸಿವ್ ಹಾರ್ಟ್ ಡಿಸೀಸ್ ಅಂತೀವಿ, ವ್ಯಾಲ್ವುಲಾರ್ ಹಾರ್ಟ್ ಡಿಸೀಸ್ ಅಂತೀವಿ, ಅದೇ ರೀತಿ ಮಕ್ಕಳಲ್ಲಿ ನ್ಯೂನತೆಗಳು ಹೃದಯ ರೋಗದ ಬೆಳವಣಿಗೆಯಲ್ಲಿ ಆಗುವುದರಿಂದ ಅದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಇರುವಂತಹ ಒಂದು ಅಭಿಪ್ರಾಯ ಏನಂದ್ರೆ ಮಕ್ಕಳಲ್ಲಿ ಹೃದಯದಲ್ಲಿ ರಂಧ್ರ ಇರುವುದು, ಅಂದ್ರೆ ಹೋಲ್ ಇನ್ ದ ಹಾರ್ಟ್. ಇದಲ್ಲದೆ ಹೃದಯ ರೋಗದ ಇತರೆ ಭಾಗಗಳಾದಂತಹ ವ್ಯಾಲ್ವ್ಸ್ ಇರ್ಬೋದು, ಮಸಲ್ಸ್ ಇರ್ಬೋದು, ಮತ್ತೆ ಹಾರ್ಟ್ರೀಸ್ ಇರ್ಬೋದು, ವೈನ್ಸ್ ಇರ್ಬೋದು, ಅದರಲ್ಲೂ ಬೆಳವಣಿಗೆಯಲ್ಲಿ ನ್ಯೂನತೆಗಳು ಕಂಡು ಮಾಡಿದಾಗ ಅವೆಲ್ಲ ಇದೇ ಒಂದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಎಂಬ ಕ್ಲಾಸಿಫಿಕೇಶನ್ ಅಥವಾ ಆ ಒಂದು ವಿಭಾಗಕ್ಕೆ ಸೇರಿಸಲಾಗುತ್ತದೆ. ಅದೊಂದು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡಬಹುದು. ಮಕ್ಕಳ ವೈದ್ಯರು ಮಗುವಿನ ಹೃದಯವನ್ನು ತಮ್ಮ ಸ್ಟೆತೋಸ್ಕೋಪ್ ಇಂದ ಪರೀಕ್ಷೆ ಮಾಡುವಾಗ ಹಾರ್ಟ್ ಸೌಂಡ್ಸ್ ಅಂದ್ರೆ ಹೃದಯದ ಬಡಿತದ ಸದ್ದುಗಳಲ್ಲಿ ಒಂದು ಬದಲಾವಣೆ ಕಂಡು ಬರುತ್ತದೆ, ಅಥವಾ ಒಂದು ಎಕ್ಸ್ಟ್ರಾ ಸೌಂಡ್ ಮರ್ಮರ್ ಅಂತ ಹೇಳ್ತೀವಿ, ಅದನ್ನ ಕಂಡು ಬಂದಾಗ ಅವರು ದಟ್ ವಿಲ್ ಬಿ ದ ಫಸ್ಟ್ ಸಂಕೇತ ಅಥವಾ ಫಸ್ಟ್ ಹಿಂಟ್ ಟು ಸಸ್ಪೆಕ್ಟ್ ಅಂದ್ರೆ ಮಗುವಿಗೆ ಒಂದು ಹೃದಯದಲ್ಲಿ ನ್ಯೂನ್ಯತೆ ಇರಬಹುದು ಇಂದ ಶುರು ಆಗುತ್ತೆ.
3: ಈಗ ವೈದ್ಯಕೀಯ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ಅಂದ್ರೆ ಒಬ್ಬ ಮಹಿಳೆ ಗರ್ಭವತಿ ಆದಾಗ ಅವಳು ಡೆಲಿವರಿ ಆಗುವವರೆಗೂ ಗರ್ಭಾವಸ್ಥೆಯ ಸಂಪೂರ್ಣ ಅವಧಿಯಲ್ಲಿ ಸಾಕಷ್ಟು ಸಲ ಅವಳಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿರ್ತೀರಿ. ಪ್ರತಿ ಸತಿನೂ ಆರೋಗ್ಯವಂತ ಮಗುವಿನ ಲಕ್ಷಣಗಳ ಬಗ್ಗೆ ಆಗಲಿ ಅಥವಾ ಏನಾದ್ರೂ ತೊಂದರೆ ಇದೆಯಾ ಅದ್ರ ಬಗ್ಗೆ ವೈದ್ಯರು ಸಮಾಲೋಚಿಸಿ ಇದ್ದೇ ಇರ್ತಾರೆ. ಆ ಸಂದರ್ಭದಲ್ಲಿ ಮಗುವಿಗೆ ಏನೋ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದೆ ಅನ್ನೋ ಸೂಚನೆ ಗೊತ್ತಾಗಲ್ವಾ?
4: ಬಹಳ ಮುಖ್ಯವಾದಂತಹ ಪ್ರಮುಖವಾದಂತಹ ಪ್ರಶ್ನೆ ಕೇಳಿದ್ರೆ ಮೇಡಮ್, ಈಗ ಶುರುವಾದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮುಖ್ಯವಾಗಿ ಮಕ್ಕಳಲ್ಲಿ ಆಗುವಂತಹ ದೊಡ್ಡ ಬೆಳವಣಿಗೆಗೆ ಸಂಬಂಧಪಟ್ಟ ತೊಂದರೆಗಳಾದಂತಹ ಹೈಡ್ರೋಕೆಫಲಸ್ ಮತ್ತೆ ಲಿಂಬ್ ಅನಾಮಲೀಸ್ ಕಿಡ್ನಿ ಅನಾಮಲೀಸ್ ಇದ್ರ ಬಗ್ಗೆ ಇದುವರೆಗೂ ಹೆಚ್ಚಿಗೆ ಮಾಹಿತಿ ಮತ್ತೆ ಗಮನ ಕೊಡ್ತಾ ಇದ್ವಿ. ಆದ್ರೆ ಯಾವಾಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅನ್ನುವಂತಹ ಒಂದು ಹೊಸ ವಿಭಾಗ ಬೆಳವಣಿಗೆ ಆಗಿದೆ, ಸೋನೋಗ್ರಫಿಯಲ್ಲಿ ಇದು ಅಡ್ವಾನ್ಸ್ ಟ್ರೈನಿಂಗ್ ಅಲ್ಲಿ ನೀವು ಅನುಭವನ ಪಡೆಯಬಹುದು, ಇದು ಫೀಟಲ್ ಮೆಡಿಸಿನ್ ವಿಭಾಗ ಯಾವಾಗ ಅಡ್ವಾನ್ಸ್ಮೆಂಟ್ ಬಂತು, ನಮ್ಮ ಫೀಟಲ್ ಅಂದ್ರೆ ಮಕ್ಕಳ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಗಳು ಯಾವಾಗ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ತರಬೇತಿ ಪಡೆದು ಕ್ಲಿನಿಕಲ್ ವರ್ಕ್ ಗೆ ಬಂದ್ರು, ಅವಾಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಎಂಬುವಂತಹ ಹೊಸ ಸೋನೋಗ್ರಫಿಕಲ್ ಇವ್ಯಾಲ್ಯೂಯೇಷನ್ ಅಂತ ಇರುತ್ತೆ ಮೇಡಮ್. ಇದನ್ನ 18 ವಾರದಿಂದ 20 ವಾರದ ಅವಧಿಯಲ್ಲಿ ಆ ಗರ್ಭಾವಸ್ಥೆಯಲ್ಲಿರುವಾಗ ಮಹಿಳೆಯರು ತಮ್ಮ ಮಗುವಿನ ಹೃದಯ ರೋಗದ ಸ್ಕ್ಯಾನ್ ಅನ್ನ ಸಪರೇಟ್ ಆಗಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಮಾಡಿಸ್ಕೋಬೇಕಾಗುತ್ತೆ. ಯೂಶಲಿ ಸೋನೋಗ್ರಫಿ ಅವ್ರು ಮಾಡಿದಾಗ ಅವರು ಜನರಲ್ ಸ್ಕ್ರೀನಿಂಗ್ ಅಂತ ಮಾಡಿರ್ತಾರೆ. ಆ ಸ್ಕ್ರೀನಿಂಗ್ ಅಲ್ಲೂ ಅವರು ಕೆಲವು ಸಲ ಮೆನ್ಷನ್ ಮಾಡಿರ್ತಾರೆ ಲೆಫ್ಟ್ ವೆಂಟ್ರಿಕಲ್ ಅಲ್ಲಿ ಇಕೋಜೆನಿಕ್ ಫೋಕೈ ಅಂತ ಇದೆ ಅನ್ನೋದು ಕಾಮನೆಸ್ಟ್ ರಿಪೋರ್ಟ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಅವಾಗ ಅಲ್ಲಿಂದ ಶುರುವಾಗುತ್ತೆ, ನೀವು ಸ್ಪೆಸಿಫಿಕ್ ಆಗಿ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಮಾಡಿಸ್ಕೊಳ್ಳಿ. ಈಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂದ್ರೆ ಅದು ಸ್ಪೆಸಿಫಿಕ್ ಆಗಿ ನಾವು ಭ್ರೂಣದಲ್ಲಿ ಹೃದಯವನ್ನೇ ಪರ್ಟಿಕ್ಯುಲರ್ ಆಗಿ ಎಕ್ಸಾಮಿನ್ ಮಾಡ್ತೀವಿ. ಇದರಲ್ಲಿ ಸ್ವಲ್ಪ ತೊಂದರೆ ಏನಂದ್ರೆ ಮಗುವಿನ ಪೊಸಿಷನ್, ತಾಯಿಯ ಗರ್ಭದಲ್ಲಿ ಮಗು ಒಂದು ಅಪ್ರಾಪ್ರಿಯೇಟ್ ಪೊಸಿಷನ್ ಬರಬೇಕು. ಅದು ಅಲೈನ್ಮೆಂಟ್ ಬಂದಾಗ ನಮ್ಮ ಸ್ಕೋಪ್ ಗೆ ಕರೆಕ್ಟ್ ಆಗಿ ಅದು ಲೈನ್ ಅಲ್ಲಿ ಇರುತ್ತೆ, ಅವಾಗ ನಾವು ಹೃದಯದ ಸಮರ್ಪಕವಾದಂತಹ ತಪಾಸಣೆಯನ್ನು ಮಾಡಿ ಅವರಿಗೆ ಭ್ರೂಣಾವಸ್ಥೆಲೇನೆ ಮಗುವಿಗೆ ಯಾವುದಾದ್ರೂ ದೊಡ್ಡದಾದಂತಹ ನ್ಯೂನತೆ ಆಗಿ ಹೋಗಿದೆಯಾ ಅಂದ್ರೆ ಒಂದು ಪ್ರಶ್ನೆ ಬರಬಹುದು, ಇಷ್ಟು ನ್ಯೂನತೆ ಇದ್ರೂ ಹೇಗೆ ಮಗು ಬೆಳವಣಿಗೆ ಚೆನ್ನಾಗಿದೆ ಅಂತ. ಯೂಶಲಿ ಮಗು ಭ್ರೂಣದಲ್ಲಿ ಇರುವಾಗ ಎಲ್ಲಾ ಕೆಲಸವನ್ನು ತಾಯಿಯ ಪ್ಲಾಸೆಂಟಾ ಮಾಡ್ತಾ ಇರ್ತದೆ. ತಾಯಿಯ ಹೃದಯ ಬಡಿತದಿಂದ ಬರುವಂತಹ ಎಲ್ಲಾ ಪೋಷಕಾಂಶಗಳು ಆಕ್ಸಿಜನ್ ಯುಕ್ತ ರಕ್ತಗಳು ಎಲ್ಲ ಪ್ಲಾಸೆಂಟಾ ಮೂಲಕ ಮಗುವಿಗೆ ಸೇರ್ತಾ ಇರೋದ್ರಿಂದ ಮಗುವಿನ ಹೃದಯ ರೋಗದ ಕಾರ್ಯಕ್ಷಮತೆ ಏನು ಎಂಬುವ ಪರೀಕ್ಷೆ ಆಗಿರುವುದಿಲ್ಲ. ಯಾಕೆಂದ್ರೆ ಮಗು ಬಹಳಷ್ಟು ಕಾಲ ನೆಮ್ಮದಿಯಾಗಿ ಉಸಿರಾಡದೆ ಅವರ ಲಂಗ್ಸ್ ಅಲ್ಲಿ ಪುಪ್ಸಗಳಲ್ಲಿ ಬರೀ ನೀರು ತುಂಬಿರೋದ್ರಿಂದ ಮಗುವಿನ ಬೆಳವಣಿಗೆಯಲ್ಲಿ ಭ್ರೂಣದ ಹೃದಯದ ಸರಿಯಾದ ಸಮರ್ಪಕ ಕೆಲಸದ ಕ್ಷಮತೆ ಏನು ಎಂಬುವಂತ ಪರೀಕ್ಷೆ ಆಗಿರುವುದಿಲ್ಲ. ಅದರಿಂದ ಅವು ಚೆನ್ನಾಗಿ ಬೆಳೆದಿರ್ತವೆ. ಯಾವಾಗ ಮಗು ಡೆಲಿವರಿ ಆಗಿ ಹೊರಗಡೆ ಬರುತ್ತೆ, ತನ್ನಗೆ ತಾನೇ ಉಸಿರಾಡಿ ತನ್ನ ಆಕ್ಸಿಜನ್ ಅನ್ನು ತಾನೇ ತನ್ನ ದೇಹಗಳಿಗೆ ಸಂಬಂಧಪಟ್ಟಂತ ಅಂಗಾಂಗಗಳಿಗೆ ಸಮರ್ಪಕವಾಗಿ ಅದು ಹೃದಯ ಕೆಲಸ ಕ್ಷಮತೆ ಮಾಡಬೇಕಂದಾಗ ಅದು ನ್ಯೂನತೆಗಳು ನಮಗೆ ಕಂಡು ಬರ್ತದೆ. ಆದ್ರಿಂದ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಎಂಬುದರಿಂದ ನಾವು ಡೆಲಿವರಿಗೆ ಮುಂಚೆ ಕೆಲವು ಸಮಯದಲ್ಲಿ ಅಂದ್ರೆ ಈಗ ಹೆಚ್ಚಿಗೆ ತರಬೇತಿ ಅಥವಾ ನಿಪುಣತೆ ಬೇಕಾಗಿದೆ ಮೇಡಮ್. ಇದರಲ್ಲಿ ಯಾವ್ದು ನಿಪುಣತೆ ಹೊಂದಿರ್ತಾರೆ ಅವರು ಬಹಳಷ್ಟು ಮುಂಚೆನೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಎಚ್ಚರಿಕೆಯನ್ನು ನೀಡಿರುತ್ತಾರೆ. ಅಂದ್ರೆ ಹುಟ್ಟುವ ಮಗುವಿಗೆ ಸಾಧ್ಯತೆಗಳು ಇದೆ, ಅದು ಹುಟ್ಟಿದ ನಂತರ ಹುಟ್ಟಿದ 1-2 ಗಂಟೆಗಳಲ್ಲಿ ಇಕೋಕಾರ್ಡಿಯೋಗ್ರಫಿ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಎಂಬುವಂತದ್ದು ನಾನು ತಿಳಿಸಲು ಬಯಸ್ತೇನೆ ಮೇಡಮ್.
3: ಈ ಮಗುವಿಗೆ ಹುಟ್ಟಿತಾನೆ ಈ ರಂಧ್ರದ ಬಗ್ಗೆ ಒಂದ್ ಹೇಳಿದ್ರಿ, ಹೃದಯ ಮರ್ಮರ್ ಅಂತ ಶಬ್ದ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಇದ ಅಲ್ಲದೇನೆ ಬೇರೆ ಏನ್ ಸಮಸ್ಯೆ ಕಂಡು ಬರ್ಬೋದು?
4: ಬೇರೆ ನಾನು ಹೇಳ್ದಂಗೆ ಮಗುವಿನ ಹೃದಯದಲ್ಲಿ ಇರುವಂತ ಇತರೆ ಭಾಗಗಳಾದಂತಹ ವ್ಯಾಲ್ವ್ಸ್, ಸೊ ಯೂಶಲಿ ಪಲ್ಮನರಿ ವ್ಯಾಲ್ವ್ ಅಂತ ಇರುತ್ತೆ ಮೇಡಮ್, ಮತ್ತೆ ಔಟಿಕ್ ವ್ಯಾಲ್ವ್ ಅಂತ ಇರುತ್ತೆ. ಇವು ಎರಡರಲ್ಲಿ ಜಾಸ್ತಿ ಸ್ಟಿನೋಸಿಸ್ ಅಂದ್ರೆ ಪೂರ್ಣ ಪ್ರಮಾಣವಾಗಿ ಆ ವ್ಯಾಲ್ವ್ ಓಪನ್ ಆಗದೆ ಇರುವಂತದ್ದು, ಅಂದ್ರೆ ಅದು ತುಂಬಾ ಚಿಕ್ಕದಾಗಿರುವಂತಹ ಸಮಸ್ಯೆ ಕಂಡು ಬರಬಹುದು. ಅದಕ್ಕೆ ಸ್ಟಿನೋಟಿಕ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀವಿ. ಅದು ಪಲ್ಮರಿ ಸ್ಟಿನೋಸಿಸ್ ಆಗಿರ್ಬೋದು ಅಥವಾ ಔಟಿಕ್ ಸ್ಟಿನೋಸಿಸ್ ಆಗಿರ್ಬೋದು. ಇದೇ ರೀತಿ ಮುಖ್ಯ ಧಮನಿ ಔರ್ಟ ಅಂತ ಹೇಳ್ತೀವಿ. ಔರ್ಟಾದಲ್ಲಿ ಮಗುವಿಗೆ 3 ಮೇನ್ ಬ್ರಾಂಚಸ್ ಬಂದ ನಂತರ ಇಸ್ತಮಸ್ ಎಂಬುವಂತ ಒಂದು ಸಣ್ಣ ಭಾಗ ಇರುತ್ತೆ ಮೇಡಮ್. ಅದಾದ್ಮೇಲೆ ಡಿಸೆಂಡಿಂಗ್ ಔಟ ಅಂತ ದೊಡ್ಡ ಧಮನಿಯ ಮುಖ್ಯ ಭಾಗ ಬರುತ್ತೆ. ಅದು ಒಂದೊಂದ್ಸಲ ಬೆಳವಣಿಗೆಯಲ್ಲಿ ಸಂಕುಚಿತ ಆಗ್ಬಿಡ್ತದೆ, ಸಣ್ಣದಾಗ್ಬಿಡುತ್ತೆ. ಅದನ್ನ ಕೋಆಕ್ಟೇಷನ್ ಆಫ್ ಔರ್ಟಾ ಅಂತ ಹೇಳ್ತೀವಿ. ಹೇಳ್ತೀವಿ. ಅದು ಇನ್ನೊಂದು ರೀತಿಯಾದಂತಹ ಹೃದಯದ ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಿರುತ್ತೆ. ಅದೇ ರೀತಿ ಆ ವ್ಯಾಲ್ವ್ಸ್ ಎರಡು ಇರ್ತದೆ, ಇನ್ನೊಂದು ಟ್ರೈಕಸ್ಪಿಡ್ ವ್ಯಾಲ್ವ್, ಮೈಟಲ್ ವ್ಯಾಲ್ವ್ ಅಂತ. ಇವು ಲೀಕ್ ಆಗ್ಬಹುದು ಮೇಡಮ್, ಇದನ್ನ ರಿಗರ್ಜಿಟೇಷನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಇದಾದ ನಂತರ ಕೆಲವು ಬಹಳ ರೇರ್ ಆಗಿ ಹೃದಯ ಬಡಿತ ಏರುಗತಿ ಮೇಲುಗತಿ ಆಗುವುದು, ಇದು ಬಹಳ ರೇರ್ ಮೇಡಮ್. ಬಟ್ ಸ್ಟಿಲ್ ಕೆಲವು ಮಕ್ಕಳಲ್ಲಿ ಒಮ್ಮೆಗೆನೆ ಮಗುವಿನ ಹೃದಯ ಬಡಿತ 200 ಮೇಲೆ, 220 ಮೇಲೆ, ಇದನ್ನ ಅರಿದಮಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅಂದ್ರೆ ಸುಪ್ರಾ ವೆಂಟ್ರಿಕ್ಯುಲರ್ ಟಿಕಿಕಾರ್ಡಿಯಾ ಅಂತ ಹೇಳ್ತೀವಿ. ಆ ರೀತಿಯಾದಂತ ತೊಂದರೆನು ಸಣ್ಣ ಮಕ್ಕಳಲ್ಲಿ ಕಂಡು ಬರಬಹುದು. ಅಲ್ಲದೆ ವ್ಯಾಲ್ವ್ ಮತ್ತೆ ಈ ಹೃದಯ ವೇಗದಲ್ಲಿ ಏರುಗತಿ ಮತ್ತೆ ಮೆಲು ಆಗುವುದು, ಇದಿಷ್ಟು ಇತರೆ. ಇನ್ನೊಂದು ವಿಷಯ ನಾನು ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾಗಿದೆ, ನೀಲಿ ಇರುವಂತಹ ಮಕ್ಕಳು, ನೀಲಿ ಇಲ್ಲದಿರುವಂತಹ ಮಕ್ಕಳು. ಅಂದ್ರೆ ಮುಖ್ಯ ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್, ಅಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೇವೆ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಈ ಹೋಲ್ ಸಮಸ್ಯೆಗಳಾಗ್ಲಿ, ಈ ನಮ್ಮ ಸ್ಟಿನೋಟಿಕ್ ಡಿಸಾರ್ಡರ್ಸ್ ಆಗ್ಲಿ, ಅಥವಾ ನಮ್ಮ ಲೀಕ್ ಆಫ್ ವ್ಯಾಲ್ವ್ ಆಗ್ಲಿ, ಇವೆಲ್ಲ ಅಸಯನೋಟಿಕ್ ಹಾರ್ಟ್ ಡಿಸೀಸ್. ಅಂದ್ರೆ ನೀಲಿ ಅಲ್ಲದೆ ಇರುವಂತದ್ದು. ಮಕ್ಕಳು ಪಿಂಕ್ ಆಗಿ ಇರುತ್ತೆ, ಅವರ ಆಕ್ಸಿಜನ್ ಲೆವೆಲ್ ನಾರ್ಮಲ್ಲೇ ಇರುತ್ತೆ ಮೇಡಮ್. ಆದ್ರೆ ಕೆಲವು ಸಂದರ್ಭದಲ್ಲಿ ನೀವು ನೋಡಬಹುದು, ಮಗು ಹತ್ಬೇಕಾದ್ರೆ ಸರ್ ನೀಲಿ ಆಗುತ್ತೆ, ಮಗುವಿನ ತುಟಿಯ ಬಣ್ಣ, ಮಗುವಿನ ಬೆರಳುಗಳ ಉಗುರಿನ ಬಣ್ಣ, ಮತ್ತೆ ಹಸ್ತಗಳು ಅತ್ತ ನಂತರ ನೀಲಿ ಬಣ್ಣಕ್ಕೆ ತಿರುಗುತ್ತದೆ, ಹತ್ತು ಹತ್ತು ಸುಸ್ತಾಗಿ ಅದು ತನ್ನ ಉಸಿರಾಟವನ್ನು ಹಿಡ್ಕೊಬಿಡುತ್ತೆ ಅನ್ನುವಂತ ಸಮಸ್ಯೆ ಇರುವಂತಹ ಹೃದಯ ರೋಗಗಳಿಗೆ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೇವೆ. ಇದು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂದಾಗ ಇದು ಸ್ವಲ್ಪ ಮೇಜರ್ ಹಾರ್ಟ್ ಡಿಸೀಸ್. ಇದು ಅಂದ್ರೆ ಒಂದೇ ಹೃದಯದಲ್ಲಿ 2-3 ಸಮಸ್ಯೆಗಳು ಒಟ್ಟಿಗೆ ಇರುತ್ತವೆ ಮೇಡಮ್. ಮೋಸ್ಟ್ ಆಫ್ ಟೈಮ್ ನಾವು ಹೋಲ್ಸ್ ಅಂದಾಗ ಬರೀ ಹೋಲ್ಸ್ ಇರುತ್ತೆ, ವ್ಯಾಲ್ವ್ ಅಂದಾಗ ಬರೀ ವ್ಯಾಲ್ವ್ ಇರುತ್ತೆ. ಬಟ್ ಇವೆರಡು ಒಟ್ಟಿಗೆ ಸೇರ್ಕೊಂಡಾಗ, ಒಂದು ದೊಡ್ಡ ಹೋಲ್ ಮತ್ತೆ ಪಲ್ಮರಿ ವ್ಯಾಲ್ ತುಂಬಾ ಚಿಕ್ಕದಾಗಿರೋದು, ಇವೆರಡು ಒಟ್ಟಿಗೆ ಸೇರ್ಕೊಂಡಾಗ ಅದನ್ನ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇದೇ ರೀತಿ ನ್ಯೂನತೆಗಳು ತುಂಬಾ ಸಂಕೀರ್ಣತೆಗೆ ತಿರ್ಕೊಂಡಾಗ ಕೆಲವು ಸಮಯದಲ್ಲಿ ಒಂದು ನರ ಡೆವಲಪ್ ಆಗಿರೋದಿಲ್ಲ ಮೇಡಮ್, ಅದನ್ನ ಪಲ್ಮರಿ ಅಟ್ರೇಸಿಯಾ ಅಂತ ಕರಿತೀವಿ. ಇನ್ನೊಂದು ಸಲ ಎರಡು ನರಗಳು ಒಂದೇ ಸಮಯ ಜೋಡಣೆ ಆಗಿರ್ಬೋದು ಮೇಡಮ್, ಅದನ್ನ ಟ್ರಂಕಸ್ ಆರ್ಟೆರಿಯೋಸಿಸ್ ಅಂತ ಕರಿತೀವಿ. ಶುದ್ಧ ರಕ್ತವನ್ನು ಎಡಗಡೆಯ ಭಾಗಕ್ಕೆ ತರುವಂತಹ ನರಗಳು ತಮ್ಮ ದಿಕ್ಕನ್ನು ಬದಲಾಯಿಸಿ ಬಲಗಡೆಗೆ ಬರುವಂತ ಸಮಸ್ಯೆಗೆ TAPVC ಅಂತ ಕರಿತೀವಿ ಮೇಡಮ್. ಸೊ ಇವೆಲ್ಲ ಸ್ವಲ್ಪ ಮೇಜರ್ ಹೃದಯ ಸಮಸ್ಯೆಗಳಾಗಿರ್ತವೆ. ಇವೆಲ್ಲದಕ್ಕೂ ತ್ವರಿತವಾಗಿ ಅಂದ್ರೆ 1-3 ಒಳಗಡೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಆಗ್ತದೆ ಮೇಡಮ್.
3: ಈ ಹೃದಯದ ರಂಧ್ರದ ಬಗ್ಗೆ ನಾವು ಮಾತು ಮುಂದುವರಿಸುವುದಾದ್ರೆ, ಇದರಲ್ಲಿ ನಾವು ASD VSD ಅನ್ನುವಂತ ಶಬ್ದಗಳನ್ನ ಕೇಳ್ತಾ ಇರ್ತೀವಿ. ಏನಿದು ASD VSD ರಂಧ್ರಗಳು ಅಂದ್ರೆ?
4: ASD ಅಂದ್ರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ. ಅಂದ್ರೆ ಹೃದಯದ 4 ಚೇಂಬರ್ಸ್ ಅಲ್ಲಿ ಮೇಲಿನ ಚೇಂಬರ್ಸ್ ಇರುತ್ತೆ, ಲೆಫ್ಟ್ ಏಟ್ರಿಯಂ, ರೈಟ್ ಏಟ್ರಿಯಂ ಅಂತ. ಇವೆರಡರ ಮಧ್ಯೆ ಆಗುವಂತಹ ರಂಧ್ರ ಅಥವಾ ಡಿಫೆಕ್ಟ್ ಗೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ ಮೇಡಮ್. ಇದೇ ರೀತಿ ವೆಂಟ್ರಿಕಲ್ಸ್ ಅಂತ ಇರುತ್ತೆ, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಅಂತ. ಇವೆರಡರ ಮಧ್ಯೆ ಇಂಟರ್ ವೆಂಟ್ರಿಕುಲರ್ ಸೆಪ್ಟಮ್ ಅಂತ ಒಂದು ಗೋಡೆ ಅಂತ ಇರುತ್ತೆ ಮೇಡಮ್. ಇದರಲ್ಲಿ ಆಗುವಂತ ರಂಧ್ರಕ್ಕೆ ವೆಂಟ್ರಿಕುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ. ಇದೇ ರೀತಿಯಾಗಿ ನಮ್ಮ ಮುಖ್ಯ ಧಮನಿಗಳಾದಂತಹ ಪಲ್ಮನರಿ ಆರ್ಟ್ರಿ ಮತ್ತು ಅವರ್ಟ. ಪಲ್ಮನರಿ ಆರ್ಟ್ರಿಯಲ್ಲಿ ಅಶುದ್ಧ ರಕ್ತ ಲಂಗ್ಸ್ ಗೆ ಹೋಗ್ತಾ ಇರುತ್ತೆ ಶುದ್ಧೀಕರಣಕ್ಕಾಗಿ ಅಥವಾ ಆಕ್ಸಿಜನ್ ಗೆ, ಮತ್ತೆ ಅವರ್ಟಾದಿಂದ ಶುದ್ಧವಾದಂತಹ ರಕ್ತ ದೇಹದ ಎಲ್ಲಾ ಅಂಗಾಂಗಗಳಿಗೆ ಹೋಗ್ತಾ ಇರುತ್ತೆ. ಇವೆರಡರ ಮಧ್ಯೆ PDA ಪೇಟೆಂಟ್ ಡಕ್ಟರ್ಸ್ ಆರ್ಟ್ರಿಯಸ್ ಅಂತ ಆಗುತ್ತೆ ಮೇಡಮ್, ಕಮ್ಯುನಿಕೇಶನ್. ಇದನ್ನು ನಾವು PDA ಅಂತ ಕರಿತೀವಿ. ಸೊ ಇವು ಮೂರು ರಂಧ್ರಗಳು ಕಾಮನ್ ಅಂದ್ರೆ ಇದಿಷ್ಟೇನೆ, ಇದು 40-60% ಆಫ್ ದ ಮಕ್ಕಳ ಜನ್ಮಜಾತ ಹೃದಯ ರೋಗಗಳನ್ನ ಇವು ಮೂರು ರಂಧ್ರಗಳೇ ಆಕ್ಯುಪೈ ಮಾಡ್ಬಿಡುತ್ತೆ ಮೇಡಮ್. ವಿ ಕ್ಯಾನ್ ಸೇ ದಿಸ್ ಇಸ್ ದ ಬಲ್ಕ್ ಆಫ್ ಅವರ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ. ನಾವು ಹೇಗೆ ಇದನ್ನ ಕಂಡುಹಿಡಿಯೋದು, ಹೇಗೆ ಇದ್ರ ಬಗ್ಗೆ ನಮಗೆ ಅನುಮಾನ ಬರಬೇಕು, ಅಥವಾ ತಂದೆ ತಾಯಿಗಳು ಹೇಗೆ ಇದ್ರ ಬಗ್ಗೆ ಗಮನ ಹರಿಸಿರಬೇಕು ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ಇವೆಲ್ಲ ರಂಧ್ರಗಳು ಹುಟ್ಟಿದ ಮೊದಲ 6-8 ಅಂದ್ರೆ 1.5-2 ಅಷ್ಟು ಸಹಜತೆಯಿಂದ ಅಥವಾ ಅಷ್ಟು ಸಮರ್ಪಕವಾಗಿ ಕಂಡು ಬರುವುದಿಲ್ಲ. ಇದು ಒಂದು ನೈಸರ್ಗಿಕವಾದಂತಹ ದೇಹದಲ್ಲಿ ಆಗುವ ಪಲ್ಮರಿ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಬದಲಾವಣೆ ಆಗುತ್ತಾ ಇರುವ ಒಂದು ಸಂದರ್ಭದಲ್ಲಿ ಇದು ಅಷ್ಟು ಕಂಡು ಬರುವುದಿಲ್ಲ. 2 ನಂತರ ಸಹಜವಾಗಿ ಮಗುವಿನ ಉಸಿರಾಟ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮೇಡಮ್. ಮಗುವಿನ ಉಸಿರಾಟ ಹೆಚ್ಚಿಗೆ ಆದ ಹೇಗೆ ಗೊತ್ತಾಗುದು ಮಗುವಿಗೆ ಅಂದ್ರೆ, ಇದುವರೆಗೂ 1-3 ಮಗು ಬಹಳಷ್ಟು ನೆಮ್ಮದಿಯಿಂದ ಹಾಲು ಕುಡಿತಾ ಇರುತ್ತೆ. ಬರೀ ಶಾಯದ್ ಮಗು ತುಂಬಾ ಮಲಗಿರ್ಬೇಕಾದ್ರೆ ಸ್ವಲ್ಪ ಉಸಿರಾಟದ ವೇಗ ಹೆಚ್ಚಿಗೆ ಇತ್ತು ಅಂತ ಒಂದೊಂದ್ಸಲಿ ತಾಯಂದಿರು ಗಮನಿಸಿರ್ತಾರೆ ಮೇಡಮ್. ಅದ್ ಹೇಗೆ, ಅದು 2 ನಂತರ ಉಸಿರಾಟದ ವೇಗ ಹೆಚ್ಚಿಗೆ ಆಗಿರುತ್ತೆ, ಮಗು ಸಮರ್ಪಕವಾಗಿ ಒಂದೇ ಸಮಾನಾಂತರದಿಂದ ತಾಯಿಯ ಹಾಲನ್ನು ಹೊಟ್ಟೆ ತುಂಬಾ ಕುಡಿಲಿಕ್ಕೆ ಆಗೋದಿಲ್ಲ, ತಾಯಿಯ ಹಾಲನ್ನು ಬಿಟ್ಟು ಬಿಟ್ಟು ಕುಡಿಯಲು ಶುರು ಮಾಡುತ್ತೆ ಮೇಡಮ್. ಇದನ್ನ ಸಕ್ ರೆಸ್ಟ್ ಸಕ್ ಸೈಕಲ್ ಅಂತ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಕರಿತೀವಿ. ಇವೆರಡು ಆಗೋದ್ರಿಂದ ಮೂರನೇದ ಏನಾಗುತ್ತೆ ಅಂದ್ರೆ, ಮಗು ಅಸಹಜವಾಗಿ ಬೆವರು ಬರಲು ಸ್ಟಾರ್ಟ್ ಆಗ್ತದೆ. ಮಗುವಿನ ಹಣೆ ಮೇಲೆ ತಲೆ ಎಲ್ಲ ಬೆವರಾಗೋದು, ಮೈಯೆಲ್ಲ ಒದ್ದೆ ಇರೋದು. ಸರ್ ಹಾಲು ಕುಡಿತಾ ಇದ್ರೆ ಸುಸ್ತೇ ಆಗ್ಬಿಡ್ತಾನೆ ಸರ್, ಹಾಲನ್ನ ಹೊಟ್ಟೆ ಪೂರ್ತಿ ಕುಡಿಲಿಕ್ಕೆ ಆಗೋದಿಲ್ಲ, ಅವನಿಗೆ ಹಸಿವಿರುತ್ತೆ, ಉಸಿರಾಟದ ವೇಗ ಹೆಚ್ಚಿಗೆ ಆಗಿರೋದ್ರಿಂದ ಅವನು ತನ್ನ ಶಕ್ತಿ ಮೀರಿ ಹಾಲನ್ನ ಹೆಚ್ಚಿಗೆ ತಾಯಿಯ ಎದೆಯಿಂದ ಜಗ್ಗಿ ಕುಡಿಯಲು ಆಗೋದಿಲ್ಲ. ಸೊ ಈಗೇನಾಯ್ತು, ಆತನಿಗೆ ಸುಸ್ತು ಆಗ್ತಾ ಇದೆ, ಬೆವರು ಬರ್ತಾ ಇದೆ, ಅಮ್ಮನ ಹತ್ರ ಹಾಲಿದ್ದು ಕುಡ್ಲಿಕ್ಕೂ ಆಗ್ತಲ್ಲ. ಇವು ಮೂರರಿಂದ ಅವನಿಗೆ ಎನರ್ಜಿ ಡಿಮ್ಯಾಂಡ್ ಜಾಸ್ತಿ ಆಗಿ ತೂಕ ಕಡಿಮೆ ಆಗ್ತಾ ಬರುತ್ತೆ. ಮಗು 2 ತಿಂಗಳವರೆಗೂ ಚೆನ್ನಾಗಿದ್ದು 3.5 ತಿಂಗಳಾದ್ರೆ ಮಗುವಿನ ತೂಕ ಏರಿರುವುದಿಲ್ಲ, ಮಗು ತುಂಬಾ ಸಣ್ಣಕ್ಕೆ ಕಾಣಿಸ್ತಾ ಇರ್ತದೆ. ಇದೇ ಸಂದರ್ಭದಲ್ಲಿ ಆತನಿಗೆ ಹೃದಯದಲ್ಲಿ ಹೋಲಿನ ಕಾರಣ ತುಂಬಾ ರಕ್ತ ಲಂಗ್ಸ್ ನಲ್ಲಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆತನಿಗೆ ಮತ್ತೆ ಮತ್ತೆ ನ್ಯುಮೋನಿಯಾ ಆಗಲು ಶುರು ಆಗುತ್ತೆ. ಆವಾಗ ವೈದ್ಯರು ನಿಮಗೆ ಸಹಜವಾಗಿ ಇದು ಮಾಮೂಲಿ ಅಲ್ಲ, ಇದಕ್ಕೆ ಎಕ್ಸ್ಟ್ರಾ ಏನಾದರೂ ಹೃದಯದಲ್ಲಿ ಇದೆ, ನೀವು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಕೆಲವರಿಗೆ ಸಣ್ಣ ರಂಧ್ರ ಇರುತ್ತೆ, ಸಣ್ಣ ರಂಧ್ರ ಇದ್ದಾಗ ಮೊದಲು 6-8 ತಿಂಗಳು ಏನಾಗೋದಿಲ್ಲ, ಆಮೇಲೆ ಅದು ಆಕಸ್ಮಿಕವಾಗಿ ಗೊತ್ತಾಗಬಹುದು ವೈದ್ಯರಿಗೆ, ಅವೆಲ್ಲ ಸಣ್ಣ ರಂಧ್ರ ಇರುತ್ತೆ. ಇನ್ನೊಂದು ಮೀಡಿಯಂ ಅಂತ ಇರುತ್ತೆ, ಅದು 6-8 ತಿಂಗಳಾಗ್ಲಿ 1 ವರ್ಷ ಆಗ್ಲಿ 2 ವರ್ಷದಲ್ಲಿ ಅದು ನಿಮಗೆ ಸ್ವಲ್ಪ ಅಂದ್ರೆ ಅದು ತುಂಬಾ ಅಷ್ಟೊಂದು ಅವನು ಸಫರ್ ಮಾಡೋದಿಲ್ಲ, ಮಾಧ್ಯಮಿಕವಾಗಿ ಅವನು ಸಿಂಪ್ಟಮ್ಯಾಟಿಕ್ ಆಗಿರ್ತಾನೆ. ಅದು ತುಂಬಾ ಸಿಂಪ್ಟಮ್ಸ್ ಇದ್ದಾಗ ಅದು ತುಂಬಾ ದೊಡ್ಡ ತೊಂದರೆ ಇದೆ ಅಂತ. ಸೊ ಮೊದಲ 6 ತಿಂಗಳು 6-12 ತಿಂಗಳು ಅಂದ್ರೆ 1 ವರ್ಷದ ಮೇಲೆ ಈ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ಕೊಂಡ್ರೆ ತುಂಬಾ ದೊಡ್ಡ ರಂಧ್ರ ಇದ್ರೆ ಮೊದಲ 6 ತಿಂಗಳಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆತನ ತೂಕ ಅಷ್ಟು ಬಂದಿರೋದು. ಇದ್ರ ಜೊತೆಗೆ ಏನಾದ್ರೂ ನೀಲಿ ಬಣ್ಣ ಬರಲು ಶುರು ಆಯ್ತು, ಮಗುವಿಗೆ ನೀಲಿ ಬಣ್ಣನು ಕಂಡು ಬಂತು ಅಂದಾಗ ಅದು ಮೇಜರ್ ಹಾರ್ಟ್ ಡಿಸೀಸ್ ಆಗುತ್ತೆ. ಅವಾಗ ಡೆಫಿನೆಟ್ಲಿ ನೀವು ಇಕೋಕಾರ್ಡಿಯೋಗ್ರಫಿ ಮಾಡಿ ಮಗುವಿನ ಮುಖ್ಯವಾದಂತ ಏನು ನ್ಯೂನತೆ ಇದೆ ಆ ನ್ಯೂನತೆಗೆ ತಕ್ಕಂತ ಚಿಕಿತ್ಸಾ ವಿಧಾನಗಳು ಇರ್ತವೆ. ಮಗುವಿಗೆ ಹಾಲು ಕುಡಿಯುವುದರಲ್ಲಿ ಸಮಸ್ಯೆ ಬರುವುದು, ತೂಕ ಏರದಿರುವುದು, ಹಾಲು ಕುಡಿತಾ ಇರುವಾಗ ಅದರ ಬೆವರು ಬರೋದು, ಕೆಮ್ಮು ಬರೋದು, ಮತ್ತೆ ಮತ್ತೆ ನಿಮೋನಿಯಾ ಆಗೋದು, ಇವು 5 ಲಕ್ಷಣಗಳು ಮಾತ್ರ ಮಕ್ಕಳಿಗೆ ಸಂಬಂಧಪಟ್ಟ ಹೃದಯ ರೋಗದಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ ಇಕೋಕಾರ್ಡಿಯೋಗ್ರಫಿಯಿಂದ ನಾವು ಎಕ್ಸಾಕ್ಟ್ ಆಗಿ.
3: ಡಾಕ್ಟರ್ ರವೀಂದ್ರ ಅವರೇ, ನನಗೆ ಒಂದು ಪ್ರಶ್ನೆ ಕಾಡುತ್ತದೆ, ಏನಂದ್ರೆ ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ ಆರೋಗ್ಯವಂತ ಶಿಶುಗಳು ಜನಿಸ್ತಾ ಇದ್ವು, ಮಕ್ಕಳ ತೂಕ 1-3 ಕೆಜಿ 3.75 ಕೆಜಿ 4 ಕೆಜಿ ವರೆಗೂ ಸದೃಢಕಾಯವಾಗಿ ಮಕ್ಕಳು ಇರ್ತಿದ್ವು. ಇತ್ತೀಚಿನ ನಾವು ಮಕ್ಕಳನ್ನ ನೋಡಿದಾಗ ಅವು ಆರೋಗ್ಯದಲ್ಲಿ ಅಷ್ಟೊಂದು ಹೆಲ್ದಿಯಾಗಿ ಇರೋದಿಲ್ಲ. ಅಂದ್ರೆ ಇದಕ್ಕೆ ಪಾಲಕರ ಒಂದು ಏನಾದ್ರೂ ಕೊಡುಗೆ ಕೂಡ ಕಾರಣ ಆಗ್ತದೇನು? ಅಂದ್ರೆ ಇದು ವಿಳಂಬ ಮದುವೆ ಆಗಿರಬಹುದು ಅಥವಾ ಸಂಬಂಧಿಕರಲ್ಲಿ ಮದುವೆ ಆಗಿರಬಹುದು, ಇದು ಕೂಡ ಮಕ್ಕಳಲ್ಲಿ ಈ ತರದ ಹೃದಯದ ತೊಂದರೆಗಳು ಕಂಡು ಬರಲಿಕ್ಕೆ ಪರೋಕ್ಷವಾಗಿ ಎಲ್ಲೋ ಕಾರಣ ಆಗ್ತದೇನು ಅಂತ.
4: ಇದು ಬಹಳ ಮುಖ್ಯವಾದಂತಹ ವೈಜ್ಞಾನಿಕ ಜಿಜ್ಞಾಸೆಯನ್ನು ನಮ್ಮಲ್ಲಿ ಕಾಡುವಂತಹ ಪ್ರಶ್ನೆ ಮೇಡಮ್. ಇದು ನಮ್ಮ ಈಗಿನ ಕಾಲದ ನವಜಾತ ಶಿಶು ಮರಣ ಪ್ರಮಾಣ ಹಳೆ ಕಾಲಕ್ಕೂ ಈ ಕಾಲಕ್ಕೂ ಈಗ ಬೆಟರ್ ಇದೆ. ವಿಜ್ಞಾನವು ಬಹಳಷ್ಟು ಹೆಚ್ಚಿಗೆ ತೊಂದರೆ ಸಮಸ್ಯೆಗಳನ್ನ ಗುರ್ತ ಹಚ್ಚಿ ಅದನ್ನ ರಿಪೋರ್ಟ್ ಮಾಡ್ತಾ ಇದೆ. ಮುಂಚೆ ಇವುಗಳೆಲ್ಲ ರಿಪೋರ್ಟ್ ಆಗದೇನೆ ಇವೆಲ್ಲ ನಮ್ಮ ಶಿಶು ಮರಣ ಪ್ರಮಾಣದಲ್ಲಿ, ನವಜಾತ ಶಿಶು ಮರಣ ಪ್ರಮಾಣದಲ್ಲಿ ಲಿಸ್ಟ್ ಆಗ್ಬಿಡ್ತಾ ಇತ್ತು. ಈಗ ಅವೆಲ್ಲ ಇಲ್ಲದೆ ನಾವು ಔಷಧೋಪಚಾರಗಳಿಂದ ಅವುಗಳನ್ನು ಹೆಚ್ಚಿಗೆ ಬದುಕಲು ಬಿಟ್ಟು ಅವು ಜೀವನದ ಮುಂದಿನ ವರ್ಷಗಳನ್ನ ಅವರು ನೋಡ್ತಾ ಇದ್ದಾರೆ. ಇದು ವೈಜ್ಞಾನಿಕ ಗುರುತು ಹಚ್ಚುವಿಕೆ ಮತ್ತು ನಮ್ಮ ಔಷಧೋಪಚಾರದಿಂದಲೇ ಸಾಧ್ಯವಾಗಿದೆ. ನವಜಾತ ಶಿಶುಗಳಲ್ಲಿ ಕಂಡು ಬರುವಂತಹ ಜನ್ಮಜಾತ ಹಾರ್ಟ್ ಡಿಸೀಸ್ಗೆ ಇದುವರೆಗೂ ವಿಜ್ಞಾನದಿಂದಲೂ ಉತ್ತರವಿಲ್ಲ ಮೇಡಮ್. ನಾವು ಇಂಥ ಒಂದು ಸಮಸ್ಯೆ, ಇಂಥ ಒಂದು ಕೌಟುಂಬಿಕ ಫೀಚರ್ಸ್ ಇತ್ತು ಅಂದ್ರೆ ಈ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಹೆಚ್ಚಿಗೆ ಅಲ್ಲ. ನಾವು ಬರೀ ಅಸೋಸಿಯೇಷನ್ಸ್ ನೋಡಿದೀವಿ ಮೇಡಮ್, ಕಾಸಾಲಿಟಿ ನೋಡಿಲ್ಲ. ಅಂದ್ರೆ ಇಟಿಯಾಲಜಿಕಲಿ ಇದ್ರೆ ಇದು ಆಗುತ್ತೆ ಅನ್ನುವಂತ ಕಾಸಾಲಿಟಿ ನಾವು ಫಿಕ್ಸ್ ಮಾಡಿಲ್ಲ ಮೇಡಮ್. ಅಂದ್ರೆ ವಯಸ್ಕರಾದಂತಹ ಸಮಯದಲ್ಲಿ ನಾವು ಮಾತೃತ್ವ ಪಡಿತಾ ಇರೋದು ಒಂದು ಬಹಳಷ್ಟು ಚಾಲೆಂಜ್ ಮೇಡಮ್. ಮತ್ತೆ ಇನ್ನೊಂದು ಐ ವಿ ಎಫ್ ಬೇಬೀಸ್ ಡೆಫಿನೆಟ್ಲಿ ಹ್ಯಾವ್ ಐ ವಿ ಎಫ್ ಬೇಬೀಸ್ ಅಲ್ಲಿ ಬಹಳಷ್ಟು ಹೆಚ್ಚಿಗೆ ಹೃದಯ ರೋಗ ಸಂಬಂಧಿತ ಕಾಯಿಲೆಗಳನ್ನ ಗುರುತ ಹಚ್ಚಲ್ಪಟ್ಟಿದೆ. ಇಟ್ಸ್ ಎ ಫ್ಯಾಕ್ಟ್ ಮೇಡಮ್.
3: ಇಲ್ಲಿ ಮುಖ್ಯವಾಗಿ ಮಗು ಜನಿಸಿದಾಗಿನಿಂದ 1 ವರ್ಷ 2 ವರ್ಷ 3 ವರ್ಷದವರೆಗೂ ತಾಯಿಯ ಮಡಿಲಲ್ಲೇ ಹೆಚ್ಚಿನ ಕಾಲ ಇರೋದ್ರಿಂದ ಈ ಮಗು ಈ ತರಹದ ಹುಟ್ಟಿದಾಗಿನಿಂದ ಬರುವ ಹೃದಯದ ತೊಂದರೆಗಳ ಲಕ್ಷಣಗಳು ಏನ್ ಕಂಡು ಬರ್ತಾವ ಅನ್ನೋದಕ್ಕೆ ಪ್ರತ್ಯಕ್ಷದರ್ಶಿ ಮೊದಲು ತಾಯಿ. ತಾಯಿ ನೀವು ಹೇಳಿದಂತ 5 ಲಕ್ಷಣಗಳನ್ನ ಮಕ್ಕಳಲ್ಲಿ ಕಂಡು ಬಂದಾಗ ವಿಳಂಬ ಮಾಡದೇನೆ ತಕ್ಷಣದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರನ್ನು ಭೇಟಿ ಮಾಡಿ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಿಸಿದಾಗ ಈ ಮಕ್ಕಳು ಕೂಡ ಆರಾಮಾಗ್ತಾರೆ, ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಬದುಕನ್ನ ನಡೆಸ್ತಾರೆ, ಉತ್ತಮ ಜೀವನವನ್ನ ಮಾಡ್ತಾರೆ ಅಂತ ತಾವು ಹೇಳ್ತೀರಿ.
4: ಹೌದು.
3: ಈಗ ಚಿಕಿತ್ಸೆ ಏನು ಅನ್ನೋದು ಪ್ರಶ್ನೆ, ಹೇಗೆ ಚಿಕಿತ್ಸೆಯನ್ನ ಪಡ್ಕೋಬೇಕು ಅಂತ.
4: ಮಕ್ಕಳಲ್ಲಿ ಅಂದ್ರೆ ಲಕ್ಷಣಗಳೆಲ್ಲ ಬಂದು ನಮ್ಮ ಹತ್ರ ಮಕ್ಕಳ ಹೃದಯ ರೋಗ ತಜ್ಞರನ್ನು ಭೇಟಿಯಾದಾಗ ಮುಖ್ಯವಾಗಿ ಇಕೋಕಾರ್ಡಿಯೋಗ್ರಫಿಕಲ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಇಕೋಕಾರ್ಡಿಯೋಗ್ರಫಿ ಎಂಬುದರಿಂದ ನಾವು ಹೃದಯದ ಸಮರ್ಪಕವಾದಂತ ರಚನೆ, ಅದರ ನ್ಯೂನತೆ ಮತ್ತು ಹೃದಯದ ಫಂಕ್ಷನ್ ಅಂದ್ರೆ ಅದರ ಕಾರ್ಯಕ್ಷಮತೆ ಇದರ ಬಗ್ಗೆ ನಮ್ಗೆ ಒಂದು ಅಂದಾಜು ಸಿಗುತ್ತೆ. ಇದರ ಅನುಸಾರವಾಗಿ ಹೃದಯದಲ್ಲಿ ರಂಧ್ರದ ತೊಂದರೆಗಳು ಇದಾವೆ ಅಂತ ಅಂದ್ಮೇಲೆ ಅದು ದೊಡ್ಡದಾದಂತ ಅದರ ಸಮಸ್ಯೆ ಇದ್ಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಅದಕ್ಕೆ ಉಪಾಯ. ಅದನ್ನ ಮಕ್ಕಳ ಕಾರ್ಡಿಯೋಥೊರಾಸಿಕ್ ಸರ್ಜನ್ CTVS ಅಂತ ಇರ್ತಾರೆ, ಅವರಲ್ಲಿ ನಾವು ಸಮಾಲೋಚಿಸಿ ಮಗುವಿಗೆ ಸರಿಯಾದಂತಹ ಒಂದು ಸಮಯದಲ್ಲಿ ಆದಷ್ಟು ಬೇಗ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಲು ನಾವು ರೆಕಮೆಂಡ್ ಮಾಡ್ತೀವಿ. ಇನ್ನು ಈ ಮಧ್ಯಮವಾದಂತದ್ದು ಮತ್ತು ಸಣ್ಣದಾದಂತಹ ರಂಧ್ರಗಳಿದ್ದಾಗ ನೀವು ಕೇಳ್ಪಟ್ಟಿರಬಹುದು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ಸ್, ಪರ್ಟಿಕ್ಯುಲರ್ಲಿ ಅದು ಮಸ್ಕ್ಯುಲರ್ ಡಿಫೆಕ್ಟ್ಸ್ ಇದ್ರೆ ಅವು ಸಣ್ಣದಾಗಿದ್ದರೆ ಅದು ಸಮಯದ ಅನುಸಾರವಾಗಿ ಮಗು ಬೆಳೆದಂತೆ ತಾನಾಗಿ ಮುಚ್ಚಿಕೊಳ್ಳುವಂತಹ ಸಂದರ್ಭ ಹೊದಗಿ ಬರಬಹುದು. ಅಂತದ್ದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಇಕೋಕಾರ್ಡಿಯೋಗ್ರಫಿ ಫೀಚರ್ಸ್ ಅಲ್ಲಿ ಗೊತ್ತಾಗುತ್ತೆ. ಅಂತ ಮಕ್ಕಳಲ್ಲಿ ನಾವು ಅವರಿಗೆ ಒಂದಷ್ಟು ಔಷಧೋಪಚಾರಗಳನ್ನು ಹೇಳಿ ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಟ್ಟು ಒಂದು ಸಮಯವನ್ನು ನಿಗದಿಪಡಿಸ್ತೀವಿ ಮೇಡಮ್. ಅಂದ್ರೆ ನಾವು ಏನೇ ಹೇಳಿದ್ರು ಅದರದ್ದು ಒಂದು ಫಾಲೋಅಪ್ ಡೇಟ್ ಅಂತ ಇರುತ್ತೆ. ನಾವು ಯೂಶಲಿ ನಾವು ತಂದೆ ತಾಯಿ ಪೋಷಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಆ ಒಂದು ಫಾಲೋಅಪ್ ಡೇಟ್ ನ ಮಿಸ್ ಮಾಡಬಾರ್ದು. ಅವಾಗ ಯಾವುದೇ ರೀತಿಯ ಅಚಾತುರ್ಯ ಆಗುವುದಿಲ್ಲ. ಮತ್ತೆ ನಾವು ಹೇಳಿರ್ತೀವಿ ಅವ್ರಿಗೆ ಮುಂಚೆನೆ ಇಷ್ಟು ಸಮಯದವರೆಗೂ ಕಾಯುವ, ಇಷ್ಟು ಸಮಯದ ನಂತರವೂ ಅದು ಆ ಸಮಸ್ಯೆ ರಂಧ್ರ ಸಮಸ್ಯೆ ಇತ್ತಂದಾಗ ಅವಾಗ ನಾವು ಅದಕ್ಕೆ ಎರಡು ತರ ಚಿಕಿತ್ಸಾ ಕ್ರಮ ಇರುತ್ತೆ ಅಷ್ಟೇಕೆಂದ್ರೆ ಆ ಸಂದರ್ಭದಲ್ಲಿ ಮಗು ಒಂದು 2 ವರ್ಷದವರೆಗೂ ಬಂದಿರಬಹುದು. 1 ವರ್ಷ ದಾಟಿ ಮಗುವಿನ ತೂಕ 6.5 kg 7.5 kg ಅಷ್ಟು ಮೇಲಿರಬಹುದು. ಅಂತ ಸಂದರ್ಭದಲ್ಲಿ ಟ್ರಾನ್ಸ್ ಕೆಥಿಟರ್ ಮೆಥಡ್ಸ್ ಆಫ್ ಇಂಟರ್ವೆನ್ಷನ್ ಅಂತ ಇರುತ್ತೆ. ಈ ಕೆಥಿಟರ್ ಅಂದ್ರೆ ಈ ಆಂಜಿಯೋಗ್ರಾಮ್ ಮೂಲಕ ನಾವು ತೊಡೆಯ ಒಂದು ನರದಿಂದ ಅಂದ್ರೆ ಫಿಮೋರಲ್ ವೇನ್ ಇಂದ ಮಗುವಿಗೆ ಕೆಥಿಟರ್ ಮೂಲಕದಿಂದ ಡಿವೈಸ್ ಕ್ಲೋಸರ್ ಅಂತ ಮಾಡಬಹುದು. ಈ PDA ಸಮಸ್ಯೆಗಳಿಗೆ ಮೋಸ್ಟ್ ಆಫ್ ದ ಟೈಮ್ ಈ PDA ಡಿವೈಸ್ ಕ್ಲೋಸರ್ ಈಸ್ ಎ ವೆರಿ ಪಾಪ್ಯುಲರ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್. ಈಗ ಆಧುನಿಕ ಸಂದರ್ಭದಲ್ಲಿ PDA ಡಿವೈಸ್ ಕ್ಲೋಸರ್ ಇಂದಾನೆ ನಾವು ಮಾಡ್ತೀವಿ ಮೇಡಮ್. ಅದೇನಾದ್ರೂ PDA ತುಂಬಾ ದೊಡ್ಡದಿತ್ತು, ಆ PDA ಜೊತೆಗೆ ಪಲ್ಮರಿ ಆರ್ಟರಿ ಹೈಪರ್ಟೆನ್ಷನ್ ಸಮಸ್ಯೆನೂ ಇತ್ತು ಅಂದಾಗ ಅಷ್ಟೇ ಅವು ಸರ್ಜರಿ ಟೇಬಲ್ ಮೇಲೆ ಹೋಗುತ್ತೆ. ಇನ್ನು VST ಬಂದಾಗ ಮಸ್ಕ್ಯುಲರ್ ಡಿಫೆಕ್ಟ್ಸ್ ಇದ್ರೆ ಅವು ತಾನಾಗಿ ಕ್ಲೋಸ್ ಆಗುತ್ತೆ. ಇನ್ನು ಸ್ಮಾಲ್ ರಂಧ್ರಗಳಿದ್ದಾಗ ಅದಕ್ಕೂ ಟ್ರಾನ್ಸ್ಕೆಥಿಟರ್ VST ಡಿವೈಸ್ ಕ್ಲೋಸರ್ ಅನ್ನುವ ಒಂದು ಚಿಕಿತ್ಸಾ ಕ್ರಮ ಬಂದಿದೆ. ಅದನ್ನು ಸಹ ನಾವು ಇಕೋಕಾರ್ಡಿಯೋಗ್ರಫಿ ಮಾಡಿ ಆಂಜಿಯೋಗ್ರಾಮ್ ಮಾಡಿ ಫಸ್ಟ್ LV ಆಂಜಿಯೋಗ್ರಾಮ್ ಮಾಡ್ತೀವಿ. ಆ ಆಂಜಿಯೋಗ್ರಾಮ್ ಮೂಲಕ ಆ ರಂಧ್ರದ ಸೈಜ್ ಮತ್ತು ಸೈಜ್ಗೆ ತಕ್ಕಂತಹ ಡಿವೈಸ್ ನಮ್ಮ ಹತ್ರ ಅದನ್ನ ಆರ್ಡರ್ ಮಾಡಿ ಅಥವಾ ಅದನ್ನ ಉಪಯೋಗಿಸಿ ನಾವು ಅದನ್ನ ಸೇಫ್ ಆಗಿ ವಿತೌಟ್ ಓಪನ್ ಹಾರ್ಟ್ ಸರ್ಜರಿ ಕ್ಲೋಸ್ ಮಾಡ್ತೀವಿ. ಈ ಮಧ್ಯಮವಾದಂತದ್ದು ಮತ್ತೆ ಈ ದೊಡ್ಡದಾದಂತದಕ್ಕೆ ಅದಕ್ಕೆ ಸರ್ಜರಿನೇ ಮುಖ್ಯವಾದಂತಹ ಚಿಕಿತ್ಸಾ ಕ್ರಮ ಆಗಿರುತ್ತೆ. ಕೆಲವು ಸಮಯ ಇಕೋಕಾರ್ಡಿಯೋಗ್ರಫಿಯಲ್ಲಿ ಸಣ್ಣದಾದ ಹೋಲ್ ಇದ್ರೂ ಅದೇನಾದ್ರೂ ವ್ಯಾಲ್ವ್ ನ ಕೆಳಗಡೆ ಇತ್ತು ಅಥವಾ ಔಟಿಕ್ ವ್ಯಾಲ್ವ್ ಪಲ್ಮರಿ ವ್ಯಾಲ್ವ್ಗೆ ಬಹಳಷ್ಟು ಹತ್ತಿರದಲ್ಲಿದ್ರೆ ಆವಾಗ ಸ್ವಚ್ಛ ಚಿಕಿತ್ಸೆನೆ ಅದಕ್ಕೆ ಉತ್ತರ ಮೇಡಮ್. ಅದು ನಾವು ಡಿವೈಸ್ ಕ್ಲೋಸರ್ ಇಂದ ಮಾಡಲಿಕ್ಕೆ ಆಗುದಿಲ್ಲ. ಇನ್ನು ಮಿಕ್ಕಿ ಅದು ಬೆಳವಣಿಗೆಯ ಅನುಸಾರವಾಗಿ ಈಗ ವ್ಯಾಲ್ವ್ ಸ್ಟಿನೋಸಿಸ್ ಅಂತ ಬಂದ್ರೆ ಅದನ್ನ ಬಲೂನ್ ಇಂದ ಓಪನ್ ಮಾಡಬಹುದು ಮೇಡಮ್. ಅದನ್ನ ಬಲೂನ್ ವ್ಯಾಲ್ವುಲೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅದನ್ನ ಬಲೂನ್ ಪಲ್ಮನರಿ ವ್ಯಾಲ್ವುಲೋಪ್ಲಾಸ್ಟಿ ಅದು ಪಲ್ಮನರಿ ವ್ಯಾಲ್ವ್ ಆದ್ರೆ ಅಥವಾ ಬಲೂನ್ ಔಟಿಕ್ ವ್ಯಾಲ್ವುಲೋಪ್ಲಾಸ್ಟಿ ಅದು ಔಟಿಕ್ ವ್ಯಾಲ್ವ್ ಆದ್ರೆ. ಸೊ ಇವೆರಡು ವ್ಯಾಲ್ವ್ ನ ಸಮಸ್ಯೆಗಳನ್ನು ಸಹ ನಾವು ಕೆಥಿಟರ್ ಮೂಲಕ ಕ್ಯಾತ್ ಲ್ಯಾಬ್ ಅಲ್ಲಿ ಇಂಟರ್ವೆನ್ಷನ್ ಪ್ರೊಸೀಜರ್ ಅಂತ ಹೇಳಿ ಆ ಸಮಸ್ಯೆಗಳಿಗೆ ನಾವು ತಾತ್ಕಾಲಿಕವಾಗಿ ಉಪಶಮನ ಮಾಡಬಹುದು.
3: ಈಗ ಅಲ್ಲದೇನೆ ಬೇರೆ ರೀತಿಯ ಹೃದಯದ ಸಮಸ್ಯೆಗಳು ಕೂಡ ಇರ್ತಾವೆ ಅಂತ ತಾವು ಹೇಳಿದ್ರಿ. ಆ ಸಮಸ್ಯೆಗಳಿಗೂ ಕೂಡ ಶಸ್ತ್ರಚಿಕಿತ್ಸೆನೆ ಬೇಕಾಗ್ತದ ಅಥವಾ ಔಷಧೋಪಚಾರ ಸಾಕಾಗ್ತದ
4: ಮೇಡಮ್? ಮಕ್ಕಳು ಹುಟ್ಟಿದಾಗ ನಾನು ಹೇಳಿದಾಗೆ ಈ ನೀಲಿ ಬಣ್ಣಕ್ಕೆ ತಿರುಗುವಂತಹ ಸಮಸ್ಯೆಗಳು ಬಂದಾಗ ಅವು ಬಹಳಷ್ಟು ಮೇಜರ್ ಹಾರ್ಟ್ ಡಿಸೀಸ್ ಆಗಿರುತ್ತವೆ. ಅದಕ್ಕೆ ಮೋಸ್ಟ್ ಅಂದ್ರೆ 90% ಆಫ್ ದ ಟೈಮ್ ಶಸ್ತ್ರಚಿಕಿತ್ಸೆ ಅದಕ್ಕೆ ಉಪಾಯ ಮೇಡಮ್. ಆದರೂ ಮಕ್ಕಳು ಸಣ್ಣದಾಗಿರೋದ್ರಿಂದ ಅಂದ್ರೆ 2.5 kg 3 kg ಆಗಿರೋದ್ರಿಂದ ಅಂತ ಮಕ್ಕಳಲ್ಲಿ ಬಹಳಷ್ಟು ಪಲ್ಮನರಿ ಆರ್ಟರೀಸ್ ಅಂದ್ರೆ ಲಂಗ್ಸ್ ಗೆ ಶುದ್ಧೀಕರಣವಾಗಲು ಹೋಗುವಂತಹ ಪಲ್ಮನರಿ ಆರ್ಟರಿ ಸೈಜ್ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ಅವಾಗ PDA ಸ್ಟೆಂಟಿಂಗ್ ಅಂತ ಒಂದು ಟ್ರಾನ್ಸ್ಕೆಥಿಟರ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಇದೆ ಮೇಡಮ್. ಅವಾಗ ನಮಗೆ ಒಂದಷ್ಟು 3 ತಿಂಗಳು 6 ತಿಂಗಳ ಕಾಲ ಬೆಳವಣಿಗೆ ಆಗ್ಲಿ ಅನ್ನೋದಕ್ಕೆ ತಾತ್ಕಾಲಿಕವಾಗಿ ನಾವು PDA ಸ್ಟೆಂಟಿಂಗ್ ಅಂತ ಮಾಡ್ತೀವಿ. ಈಗ PDA ಇಲ್ಲದೆ ಇರುವ ಸಂದರ್ಭದಲ್ಲೂ RUOT ಸ್ಟೆಂಟಿಂಗ್ ಅಂತ ಇರುತ್ತೆ. ಅಂದ್ರೆ ರೈಟ್ ವೆಂಟ್ರಿಕಲ್ ಟು ಪಲ್ಮರಿ ಹಾರ್ಟ್ ಗೆ ಹೋಗುವಂತಹ ಅಕ್ರಾಸ್ ದ ಪಲ್ಮರಿ ವ್ಯಾಲ್ ಒಂದು ಸ್ಮಾಲ್ ಸ್ಟೆಂಟ್ ಹಾಕಿ ಅದನ್ನ ಹೃದಯ ಅಂದ್ರೆ ಸರಿಯಾಗಿ ರಕ್ತ ಪರಿಚಲನೆ ಆಗ್ಲಿ, ಮಗುವಿಗೆ ತುಂಬಾ ಸೈನೋಸಿಸ್ ಆಗಿದ್ರೆ ಅಂದ್ರೆ ಸ್ಯಾಚುರೇಷನ್ ಲೆವೆಲ್ಸ್ ಬಹಳ ಕ್ರಿಟಿಕಲಿ ಕಡಿಮೆ ಇದ್ದಾಗ ಅವಾಗ ಅವರು ಓಪನ್ ಹಾರ್ಟ್ ಸರ್ಜರಿಗೂ ಅಷ್ಟು ಸ್ಟೇಬಲ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇವೆರಡು ತಾತ್ಕಾಲಿಕವಾಗಿ ಉಪಶಮನ ಮಾಡುತ್ತೆ. ಆದ್ರೆ ಇವೆರಡು ಸಹ ಒಂದು ಮೇಜರ್ ಪ್ರೊಸೀಜರ್ ಆಗಿರುತ್ತೆ, ರಿಸ್ಕ್ ಇರುತ್ತೆ ಮೇಡಮ್. ಇವೆರಡು ಒಂದು ಅಂದ್ರೆ ಎಮರ್ಜೆನ್ಸಿ ಇವಾಗ ಕ್ರಿಟಿಕಲ್ ಹಾರ್ಟ್ ಡಿಸೀಸ್ ಅಲ್ಲಿ ಇದನ್ನ ಸ್ಟೆಂಟಿಂಗ್ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಕೋಆಪ್ಟೇಷನ್ ಆಫ್ ಅವರ್ಟ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಅದು ಸಹ ಸಮಸ್ಯೆ ಮಕ್ಕಳಲ್ಲಿ ಇದ್ರೆ ಬಲೂನ್ ಮಾಡ್ತೀವಿ, ಅದು ಸರ್ಜರಿಗೆ ಸಮಯ ಸಂದರ್ಭ ಹೊದಗಿ ಬಂದ್ರೆ ಸರ್ಜರಿಯಲ್ಲೂ ಆಗುತ್ತೆ. ಬಟ್ ಒಂದೊಂದ್ಸಲ ಮಕ್ಕಳು 10 ವರ್ಷ 9 ವರ್ಷ ಆಗಿರುತ್ತೆ, ಅವಾಗ ಅವರಿಗೆ ಹೈಪರ್ ಟೆನ್ಷನ್ ಆಗಿರುತ್ತೆ. ಹೈಪರ್ ಟೆನ್ಷನ್ ಕಾರಣ ಏನು ಅಂತ ಹುಡುಕಿದಾಗ ಅವರಿಗೆ ಕೋಆಕ್ಟೇಷನ್ ಆಫ್ ಹೊರಟದ ಸಮಸ್ಯೆ ಇದೆ ಅಂತ ಹೇಳಿದಾಗ ಅದು ಕೋಆಕ್ಟೇಷನ್ ಆಫ್ ಸ್ಟೆಂಟಿಂಗ್ ಅಂತ ಆಗುತ್ತೆ ಮೇಡಮ್. ಅದನ್ನು ಸಹ ನಾವು ಕ್ಯಾತ್ ಲ್ಯಾಬ್ ಅಲ್ಲಿ ಇಂಟರ್ವೆನ್ಷನ್ ಮೂಲಕ ಕೋಆಕ್ಟೇಷನ್ ಆಫ್ ಹೊರಟ ಸ್ಟೆಂಟಿಂಗ್ ಅಂತ ಮಾಡಬಹುದು. ಇದಾದ ನಂತರವೂ ಇನ್ನೂ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಬರ್ತದೆ ಅಂದಾಗ ಈಗ ಆಗಲೇ ಸರ್ಜರಿ ಆಗಿರುವಂತಹ ಮಕ್ಕಳು, ಈಗ ನಾವು ಹೃದಯ ರೋಗದ ಬಗ್ಗೆ ಹೆಚ್ಚಿಗೆ ಮಾಹಿತಿ ಸಿಗ್ತಾ ಇದೆ, ಜನರಲ್ಲಿ ಜಾಗೃತಿ ಆಗಿದೆ, ಎಲ್ಲರೂ ಸ್ವಂತ ವಿಚಾರವನ್ನು ಹೊಂದಿ ಶಸ್ತ್ರಚಿಕಿತ್ಸೆ ಒಳಪಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆಯನ್ನು ಸಕ್ಸಸ್ ಆಗ್ತಾ ಇದೆ, ಆ ಮಕ್ಕಳುಗಳು ಬೆಳೀತವೆ. ಈಗ ನಾವು ಎಷ್ಟೋ ಸಲ 10ನೇ ವರ್ಷದಲ್ಲಿ ಮಕ್ಕಳನ್ನ ನೋಡ್ತೀವಿ, ಯಾವಾಗ ಆಗಿದೆ ಸರ್ಜರಿ ಅಂದ್ರೆ, ಸರ್ 9 ವರ್ಷ ಮುಂಚೆನೆ ಆಗಿತ್ತು, ಮಗು 1 ವರ್ಷ ಇತ್ತು, 6.5 ಕೆಜಿ ಇತ್ತು, ಅವಾಗಲೇ ಮಾಡಿದ್ರು ಸರ್. ಆದ್ರೆ ಈಗ ಅದು ಆ ಶಸ್ತ್ರಚಿಕಿತ್ಸೆಗೆ ಅನುಗುಣವಾದಂತಹ ಸಮಯ ಇಷ್ಟು ಒದಗಿದ ಬಂದ ಮೇಲೆ ಕೆಲವು ಚೇಂಜಸ್ ಆಗುತ್ತೆ ಮೇಡಮ್. ಕ್ಯೂಂಕಿ ಅದು ರಿಪೇರ್ಡ್ ಹಾರ್ಟ್ ಆಗಿರೋದ್ರಿಂದ ಅದರಲ್ಲಿ ವ್ಯಾಲ್ವ್ನ ಲೀಕ್ ಆಗುವಂತ ಸಮಸ್ಯೆ ಇರುತ್ತೆ, ಅಥವಾ ಮತ್ತೆ ಪಲ್ಮರಿ ಆರ್ಟ್ರೀಸ್ ಸ್ವಲ್ಪ ಸಂಕುಚಿತ ಆಗುವಂತ ಸಮಸ್ಯೆ ಬರುತ್ತೆ. ಅವಾಗಲೂ ಸಹ ಬಲೂನ್ನಿಂದ ನಾವು ಆ ಸಮಸ್ಯೆಗಳನ್ನ ತಾತ್ಕಾಲಿಕವಾಗಿ ಉಪಶಮನ ಮಾಡಬಹುದು. ಮಗು ಇನ್ನೂ ಸ್ವಲ್ಪ ಬೆಳವಣಿಗೆ ಆದ ಮೇಲೆ ನಾವು ಆರ್ಟಿಫಿಷಿಯಲ್ ವ್ಯಾಲ್ವ್ ಸಹ ಹಾಕ್ಲಿಕ್ಕೆ ಸಂದರ್ಭ ಒದಗಿ ಬರಬಹುದು. ಅದನ್ನ ಪರ್ಕ್ಯುಟೇನಿಯಸ್ ಪಲ್ಮರಿ ವ್ಯಾಲ್ವ್ ಇಂಪ್ಲಾಂಟೇಷನ್ ಪ್ರೊಸೀಜರ್ ಫಾರ್ ಪೋಸ್ಟ್ ಟೆಟಾಲಜಿ ಆಫ್ ಪ್ಯಾಲೆಟ್ ರಿಪೇರ್ ಅಂತ ಹೇಳ್ತೀವಿ. ಇವೆಲ್ಲ ಅಂತ ಸಮಸ್ಯೆ ಇರುವಂತ ಮಕ್ಕಳಿಗೆ ನಾವು ಪ್ರತಿ ವರ್ಷ ಫಾಲೋಅಪ್ ಅಲ್ಲಿ ಇಟ್ಟಿರೋದ್ರಿಂದ ಅಂದ್ರೆ ಒಮ್ಮೆಗೆನೆ ಅವರಿಗೆ ತಂದೆ ತಾಯಿಗಳಿಗೆ ಆಶ್ಚರ್ಯ ಪಡುವಂತೆ ನಾವು ಇವೆಲ್ಲ ಹೇಳುವುದಿಲ್ಲ. ಅವರು ಕ್ರಮೇಣ ವರ್ಷ ವರ್ಷ ಬರೋದ್ರಿಂದ ಅವರಿಗೆ ಎಜುಕೇಶನ್ ಇದ್ದೇ ಇರುತ್ತೆ, ಅಂದ್ರೆ ಈ ಸಮಸ್ಯೆ ಮುಂದೆ ಬರುತ್ತದೆ, ಅದಕ್ಕಾಗಿ ನೀವು ಪೂರ್ಣ ಪ್ರಮಾಣವಾಗಿ ತಯಾರಿ ಆಗಿರಬೇಕು ಅನ್ನುವಂತ ಆರೋಗ್ಯ ಮಾಹಿತಿ ಕೊಟ್ಟು ಆ ಮಾಹಿತಿಯ ಅನುಸಾರವಾಗಿ ಆ ಮಗುವನ್ನು ನಾವು ಮೇಲ್ವಿಚಾರಣೆ ಅಥವಾ ನಮ್ಮ ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಇಟ್ಟು ಅವರಿಗೆ ಸರಿಯಾದಂತಹ ಸಂದರ್ಭದಲ್ಲಿ ಒದಗಿ ಬರುವಂತಹ ನ್ಯೂಯರ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ.
3: ಪಾಲಕರೇ, ಇನ್ ಯಾಕೆ ತಡ ಮಾಡ್ತೀರಿ? ಮಕ್ಕಳನ್ನ ನಾವು ತಕ್ಷಣದಲ್ಲೇ, ಏನಾದ್ರೂ ನಮ್ಮ ಮಕ್ಕಳಿಗೆ ತೊಂದರೆ ಇತ್ತು ಅಂದ್ರೆ ಮಕ್ಕಳಿಗೆ ನಾವು ಸೂಕ್ತ ವೈದ್ಯರ ಹತ್ರ ಕರ್ಕೊಂಡೋಗಿ ಚಿಕಿತ್ಸೆಯನ್ನ ಕೊಡಿಸೋಣ, ಮಕ್ಕಳಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನ ನೀಡೋಣ, ಉತ್ತಮ ನಾಗರಿಕರನ್ನಾಗಿ ಮಾಡೋಣ, ಮಕ್ಕಳು ಕೂಡ ಜೀವನವನ್ನ ಆನಂದಿಸ್ಲಿ, ಅವರು ಖುಷಿ ಪಡ್ಲಿ, ಆವಾಗ ನಮ್ಮ ಪಾಲಕತ್ವದ ಒಂದು ಜವಾಬ್ದಾರಿ ಪರಿಪೂರ್ಣ ಆಗ್ತದ ಅಂತ ಆಶಿಸೋಣ. ಇಷ್ಟೆಲ್ಲಾ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟಂತ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ MS ರವೀಂದ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ ಡಾಕ್ಟರ್.
4: ನಮಸ್ಕಾರ, ಧನ್ಯವಾದಗಳು.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಕ್ಕಳ ಹೃದಯಕ್ಕೆ ಬರುವ ತೊಂದರೆಗಳು ಈ ಕುರಿತು ಡಾಕ್ಟರ್ MS ರವೀಂದ್ರ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
6: ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿತ ಯೋಜನೆ ಅಂತಂತಂದ್ರೆ ವಿಬಿಜಿ ರಾಮ್ಜಿ. ಇದರ ವಿಸ್ತೃತ ರೂಪ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಭಾರತವು 2047 ವೇಳೆಗೆ ವಿಕಸಿತ ರಾಷ್ಟವಾಗಿ ಮಾರ್ಪಾಟುಗೊಳ್ಳುವ ದೂರದೃಷ್ಟಿಯೊಂದಿಗೆ ಮುನ್ನಡೆಯುತ್ತಿದೆ. ಈ ದೂರದೃಷ್ಟಿಯನ್ನು ಗ್ರಾಮೀಣ ಭಾಗದಲ್ಲಿ ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸ್ತಾ ಇದೆ. ಅಂತಹದ್ದೇ ಒಂದು ಪ್ರಮುಖ ಹೊಸ ಕಾಯ್ದೆ ಎಂದರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಇದನ್ನು ಸಂಕ್ಷಿಪ್ತ ರೂಪದಾಗಿ ಹೇಳಬೇಕು ಅಂತಂದ್ರೆ ವಿಬಿಜಿ ರಾಮ್ಜಿ ಅಂತ ಕರೀತಾರೆ. ಇದು 2005 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ, ಇದನ್ನು ನರೇಗಾ ಅಂತಲೂ ಕೂಡ ಕರಿತಾ ಇದ್ರು ಈ ಹಿಂದೆ. ಅದನ್ನು ಜಾರಿಗೆ ತಂದಿದ್ದ ಮೊದಲು ಈ ಹೊಸ ಶಾಸನಬದ್ಧ ಚೌಕಟ್ಟು ಇದನ್ನು ಬದಲಾಯಿಸಿ ವಿಬಿಜಿ ರಾಮ್ಜಿ ಅಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. 2025 ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಈ ಕಾಯ್ದೆಯು ಗ್ರಾಮೀಣ ಭಾರತದ ಆದಾಯ ಭದ್ರತೆ, ಶಾಶ್ವತ ಆಸ್ತಿ ನಿರ್ಮಾಣ ಮತ್ತು ತಂತ್ರಜ್ಞಾನ ಆಧಾರಿತ ನಿರ್ವಹಣೆಯನ್ನು ಗುರಿಯಾಗಿಟ್ಟುಕೊಂಡಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ವಿಕಸಿತ ಭಾರತ 2047ರ ದೂರದೃಷ್ಟಿಗೆ ಅನುಗುಣವಾಗಿ ಗ್ರಾಮೀಣ ಕುಟುಂಬಗಳಿಗೆ ಹೆಚ್ಚಿನ ಉದ್ಯೋಗ ಖಾತರಿ ನೀಡುವುದು, ಇಂದಿನ ನರೇಗಾ ಯೋಜನೆಯಲ್ಲಿ ವಾರ್ಷಿಕ 100 ದಿನಗಳ ಉದ್ಯೋಗ ಖಾತರಿ ಇದ್ದರೆ ವಿಬಿಜಿ ರಾಮ್ಜಿಯಲ್ಲಿ ಇದನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದರಿಂದ ಗ್ರಾಮೀಣ ಕುಟುಂಬಗಳ ಆದಾಯ ಸ್ಥಿರತೆ ಹೆಚ್ಚಾಗ್ತದೆ ಮತ್ತು ಕೃಷಿ ಋತುವಿನಲ್ಲಿ ಸೀಡಿಂಗ್ ಮತ್ತು ಹಾರ್ವೆಸ್ಟಿಂಗ್ ಸಮಯ ಅಂತ ಹೇಳ್ತಾರಲ್ಲ, ಅದು 60 ದಿನಗಳವರೆಗೆ ಕೆಲಸವಿಲ್ಲದ ಅವಧಿಯಲ್ಲಿ ಖಾತ್ರಿಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋದರೆ, ಉದ್ಯೋಗ ಖಾತ್ರಿ ಹೆಚ್ಚಳ. ಪ್ರತಿ ಗ್ರಾಮೀಣ ಕುಟುಂಬಕ್ಕೂ ವಾರ್ಷಿಕ 125 ದಿನಗಳ ಅಕುಶಲ ಕೈಗಾರಿಕೆ ಕೆಲಸದ ಖಾತ್ರಿಯನ್ನು ಇದು ನೀಡುತ್ತದೆ. ಮುಂದಿನದು ಶಾಶ್ವತ ಆಸ್ತಿ ನಿರ್ಮಾಣಕ್ಕೆ ಆದ್ಯತೆ ಕೊಡತಕ್ಕಂಥದ್ದು. ರಸ್ತೆಗಳು, ಚೆಕ್ ಡ್ಯಾಂಗಳು, ಸೇತುವೆಗಳು, ನೀರಾವರಿ ಸೌಲಭ್ಯಗಳು ಮುಂತಾದ ದೀರ್ಘಕಾಲೀನ ಗ್ರಾಮೀಣ ಮೂಲಸೌಕರ್ಯಗಳನ್ನು ನಿರ್ಮಿಸುವುದಕ್ಕೆ ಈ ಯೋಜನೆ ಆದ್ಯತೆ ನೀಡತಕ್ಕಂಥದ್ದು. ತಂತ್ರಜ್ಞಾನ ಆಧಾರಿತ ನಿರ್ವಹಣೆ, ಬಯೋಮೆಟ್ರಿಕ್ ದೃಢೀಕರಣ, ಮೊಬೈಲ್ ಮಾನಿಟರಿಂಗ್, ರಿಯಲ್ ಟೈಮ್ ಡ್ಯಾಶ್ಬೋರ್ಡ್, ಎಐ ಆಧಾರಿತ ವಿಶ್ಲೇಷಣೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಲಾಗಿದೆ. ಸಾಮಾಜಿಕ ಲೆಕ್ಕಪರಿಶೋಧನೆಯ ಬಲಪಡಿಸುವಿಕೆ, ಗ್ರಾಮ ಮಟ್ಟದಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟುವ ವ್ಯವಸ್ಥೆ, ರಾಜ್ಯಗಳೊಂದಿಗೆ ಹಂಚಿಕೆ. ಕೆಲವು ವರದಿಗಳ ಪ್ರಕಾರ ಯೋಜನೆಯ ಹಣಕಾಸು ಹೊರೆಯಲ್ಲಿ ರಾಜ್ಯಗಳ ಪಾಲು ಸುಮಾರು 40% ಇರಬಹುದು. ಕೂಲಿ ದರ ಹೆಚ್ಚಳ, ಕೆಲವು ರಾಜ್ಯಗಳಲ್ಲಿ ಕೂಲಿಯನ್ನು 370 ರೂಗಳಿಗೆ ಏರಿಸುವ ಪ್ರಸ್ತಾಪ ಈ ಯೋಜನೆಯಲ್ಲಿ ಇದೆ. ನರೇಗಾದಿಂದ ವಿಬಿಜಿ ರಾಮ್ಜಿಗೆ ಬದಲಾವಣೆಯ ಮಹತ್ವ, ನರೇಗಾ ಯೋಜನೆಯು ಗ್ರಾಮೀಣ ಬಡವರಿಗೆ ಆದಾಯ ಭದ್ರತೆ ನೀಡಿದ್ದರೂ ಅದರಲ್ಲಿ ಕೆಲವು ಲೋಪಗಳಿದ್ದವು. ಉದಾಹರಣೆ, ಕಡಿಮೆ ದಿನಗಳ ಖಾತರಿ, ಆಸ್ತಿಗಳ ಗುಣಮಟ್ಟ ಕಡಿಮೆ ಇರುವುದು, ಭ್ರಷ್ಟಾಚಾರದ ಆರೋಪಗಳು ಇತ್ಯಾದಿ. ಈ ವಿಬಿಜಿ ರಾಮ್ಜಿಯು ಈ ಲೋಪಗಳನ್ನು ಸರಿಪಡಿಸಿ ಹೆಚ್ಚಿನ ದಿನಗಳ ಖಾತರಿ ನೀಡತಕ್ಕಂಥದ್ದು, ಉತ್ತಮ ಗುಣಮಟ್ಟದ ಆಸ್ತಿ ನಿರ್ಮಾಣ, ಡಿಜಿಟಲ್ ಗವರ್ನೆನ್ಸ್ ಮೂಲಕ ಹೊಸ ಆಯಾಮನ ನೀಡತಕ್ಕಂಥದ್ದು. ಇದು ಕೇವಲ ಉದ್ಯೋಗ ಯೋಜನೆಯಲ್ಲದೆ ಗ್ರಾಮೀಣ ಸಬಲೀಕರಣ, ಬೆಳವಣಿಗೆ ಮತ್ತು ಸ್ವಾವಲಂಬನೆಯ ಸಮಗ್ರ ಚೌಕಟ್ಟಾಗಿದೆ. ಈ ಯೋಜನೆಯಿಂದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ಆರ್ಥಿಕ ಆಸರೆ ಸಿಗಲಿದೆ. ಶಾಶ್ವತ ಆಸ್ತಿಗಳ ನಿರ್ಮಾಣದಿಂದ ಗ್ರಾಮಗಳು ದೀರ್ಘಕಾಲೀನ ಅಭಿವೃದ್ಧಿ ಕಾಣುತ್ತದೆ. ಆದರೆ ರಾಜ್ಯಗಳ ಮೇಲೆ ಹೆಚ್ಚುವರಿ ಹಣಕಾಸು ಹೊರೆ, ಅನುಷ್ಠಾನದ ಸವಾಲುಗಳು, ವಿರೋಧ ಪಕ್ಷಗಳ ಟೀಕೆಗಳು, ಇವು ಕೆಲವು ಸವಾಲುಗಳು ಎದುರಿಸತಕ್ಕಂಥದ್ದು. ಭಾರತವು 2047ರಲ್ಲಿ ಸ್ವಾತಂತ್ರ್ಯದ ಶತಮಾನೋತ್ಸವ ಸಂದರ್ಭದಲ್ಲಿ ವಿಕಸಿತ ದೇಶವಾಗಿ ಅಂದರೆ ಡೆವಲಪ್ಡ್ ನೇಷನ್ ಮಾರ್ಪಟ್ಟುಕೊಳ್ಳುವ ಮಹತ್ವಾಕಾಂಕ್ಷೆಯನ್ನು ಹೊಂದಿತ್ತು. ಇದನ್ನು ವಿಕಸಿತ ಭಾರತ್ ಅಟ್ 2047 ಎಂದು ಕರೆಯಲಾಗುತ್ತದೆ. ಈ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ವಿವಿಧ ಯೋಜನೆಗಳು, ಅಭಿಯಾನಗಳು ಮತ್ತು ಸಂಕಲ್ಪಗಳನ್ನು ರೂಪಿಸಿದೆ.

0: ವಿಕಸಿತ ಭಾರತ್ ಸಂಕಲ್ಪ ಯೋಜನೆಯ ಅನುಷ್ಠಾನವು ರಾಜ್ಯದ ಅಭಿವೃದ್ಧಿಗೆ ಮಹತ್ವದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2023 ನವೆಂಬರ್ 15 ಜಾರ್ಖಂಡ್ನ ಕುಂಟಿಯಿಂದ ಈ ಯಾತ್ರೆಗೆ ಚಾಲನೆ ನೀಡಿದರು. ಇದು ದೇಶಾದ್ಯಂತ 2.7 ಲಕ್ಷ ಗ್ರಾಮ ಪಂಚಾಯತ್ಗಳು ಮತ್ತು 15,000 ನಗರ ಪ್ರದೇಶಗಳನ್ನು ಆವರಿಸುವ ದೊಡ್ಡ ಮಟ್ಟದ ಅಭಿಯಾನವಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಅರ್ಹರಾದವರಿಗೆ ಕೇಂದ್ರ ಯೋಜನೆಗಳ ಪ್ರಯೋಜನ ತಲುಪಿಸತಕ್ಕಂಥದ್ದು, ಜನರಲ್ಲಿ ವಿಕಸಿತ ಭಾರತ್ ಸಂಕಲ್ಪದ ಜಾಗೃತಿ ಮೂಡಿಸತಕ್ಕಂಥದ್ದು, ಮಾಹಿತಿ ಶಿಕ್ಷಣ ಮತ್ತು ಸಂವಹನಗಳ ಮೂಲಕ ಗ್ರಾಮ ಗ್ರಾಮಕ್ಕೆ ತೆರಳತಕ್ಕಂಥದ್ದು, ಮೇರಿ ಕಹಾನಿ ಮೇರಿ ಜಬಾನಿ ಮೂಲಕ ಪ್ರಯೋಜನ ಪಡೆದವರ ಅನುಭವಗಳನ್ನು ಹಂಚಿಕೊಳ್ಳತಕ್ಕಂಥದ್ದು. ಕರ್ನಾಟಕದಲ್ಲಿ ಈ ಯಾತ್ರೆಯನ್ನು 2023 ನವೆಂಬರ್ನಿಂದಲೇ ಆರಂಭಿಸಲಾಗಿತ್ತು. ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ಇತರ ಜಿಲ್ಲೆಗಳಲ್ಲಿ ಆದಿವಾಸಿ ಪ್ರದೇಶಗಳ ಮೇಲೆ ವಿಶೇಷ ಗಮನವನ್ನು ನೀಡಲಾಯಿತು. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಅವರು ಮೈಸೂರಿನಲ್ಲಿ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕಮಗಳೂರು ಮತ್ತು ಇತರ ಜಿಲ್ಲೆಗಳಿಂದ ಸಹ ಇದೇ ರೀತಿ ಕಾರ್ಯಕ್ರಮಗಳು ಸಹ ನಡೆದವು. ದಕ್ಷಿಣ ಕನ್ನಡದ ಮಂಗಳೂರಿನ ಉಳಾಯಿಬೆಟ್ಟು ಗ್ರಾಮ ಪಂಚಾಯತಿಯಲ್ಲಿ ಯಾತ್ರೆಗೆ ಚಾಲನೆ ಸಹ ನೀಡಲಾಯಿತು. ಗ್ರಾಮೀಣ ಜನರಿಗೆ ಕೇಂದ್ರ ಯೋಜನೆಗಳ ಮಾಹಿತಿ ನೀಡುವಲ್ಲಿ ಈ ಯೋಜನೆ ಯಶಸ್ವಿಯಾಯಿತು. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಯಾತ್ರೆ ನಡೆದು ಪಿಎಂ ಕಿಸಾನ್, ಜಲಜೀವನ್ ಮಿಷನ್ ಮುಂತಾದ ಯೋಜನೆಗಳ ಪ್ರಯೋಜನಗಳನ್ನು ತಲುಪಿಸಿತು. ರಾಜ್ಯದಲ್ಲಿ ಲಕ್ಷಾಂತರ ಜನರು ಯಾತ್ರೆಯಲ್ಲಿ ಭಾಗವಹಿಸಿ ಸಂಕಲ್ಪ ಪಡೆದುಕೊಂಡರು. ಅನೇಕರು ತಮ್ಮ ಅನುಭವಗಳನ್ನು ಯೋಜನೆ ಬಗ್ಗೆ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸಚಿವರು ಮತ್ತು ಸ್ಥಳೀಯ ನಾಯಕರು ಭಾಗವಹಿಸಿದ್ದರು. ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಕರ್ನಾಟಕದಲ್ಲಿ ಯಾತ್ರೆಯಲ್ಲಿ ಭಾಗವಹಿಸಿ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಈ ಯೋಜನೆಯಲ್ಲಿ ಕೃಷಿ ಕ್ಷೇತ್ರದ ಬಗ್ಗೆ ಗಮನ ಕೊಡೋದಾದರೆ, ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ರೈತರಿಗೆ ಆಧುನಿಕ ತಂತ್ರಜ್ಞಾನ, ಹೊಸ ಬೀಜಗಳು ಮತ್ತು ಇತರ ಸಹಾಯ ತಲುಪಿಸಲಾಗುತ್ತದೆ. ಉದ್ಯೋಗ ಮತ್ತು ಉದ್ಯಮ ರೋಜ್ಗಾರ್ ಯೋಜನೆಗಳ ಮೂಲಕ ಯುವಕರಿಗೆ ಅವಕಾಶಗಳು. 2025 ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಗೆ ನೆರವಾಗ್ತಾ ಇದೆ. ಈ ರಾಜ್ಯದ ದೃಷ್ಟಿಕೋನ ಏನಾದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕರ್ನಾಟಕ ಅಟ್ 100 ವಿಷನ್ ಡಾಕ್ಯುಮೆಂಟ್ ಫಾರ್ 2047 ಎಂಬತಕ್ಕಂಥದ್ದು ರೂಪಿಸಿದ್ದು, ಬೆಂಗಳೂರು ಸೇರಿದಂತೆ ನಗರಗಳನ್ನು ನವೀಕರಣೀಯ ಶಕ್ತಿ ಎಐ ಸೆಮಿಕಂಡಕ್ಟರ್ಗಳಲ್ಲಿ ಮುಂಚೂಣಿಗೆ ತರುವ ಗುರಿಯನ್ನು ಇದು ಹೊಂದಿದೆ. ರಾಜ್ಯವು ಭಾರತದ ವಿಕಸಿತ್ ಭಾರತ್ನಲ್ಲಿ 10% ಕೊಡುಗೆ ನೀಡುವ ಗುರಿಯನ್ನು ಇಟ್ಟುಕೊಂಡಿದೆ. ಈ ಯೋಜನೆಯ ಸವಾಲುಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕರ್ನಾಟಕದಲ್ಲಿ ಯಾತ್ರೆಯು ಯಶಸ್ವಿಯಾದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕೊರತೆ, ಆಡಳಿತದ ವಿಳಂಬಗಳು ಮತ್ತು ಭೌತಿಕ ಸವಲತ್ತುಗಳ ಕೊರತೆ ಇಲ್ಲಿ ಸವಾಲುಗಳಾಗಿವೆ. ಆದರೆ 2026 ಬಜೆಟ್ನಲ್ಲಿ ವಿಕಸಿತ್ ಭಾರತ್ಗೆ ಬಲವಾದ ಬೆಂಬಲ ನೀಡಲಾಗಿದ್ದು, ಕರ್ನಾಟಕಕ್ಕೆ ಹೆಚ್ಚಿನ ನಿಧಿ ಮತ್ತು ಯೋಜನೆಗಳು ಲಭ್ಯವಾಗುತ್ತಿದೆ. ವಿಕಸಿತ್ ಭಾರತ್ ಸಂಕಲ್ಪ ಯೋಜನೆಯ ಕೇವಲ ಒಂದು ಅಭಿಯಾನವಲ್ಲ, ಬದಲಿಗೆ ದೇಶದ ಪ್ರತಿ ನಾಗರಿಕನ ಜೀವನವನ್ನು ಸುಧಾರಿಸತಕ್ಕಂಥ ಸಂಕಲ್ಪವಾಗಿದೆ. ಕರ್ನಾಟಕದಲ್ಲಿ ಇದರ ಅನುಷ್ಠಾನವು ರಾಜ್ಯದ ತಂತ್ರಜ್ಞಾನಿಕ ಮತ್ತು ಆರ್ಥಿಕ ಶಕ್ತಿಯೊಂದಿಗೆ ಸಂಯೋಜನೆಯಾಗಿದೆ. 2047 ವಿಕಸಿತ ಭಾರತ್ಗೆ ಮಹತ್ವದ ಕೊಡುಗೆ ಇದು ನೀಡ್ತಾ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಜನರ ಸಹಯೋಗದೊಂದಿಗೆ ಈ ಗುರಿ ಸಾಧ್ಯವಾಗಲಿದೆ. ಇದು ಕರ್ನಾಟಕದ ಭವಿಷ್ಯಕ್ಕೆ ಮಾತ್ರವಲ್ಲ, ಸಮಗ್ರ ಭಾರತದ ಸಮೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದೆ ಅನ್ನೋದನ್ನು ನಾವು ಮನಗಾಣಬಹುದು.
1: ಪ್ರಧಾನಮಂತ್ರಿ ವಿಪಿಜಿ ರಾಮ್ಜಿ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ

0: ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ ಏಳನೇ ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ದಿವ್ಯಾ ದೇಶ್ಮುಖ್ಗೆ ಗೆಲುವು. ವಾರ್ತೆಗಳ ವಿವರ. ಕಠಿಣ ಪರಿಶ್ರಮದಿಂದ ಉನ್ನತ ಹುದ್ದೆ ಹಾಗೂ ಉತ್ತಮ ವೇತನ ಪಡೆದು ನಗರಗಳಲ್ಲಿ ನೆಲೆಸಿದ ನಂತರವೂ ಯುವಕರು ತಮ್ಮ ಹಳ್ಳಿಗಳನ್ನು, ಸಂಸ್ಕೃತಿಯನ್ನು ಮತ್ತು ಅಸ್ಮಿತೆಯನ್ನು ಮರೆಯಬಾರದು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಇಂದು ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಪ್ರಮುಖ ವಿದ್ಯಾರ್ಥಿ ವೇತನ ಯೋಜನೆಗಳ ಫಲಾನುಭವಿಗಳಾಗಿರುವ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಕೇವಲ 25ನೇ ವಯಸ್ಸಿನಲ್ಲೇ ಐತಿಹಾಸಿಕ ಹೋರಾಟದ ನೇತೃತ್ವ ವಹಿಸಿದ್ದ ಭಗವಾನ್ ಬಿರ್ಸಾ ಮುಂಡಾ ಹಾಗೂ ದೇಶಕ್ಕಾಗಿ ಬಲಿದಾನಗೈದ ಅಸಂಖ್ಯಾತ ಬುಡಕಟ್ಟು ನಾಯಕರ ತ್ಯಾಗ ಮತ್ತು ಪರಂಪರೆಯನ್ನು ಇಂದಿನ ಯುವ ಪೀಳಿಗೆ ಸದಾ ಸ್ಮರಿಸಬೇಕು ಎಂದು ಕರೆ ನೀಡಿದರು. ಸರ್ಕಾರದ ವಿದ್ಯಾರ್ಥಿ ವೇತನಗಳು ಕೇವಲ ಆರ್ಥಿಕ ನೆರವಲ್ಲ, ಅವು ಸಂಪನ್ಮೂಲಗಳ ಕೊರತೆ ಇರುವ ಪ್ರತಿಭಾವಂತ ಯುವಕರ ಕನಸುಗಳಿಗೆ ರೆಕ್ಕೆ ನೀಡಿ ದೇಶ ವಿದೇಶಗಳ ಉನ್ನತ ಸಂಸ್ಥೆಗಳಲ್ಲಿ ಕಲಿಯಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿವೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಸರ್ಕಾರದ ಸೌಲಭ್ಯಗಳ ಬಗ್ಗೆ ಗ್ರಾಮೀಣ ಭಾಗದ ಇತರೆ ಪ್ರತಿಭಾವಂತ ಮಕ್ಕಳಿಗೆ ಮಾಹಿತಿ ನೀಡಿ ಸಮಾಜದಲ್ಲಿ ಹಿಂದುಳಿದವರನ್ನು ಕೈಹಿಡಿದು ಮುನ್ನಡೆಸುವುದು ಪ್ರತಿಯೊಬ್ಬ ಯುವ ಸಾಧಕನ ಕರ್ತವ್ಯವಾಗಿದೆ ಎಂದರು. ಭಾರತದಲ್ಲಿ ವಾಸಿಸುವ ವಿದೇಶಿ ಪ್ರಜೆಗಳ ನೋಂದಣಿ ಪ್ರಕ್ರಿಯೆ ಮತ್ತು ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಕೇಂದ್ರ ಗೃಹ ಸಚಿವಾಲಯ ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಹೊಸ ನಿಯಮದ ಪ್ರಕಾರ ಭಾರತಕ್ಕೆ ಆಗಮಿಸುವ ವಿದೇಶಿಯರು ತಮ್ಮ 180 ದಿನಗಳ ವಾಸ್ತವ್ಯ ಅವಧಿ ಮುಗಿಯುವ ಮುನ್ನ ಯಾವುದೇ ಸಮಯದಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದಾಗಿದೆ. ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ಮಾತ್ರ ವಿಳಂಬ ಮಂಡನೆಗೆ ಅವಕಾಶವಿರಲಿದೆ. ಪೋಷಕರಲ್ಲಿ ಒಬ್ಬರು ಭಾರತೀಯ ನಾಗರಿಕರಾಗಿದ್ದು ಮಗುವಿನ ಭಾರತೀಯ ಪೌರತ್ವವನ್ನು ಉಳಿಸಿಕೊಳ್ಳಲು ಬಯಸಿದರೆ ಅಂತಹ ಮಕ್ಕಳಿಗೆ ಈ ವಿದೇಶಿ ನೋಂದಣಿ ನಿಯಮ ಅನ್ವಯಿಸುವುದಿಲ್ಲ. ಆದರೆ ಮಗು ಭಾರತದಲ್ಲಿದ್ದಾಗಲೇ ವಿದೇಶಿ ಪೌರತ್ವ ಪಡೆದರೆ 30 ದಿನಗಳ ಒಳಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿದೆ. ಯಾವುದೇ ಆದೇಶದ ವಿರುದ್ದ ವಲಸೆ ಬ್ಯೂರೋ ಆಯುಕ್ತರಿಗೆ 30 ದಿನಗಳ ಒಳಗೆ ಆನ್ಲೈನ್ನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಆಯುಕ್ತರು 60 ದಿನಗಳ ಒಳಗೆ ಈ ಅರ್ಜಿಗಳನ್ನು ಪರಿಶೀಲಿಸಿ ವಿಲೇವಾರಿ ಮಾಡಲಿದ್ದಾರೆ. ಈ ಹೊಸ ತಿದ್ದುಪಡಿಗಳು ವಿದೇಶಿ ಪ್ರಜೆಗಳ ಮೇಲಿನ ನಿಗಾವನ್ನು ಹೆಚ್ಚಿಸುವುದರ ಜೊತೆಗೆ ಆಡಳಿತಾತ್ಮಕ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿವೆ. ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣವಚನ ಬೋಧಿಸಿದರು. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದರು. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇದರೊಂದಿಗೆ ಹಿರಿಯ ವಕೀಲರಾದ ವೆಂಕಿತ ಸುಬ್ರಹ್ಮಣಿ ಮೋಹನ ಅವರು ಕೂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಾರೆ. ಆಫ್ರಿಕಾ ಖಂಡದಲ್ಲಿ ಉಲ್ಬಣಿಸುತ್ತಿರುವ ಎಬೋಲಾ ಸಾಂಕ್ರಾಮಿಕ ರೋಗದ ನಿಯಂತ್ರಣಕ್ಕಾಗಿ ಭಾರತ ಸರ್ಕಾರವು ಇಂದು 43 ಟನ್ ತೂಕದ 2ನೇ ಕಂತಿನ ತುರ್ತು ವೈದ್ಯಕೀಯ ನೆರವನ್ನು ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಕ್ಕೆ ರವಾನಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಈ ಜೀವರಕ್ಷಕ ಸರಕಿನಲ್ಲಿ ಸುರಕ್ಷತಾ ಕವಚಗಳು, ರೋಗ ನಿರ್ಣಯ ಉಪಕರಣಗಳು, ಅಗತ್ಯ ಔಷಧಗಳು ಹಾಗೂ ಪೌಷ್ಟಿಕಾಂಶದ ಪೂರಕಗಳು ಒಳಗೊಂಡಿದ್ದು ಇದು ಆಫ್ರಿಕಾದ ಸಾರ್ವಜನಿಕ ಆರೋಗ್ಯ ಸನ್ನದ್ದತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ತಿಳಿಸಿದ್ದಾರೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಪರಿಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಇದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದೆ. ಈ ಸಂಕಷ್ಟದ ಸಮಯದಲ್ಲಿ ಭಾರತ ನೀಡುತ್ತಿರುವ ಸಕಾಲಿಕ ಬೆಂಬಲಕ್ಕೆ ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ಧನ್ಯವಾದ ಅರ್ಪಿಸಿದೆ. ಕಳೆದ ಮೇ 24 ಭಾರತವು ಮೊದಲ ಕಂತಿನ ನೆರವನ್ನು ಕಳುಹಿಸಿಕೊಟ್ಟಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ವಿದ್ಯಾರ್ಥಿಗಳ ಅಂಕಗಳ ಮರುಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಪ್ರಕ್ರಿಯೆಯ ಪೋರ್ಟಲ್ ಅನ್ನು ಅಧಿಕೃತವಾಗಿ ಸಕ್ರಿಯಗೊಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಮಂಡಳಿ, ಅರ್ಜಿ ಸಲ್ಲಿಕೆಯ ಪೋರ್ಟಲ್ ಪ್ರಸ್ತುತ ಮುಕ್ತವಾಗಿದೆ ಎಂದಿದೆ. ಅಂಕಗಳ ಮರುಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕೆ ಹಂತ ಹಂತವಾಗಿ ಅರ್ಜಿ ಸಲ್ಲಿಸುವುದರ ಕುರಿತು ವಿವರಗಳಿರುವ ವಿಡಿಯೋವೊಂದನ್ನು ಮಂಡಳಿ ಹಂಚಿಕೊಂಡಿದ್ದು, ವಿದ್ಯಾರ್ಥಿಗಳು ಈ ವಿಡಿಯೋ ವೀಕ್ಷಿಸಿ ಜಾಗರೂಕತೆಯಿಂದ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿದೆ. ತೆಲಂಗಾಣ ರಾಜ್ಯೋತ್ಸವದ ಅಂಗವಾಗಿ ತೆಲಂಗಾಣ ಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಕಠಿಣ ಪರಿಶ್ರಮಿ ಜನರನ್ನು ಹೊಂದಿರುವ ತೆಲಂಗಾಣ ಹೆಮ್ಮೆಯ ನಾಡಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ತೆಲಂಗಾಣ ನಾವೀನ್ಯತೆ ಹಾಗೂ ಅಭಿವೃದ್ದಿ ವಲಯಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ.ಎಸ್.ಜೈಶಂಕರ್ ಅವರಿಂದು ನವದೆಹಲಿಯಲ್ಲಿ ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷ ಪೌಲ್ ಮಾಷಾ ಟಿಲೆ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯ ವೇಳೆ ವ್ಯಾಪಾರ, ಹೂಡಿಕೆ, ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಡಿಜಿಟಲ್ ಹಾಗೂ ಮೂಲಸೌಕರ್ಯ ವಲಯಗಳಲ್ಲಿನ ದ್ವಿಪಕ್ಷೀಯ ಅವಕಾಶಗಳ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ ಅವರಿಂದು ಇಟಲಿ ದೇಶದ ರಾಷ್ಟೀಯ ದಿನದ ಸಂದರ್ಭದಲ್ಲಿ ಆ ದೇಶದ ಸರ್ಕಾರ ಮತ್ತು ಜನತೆಗೆ ಶುಭಾಶಯ ಕೋರಿದ್ದಾರೆ. ಒಡಿಶಾ ಸರ್ಕಾರ ನಾಳೆಯಿಂದ ಇದೇ 5ರವರೆಗೆ ಪುರಿ ನಗರದಲ್ಲಿ ಬ್ರಿಕ್ಸ್ ಒಕ್ಕೂಟದ ವಿಪತ್ತು ಅಪಾಯ ಕಡಿತ ಕಾರ್ಯಕಾರಿ ಗುಂಪಿನ 2ನೇ ತಾಂತ್ರಿಕ ಸಭೆಯನ್ನು ಆಯೋಜಿಸಲಿದೆ. ಈ ಜಾಗತಿಕ ಸಭೆಯಲ್ಲಿ ಒಟ್ಟು 11 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ರಾಜ್ಯ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ಸಚಿವ ಸುರೇಶ್ ಪೂಜಾರಿ ತಿಳಿಸಿದ್ದಾರೆ. ಈ ಮಹತ್ವದ ಸಮಾವೇಶದಲ್ಲಿ ಭಾರತ ಸೇರಿದಂತೆ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಸೌದಿ ಅರೇಬಿಯಾ, ಈಜಿಪ್ಟ್, ಯುಎಇ, ಇಥಿಯೋಪಿಯಾ, ಇರಾನ್ ಮತ್ತು ಇಂಡೋನೇಷ್ಯಾ ದೇಶಗಳ ಉನ್ನತ ಪ್ರತಿನಿಧಿಗಳು ಪಾಲ್ಗೊಂಡು ವಿಪತ್ತು ನಿರ್ವಹಣೆಯ ಕುರಿತು ಚರ್ಚಿಸಲಿದ್ದಾರೆ. ಓಸ್ಲೋದಲ್ಲಿ ನಡೆಯುತ್ತಿರುವ ನಾರ್ವೆ ಚೆಸ್ 2026 ಪಂದ್ಯಾವಳಿಯ 7ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ರಮೇಶ್ ಬಾಬು ಮತ್ತು ದೊಮ್ಮರಾಜು ಗುಕೇಶ್ ಗೆಲುವು ಸಾಧಿಸಿದ್ದು, ಮಹಿಳೆಯರ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಹಿರಿಯ ಆಟಗಾರ್ತಿ ಕೊನೇರು ಹಂಪಿ ವಿರುದ್ಧ ಜಯ ದಾಖಲಿಸಿದ್ದಾರೆ. ಪ್ರಜ್ಞಾನಂದ ಕ್ಲಾಸಿಕಲ್ ವಿಭಾಗದ ಪಂದ್ಯದಲ್ಲಿ ಅಲಿರೆಜಾ ಫಿರೋಜಾ ವಿರುದ್ಧ ಗೆಲುವು ದಾಖಲಿಸಿದರೆ, ವಿಶ್ವ ಚಾಂಪಿಯನ್ ಡಿ ಗುಕೇಶ್ ವೆಸ್ಲಿ ಸೋ ವಿರುದ್ಧ ಆರ್ಮಗಿಡನ್ ಟೈಬ್ರೇಕರ್ ಪಂದ್ಯದಲ್ಲಿ ಗೆಲುವು ದಾಖಲಿಸಿದರು. 7ನೇ ಸುತ್ತಿನ ಮುಕ್ತಾಯಕ್ಕೆ 12.5 ಅಂಕಗಳೊಂದಿಗೆ ವೆಸ್ಲಿ ಸೋ ಅಗ್ರಸ್ಥಾನದಲ್ಲಿದ್ದರೆ, 10 ಅಂಕಗಳೊಂದಿಗೆ ಫಿರೋಜಾ 2ನೇ ಸ್ಥಾನ ಹಾಗೂ ಮ್ಯಾಗ್ನಸ್ ಕಾರ್ಲ್ಸನ್, ವಿನ್ಸೆಂಟ್ ಕೇಮರ್ ಹಾಗೂ ಪ್ರಜ್ಞಾನಂದ ತಲಾ 9 ಅಂಕಗಳೊಂದಿಗೆ ನಂತರದ ಸ್ಥಾನದಲ್ಲಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಮತ್ತು ಕೊನೇರು ಹಂಪಿ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದ್ದು, ನಂತರ ನಡೆದ ಟೈಬ್ರೇಕರ್ ಪಂದ್ಯದಲ್ಲಿ ದಿವ್ಯಾ ಗೆಲುವು ಸಾಧಿಸಿದರು. ದಿವ್ಯಾ ದೇಶ್ಮುಖ್ 10 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7ನೇ ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ದಿವ್ಯಾ ದೇಶ್ಮುಖಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾ ಹರ್ಟ್ಸ್ಗಳಲ್ಲಿ. ಸಮಯ ಸರಿಯಾಗಿ 1:28. ಕೇಳುಗರೆ, ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ ರುದ್ರಮೂರ್ತಿ ಶಾಸ್ತ್ರಿ ಅವರು ಬರೆದಿರುವ ಭಾವಗೀತೆ ಹಾಡಿದ್ದಾರೆ ಇಂದು ವಿಶ್ವನಾಥ್. ಇದು ಸುಮ್ಮನೆ ಕರಗುವ ಮನಸ್ಸು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
4: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಭಾವಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಬಿಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆ ಹಾಡಿದ್ದಾರೆ ಸಿ ಅಶ್ವಥ್.

92.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಸರಿಯಾಗಿ 1:30:50. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ. ಕಾರ್ಯಕ್ರಮದ ಆರಂಭದಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನವಿರುವ ಹಾಲುಂಡ ತವರು ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಎಸ್ಎ ರಾಜ್ಕುಮಾರ್ ಅವರ ಸಂಗೀತ ನಿರ್ದೇಶನವಿರುವ ಚಂದ್ರ ಚಕೋರಿ ಚಿತ್ರದ ಗೀತೆ, ಗಾಯಕರು ಎಸ್ಎ ರಾಜ್ಕುಮಾರ್ ಹಾಗೂ ಸಂಗಡಿಗರು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗುಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ 7 ಸುತ್ತಿನ ಕೋಟೆ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿ. ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎಂಎನ್ ವೈದ್ಯನಾಥನ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಚಿತ್ರ ಅವರ ದನಿಯಲ್ಲಿರುವ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಇಳಯರಾಜಾ.

ಕಾರ್ಯಕ್ರಮದ ಕಡೆಯಲ್ಲಿ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿರುವ ಚಿಗುರಿದ ಕನಸು ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ವಿ ಮನೋಹರ್.

ಕೇಳುಗರೆ, ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಮತ್ತಷ್ಟು ಚಿತ್ರಗೀತೆಗಳನ್ನು ಆಲಿಸಬಹುದು ಇಂದು ಮಧ್ಯಾಹ್ನ 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ.

ಕೇಳುಗರೆ, ಇಂದು ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರುವುದು. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಆಗ್ತಾ ಇದೆ 2:00. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣ ವಚನ. ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ. ರಾಜ್ಯದ 6 ಪಂಚಾಯಿತಿಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10 ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ದತೆಗಳು ನಡೆಯುತ್ತಿದ್ದು ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಲಿದೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಈ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ ಹಾಗೂ ಬಹುಮಹಡಿ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ನಾಳೆ ಅಪರಾಹ್ನದಿಂದ ರಜೆ ಘೋಷಿಸಲಾಗಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಬೆಂಗಳೂರು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿ ಪ್ರದೇಶದಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಸರ್ಕಾರ ಯಾವುದೇ ಜವಾಬ್ದಾರಿ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ ಎಂದು ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾವು ಸಭಾಧ್ಯಕ್ಷರಾಗಿದ್ದು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ ಎಂದು ಹೇಳಿದ್ದಾರೆ. ಯಾರಿಗೆ ಯಾವ ಸ್ಥಾನ ನೀಡಬೇಕು ಎಂಬುದು ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಬಿಟ್ಟ ವಿಚಾರವಾಗಿದೆ. ಕೊಟ್ಟರೆ ಸಚಿವ ಸ್ಥಾನ, ಇಲ್ಲವಾದರೆ ಸಭಾಧ್ಯಕ್ಷ ಸ್ಥಾನ, ಅದೂ ಇಲ್ಲದಿದ್ದರೆ ಶಾಸಕನಾಗಿ ಜವಾಬ್ದಾರಿ ನಿರ್ವಹಿಸುವೆ ಎಂದು ತಿಳಿಸಿದ್ದಾರೆ. ಪಕ್ಷ ಸೂಚಿಸಿದರೆ ಸಭಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಎಂದು ಹೇಳಿದ್ದಾರೆ. ಶಾಸಕರಾದವರು ಒಮ್ಮೆಯಾದರೂ ಜೀವನದಲ್ಲಿ ಸಭಾಧ್ಯಕ್ಷರಾಗಬೇಕು ಎಂದು ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025 ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಣ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಹೆಬ್ರಿ ತಾಲೂಕಿನ ಮಡಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಪ್ರಕಟಣೆ ಈಗಾಗಲೇ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ಹಸ್ತಾಂತರಿಸುವ ಮೊದಲು ರಾಜ್ಯವನ್ನು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟರುವ ಬಗ್ಗೆ ಅರಿವಿತ್ತು. ಈ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿಯೇ ಮುಖ್ಯಮಂತ್ರಿ ಹುದ್ದೆಯನ್ನು ಹಸ್ತಾಂತರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಕಂತುಗಳನ್ನು ಸ್ಥಗಿತಗೊಳಿಸಲಾಗಿದೆ. ಶಕ್ತಿ ಯೋಜನೆಗೆ ಹಣ ಲಭ್ಯವಿಲ್ಲ. ಕೆಎಸ್ಆರ್ಟಿಸಿ ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಅನ್ನಭಾಗ್ಯ ಯೋಜನೆ ಹಂಚಿಕೆ ವಿಳಂಬವಾಗಿದೆ ಎಂದು ದೂರಿದ್ದಾರೆ. ಅವೈಜ್ಞಾನಿಕ ಕಲ್ಯಾಣ ಬದ್ದತೆಗಳು ರಾಜ್ಯದ ಆರ್ಥಿಕ ಸ್ಥಿತಿಗತಿಯನ್ನು ದುರ್ಬಲಗೊಳಿಸಿವೆ ಎಂದು ಆರ್ ಅಶೋಕ ಆರೋಪಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ವನಿಧಿ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಯೋಜನೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.
4: ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನ್ ಇಂದ ಮತ್ತೆ 20,000 ಮತ್ತೆ 30,000 ಮತ್ತೆ 50,000 ರೂಪಾಯಿ ವರೆಗೂ ಕೊಟ್ಟಿದ್ದಾರೆ. ಅದು ಲೋನ್ ಇಂದ ನಮ್ಗೆ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನ್ ಮಾಡ್ಕೊಂಡಿದ್ದೇನಂದ್ರೆ 1,00,000 ರೂಪಾಯಿವರೆಗೂ ಕೊಟ್ರೆ ನಮ್ಗೆ ಬಹಳ ಒಂದು ಹೆಲ್ಪ್ ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
5: ಪ್ರಧಾನಮಂತ್ರಿ ಸ್ವಾಧೀನಿ ಇದೇನೆ ಕಡೆಯಿಂದ ನಮ್ ಕೈ ಹೆಲ್ಪ್ ಆಗೈತೆ. ಮುನ್ಸಿಪಾಲ್ ಆಫೀಸ್ ಕಡೆಯಿಂದ ಫಸ್ಟ್ 10,000 ಕೊಟ್ರು ನಮ್ಗೆ, ಆಮೇಲೆ 20,000 ತಕೊಂಡೆ ಕಟ್ಬಿಟ್ಟೆ. ಇವಾಗ 50,000 ಕಟ್ತಾ ಇದೀನಿ. ಬೇರೆ ಕಡೆಯಿಂದ ಬಡ್ಡಿ ತರಬೇಕಂದ್ರೆ ಜಾಸ್ತಿ ಆಗುತ್ತೆ. ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದಾರೆ ಅವರು. ಕಡಿಮೆ ಬಡ್ಡಿಯಲ್ಲಿ ನಮ್ಗೆ ಲೋನ್ ಕೊಡ್ತಾ ಇದಾರೆ. ನಾವು ಫುಟ್ಬಾಟ್ ಮೇಲೆ ವ್ಯಾಪಾರ ಮಾಡ್ಕೊಂತಾ ಇದ್ದೀರಿ, ನಮ್ ಜೀವನಗಳು ಇದ್ ಮಾಡ್ತಾ ಇದೀರಿ, ಚೆನ್ನಾಗಿ ನಡೀತಾ ಇದೆ, ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದಾರೆ. ನಮ್ಗೆಲ್ಲ ಸ್ವೀಕಾರ ಕೊಡ್ತಾ ಇದಾರೆ ಕೇಂದ್ರ ಸರ್ಕಾರ ಕಡೆಯಿಂದ.
0: ಹಾವೇರಿ ಜಿಲ್ಲೆಯಲ್ಲಿ ಸುರಿದ ಪೂರ್ವ ಮುಂಗಾರಿನ ಅಕಾಲಿಕ ಮಳೆಯಿಂದಾಗಿ ಹೆಚ್ಚು ಹಾನಿಯಾಗಿದ್ದು ಈ ಬಗ್ಗೆ ಜಿಲ್ಲಾಡಳಿತ ವರದಿ ಸಿದ್ದಪಡಿಸಿದೆ. ಜಿಲ್ಲೆಯಾದ್ಯಂತ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆಯಲ್ಲೂ ಅವಘಡಗಳು ಸಂಭವಿಸಿದ್ದು ಇದರಿಂದಾಗಿ ಹೆಸ್ಕಾಂಗೆ 11,69,00,000 ರೂಪಾಯಿ ನಷ್ಟ ಉಂಟಾಗಿದೆ. ಜಿಲ್ಲೆಯಾದ್ಯಂತ 2026-27 ಪೂರ್ವ ಮುಂಗಾರಿನಲ್ಲಿ ಮೇವರೆಗೆ 1,378.47 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. 1,181 ಹೆಕ್ಟೇರ್ನಷ್ಟು ಕೃಷಿ ಹಾಗೂ 200.47 ಹೆಕ್ಟೇರ್ನಷ್ಟು ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಭತ್ತ, ಬಾಳೆ, ವಿಳೆದೆಲೆ, ಅಡಿಕೆ, ಪಪ್ಪಾಯ್, ಟೊಮೆಟೊ, ಎಲೆಕೋಸು, ತೆಂಗು, ಮಾವು, ಮೆಣಸಿನಕಾಯಿ, ಬೀನ್ಸ್, ಹಾಗಲಕಾಯಿ, ಹೀರೆಕಾಯಿ ಬೆಳೆಯೂ ಮಳೆಗಾಳಿಯಿಂದ ಹಾನಿಯಾಗಿದೆ. ರಾಣೆಬೆನ್ನೂರು ಹಾಗೂ ರಟ್ಟಿಹಳ್ಳಿ ತಾಲೂಕಿನಲ್ಲಿಯೇ ಹೆಚ್ಚು ಹಾನಿ ಉಂಟಾಗಿದೆ. ಬೆಳೆ ಹಾನಿ ಬಗ್ಗೆ ಜಿಲ್ಲಾಡಳಿತವು ಜಂಟಿ ಸಮೀಕ್ಷೆ ನಡೆಸಿದ್ದು 680.36 ಹೆಕ್ಟೇರ್ ಬೆಳೆ ಹಾನಿಗೆ 117.30 ಲಕ್ಷ ರೂಪಾಯಿ ಪರಿಹಾರ ನಿಗದಿ ಮಾಡಿದೆ. ಉಳಿದ ಬೆಳೆ ಹಾನಿ ಪರಿಶೀಲನೆ ಮುಂದುವರೆದಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಕೃಷಿ ಹೊಂಡ, ಕೃಷಿ ಬದು, ಪಾಲಿಥೀನ್ ಹೊದಿಕೆ, ತಂತಿಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಪ್ಯಾಕೇಜ್ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಕೃಷಿ ಹೊಂಡಗಳಲ್ಲಿ ಆಕಸ್ಮಿಕ ಸಾವುಗಳನ್ನು ತಡೆಗಟ್ಟಲು ಹಾಗೂ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಕಡ್ಡಾಯವಾಗಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸಿ ಸೂಚನಾ ಫಲಕ ಪ್ರದರ್ಶಿಸುವಂತೆ ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕಿ ಕಲಾವತಿ ಬಿಜಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣವಚನ, ಲೋಕಭವನದಲ್ಲಿ ಸಿದ್ದತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ದ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ. ರಾಜ್ಯದ 6 ಪಂಚಾಯತ್ಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
6: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 2:48 ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಸ್ವರದಲ್ಲಿರುವ ಹೃದಯ ಹಾಡಿತು ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಕೇಳುಗರೆ, ಇದೊಂದು ಪ್ರಕಟಣೆ. ಸಕಲೇಶಪುರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ವ್ಯಾಪ್ತಿಯಲ್ಲಿ 9 ಅಂಗನವಾಡಿ ಕಾರ್ಯಕರ್ತೆ ಹಾಗೂ 73 ಅಂಗನವಾಡಿ ಸಹಾಯಕಿಯರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಆಸಕ್ತ ಸ್ಥಳೀಯ ಅಭ್ಯರ್ಥಿಗಳು ಕಚೇರಿಯಲ್ಲಿ ಅರ್ಜಿಗಳನ್ನು ಪಡೆದು ದಾಖಲಾತಿಗಳೊಂದಿಗೆ ದಿನಾಂಕ 24/6/2026 ಸಂಜೆ 5:30 ಒಳಗೆ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಸಕಲೇಶಪುರ ಇವರನ್ನು ಸಂಪರ್ಕಿಸಬಹುದು. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿರುವ ಬಂಧನ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ.

ಇದೊಂದು ಪ್ರಕಟಣೆ. 2026-27 ಸಾಲಿನ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿರುವ ಪ್ರಥಮ ವರ್ಷದ ಸಿವಿಲ್ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಸೀಟುಗಳು ಲಭ್ಯವಿದ್ದು, ಎಸ್ಎಸ್ಎಲ್ಸಿ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಅಭ್ಯರ್ಥಿಗಳು ಮೊದಲನೇ ವರ್ಷಕ್ಕೆ ಆನ್ಲೈನ್ ಮೂಲಕ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಪ್ರವೇಶ ಪಡೆಯಬಹುದು ಎಂದು ಪ್ರಾಂಶುಪಾಲರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9738281913, ಮತ್ತೊಂದು 9019749869. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಎಂಎನ್ ವ್ಯಾಸರಾವ್ ಅವರು ಬರೆದಿರುವ ಗೀತೆ. ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜ್ಕೋಟಿ. ರಾಯರು ಬಂದರು ಮಾವನ ಮನೆಗೆ ಚಿತ್ರದು. ಈ ಗೀತೆಗೆ ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಪ್ರೊಫೆಸರ್ ದೊಡ್ಡರಂಗೇಗೌಡ ವಿರಚಿತ ಗೀತೆ, ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎಂ ರಂಗರಾವ್, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು ಇಂದು ಸಂಜೆ 5 ಗಂಟೆಗೆ. ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ.

ಕೇಳುಗರೆ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಇದೀಗ ಸ್ಟುಡಿಯೋದಲ್ಲಿ ಸಮಯ 5:10. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಂ ಸ್ಫೂರ್ತಿ ಮಾಡುವ ನಮಸ್ಕಾರಗಳು.

ನಿಮ್ಮ ಸಂದೇಶ, ಮೇಘ ಸಂಗೀತ, ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಗೀತೆಯನ್ನು ಆಲಿಸಲು ನಿಮ್ಮಿಷ್ಟದ ಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ನಿಮ್ಮ ಹಾಗೂ ನಿಮ್ಮ ಊರ ಹೆಸರನ್ನು ಬರೆದು ಈಗ ಹೇಳುವ ಸಂಖ್ಯೆಗೆ ವಾಟ್ಸ್ಆಪ್ ಸಂದೇಶವನ್ನು ಕಳಿಸಿ. ಸಂಖ್ಯೆ ಹೀಗಿದೆ: 9114168637.

ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಸಂದೇಶ ಮೇಘ ಸಂಗೀತ. ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದ ಮೊದಲ ಸಂದೇಶವನ್ನು ನೋಡೋಣ. ಚಂದರಾಯಪಟ್ಟಣದ ಬಿಜೆಆರ್ ಬಡಾವಣೆಯಿಂದ ಪದ್ಮಾ ವೆಂಕಟೇಶ್, ಮನೋಜ್, ಶ್ರೀಧರ್, ಇಂಪನ, ಕೇಶವ್, ಪಾರ್ವತಿ ಹಾಗೂ ಸುಕುಮಾರ್ ಅವರು ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ದಾರೆ. ಪ್ರೀತಿಸಲೇಬೇಕು ಚಿತ್ರದ ಗೀತೆಯನ್ನು ನಮಗಾಗಿ ಪ್ರಸಾರಿಸಿ ಅಂತ. ಇವರ ಮೆಚ್ಚಿನ ಗೀತೆ ಇದೀಗ ಕೇಳೋಣ. ಉದಿತ್ ನಾರಾಯಣ್ ಹಾಗೂ ಅರ್ಚನ ಅವರ ಸ್ವರಗಳಲ್ಲಿ ಪಲ್ಲವಿ ಪ್ರಕಾಶ್ ಅವರು ಬರೆದಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ಚೈತನ್ಯ.

ಮಕ್ಕಳಿಲ್ಲವೇ? ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು. ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ, 4ನೇ ಕ್ರಾಸ್, KR ಪುರಂ, ಹಾಸನ. ಇದೇ June 8-10 ಜೀವ ಐವಿಎಫ್ ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9

ಟಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಸ್ವರಗಳಲ್ಲಿ ಈಗ ಕೇಳಿ ಶ್ರೀಕೃಷ್ಣ ದೇವರಾಯ ಚಿತ್ರದ ಈ ಗೀತೆಯನ್ನ. ಟಿಜಿ ಲಿಂಗಪ್ಪ ಅವರ ಸ್ವರಕಲ್ಪನೆಗೆ ಗೀತೆಯನ್ನ ಬರೆದಿದ್ದಾರೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ. ಗೀತೆಗೆ ಕೋರಿಕೆಯನ್ನ ಕಳಿಸಿದ್ದಾರೆ ಹಾಸನದ ಗುಡ್ಡೇನಹಳ್ಳಿಯಿಂದ ರಮೇಶ್, ಪೂರ್ಣಿಮಾ, ಭೂಮಿಕಾ, ನಿಖಿಲ್, ಕಿರಣ್ ಮತ್ತು ಮನೆಯವರು.

0: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 ಮೆಗಾಹರ್ಟ್ಸ್.
1: ಕೇಳುವರೆ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ. ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮಕ್ಕೆ ಮುಂದಿನ ಸಂದೇಶವನ್ನು ಕಳುಹಿಸಿದ್ದಾರೆ ರಾಜು ಹಳೆಬೀಡುವರು. ಮುಗಿಯದ ಕಥೆ ಚಿತ್ರದ ಗೀತೆಗಾಗಿ ಇವರು ಸಂದೇಶವನ್ನು ಕಳುಹಿಸಿದ್ದಾರೆ. ಇವರ ಮೆಚ್ಚಿನ ಈ ಗೀತೆ ಇದೀಗ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಸ್ವರಗಳಲ್ಲಿ. ಆರ್ ಎನ್ ಜಯಗೋಪಾಲ್ ಅವರ ಗೀತೆಗೆ ಸ್ವರ ಕಲ್ಪಿಸಿದ್ದಾರೆ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ. ತಿಪಟೂರಿನಿಂದ ಅನು ಕಾರ್ತಿಕ್, ಅರುಣ್, ಉಮಾಕೃಷ್ಣ ಪ್ರಸಾದ್ ಹಾಗೂ ರತ್ನಮ್ಮ. ಚಕ್ರವ್ಯೂಹ ಚಿತ್ರದ ಗೀತೆ ಪುಟಾಣಿ ಸಾಕ್ಷಿಗೆ ತುಂಬ ಇಷ್ಟ, ಈ ಗೀತೆಯನ್ನು ಅವಳಿಗಾಗಿ ಪ್ರಸಾರ ಮಾಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಇದೀಗ ಇವರೆಲ್ಲರ ಮೆಚ್ಚಿನ ಗೀತೆಯನ್ನು ಕೇಳೋಣ. ಚಕ್ರವ್ಯೂಹ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲಾ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ. ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್.

ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ. ಅದು ಏಕೋ ಕಾಣೆ ಅಪ್ಪ ನನ್ನ ಕಂಡರೆ ಪ್ರೀತಿ. ಲಲಲಾಲ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೆ, ಕಾರ್ಯಕ್ರಮದ ಮುಂದಿನ ಗೀತೆ ಸಂಪತ್ತಿಗೆ ಸವಾಲ್ ಚಿತ್ರದ್ದು. ಗೀತೆಯ ಕೋರಿಕೆ, ಕಡೂರು ತಾಲೂಕು ನಿಡಘಟ್ಟದಿಂದ ಸುವರ್ಣ ಮುತ್ತುರಾಣಿ ಹನುಮಯ್ಯ ಅವರು. ಅರಿನ್ ಜೇಗೋಪಲ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್. ಗೀತೆ ಮೂಡಿ ಬರ್ತಾ ಇದೆ ಎಸ್ ಜಾನಕಿ ಅವರ ಸ್ವರದಲ್ಲಿ.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ನಿಮ್ಮ ಸಂದೇಶ ಮೇಘ ಸಂಗೀತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಚಿತ್ರದುರ್ಗದ ಜೋಗಿಮಟ್ಟೆಯಿಂದ ಉಮಾ ಮೋಹನ್ ಮುರಳಿಯವರು ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ದಾರೆ. ಮಾತು ತಪ್ಪದ ಮಗ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಇವರ ಮೆಚ್ಚಿನ ಗೀತೆ ಇದೀಗ ಎಸ್ ಪಿ ಬಾಲ ಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸ್ವರ ಕಲ್ಪಿಸಿದ್ದಾರೆ ಇಳಯರಾಜಾ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದೀಗ ಕೇಳಿ ಖೈದಿ ಚಿತ್ರದ ಗೀತೆ, ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿ. ಜಿ ಉದಯಶಂಕರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಚಕ್ರವರ್ತಿ. ಗೀತೆಯ ಪ್ರಸಾರಕ್ಕಾಗಿ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್ ಹಾಗೂ ಶ್ರವಂತ್.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ನಿಮ್ಮ ಸಂದೇಶ ಮೇಘ ಸಂಗೀತ. ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಗೀತೆ ಒಂದೇ ಗುರಿ ಚಿತ್ರದ್ದು. ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲ್ ಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಜಿ ಉದಯಶಂಕರ್ ಅವರ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜಣ್ಣ ಕೇಂದ್ರ. ಈ ಗೀತೆಯ ಅಭಿಲಾಷಿಗಳು ಹಾಸನದ ವಲ್ಲಭಾಯಿ ರೋಡ್ನಿಂದ ಶ್ರೀನಿವಾಸ್, ಕುಮಾರ್, ರುಕ್ಮಿಣಿ, ಶಶಾಂಕ್ ಹಾಗೂ ಚಂದನ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಇದೀಗ ಕೇಳಿ ದಾರಿ ತಪ್ಪಿದ ಮಗ ಚಿತ್ರದ ಗೀತೆ. ಈ ಗೀತೆಯ ಪ್ರಸಾರಕ್ಕಾಗಿ ಸಂದೇಶವನ್ನು ಕಳಿಸಿದ್ದಾರೆ ಕಟ್ಟೆಹೊಳೆಯಿಂದ ಸಂಗಪ್ಪ ಅವರು. ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ ಈ ಗೀತೆಗೆ.

ಕೇಳುವರೆ ಸಂಜೆ 6:50 ಪ್ರಸಾರವಾಗುವ ಕಿಸಾನ್ವಾಣಿಯಲ್ಲಿ ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯ ಸಿದ್ಧತೆಗಳು. ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತು 2452258 SD ಕ್ರಮಾಂಕ 08172. ಕಾರ್ಯಕ್ರಮದ ಕೊನೆಯ ಗೀತೆ ಶಂಕರ್ ಗುರು ಚಿತ್ರದ್ದು. ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಮೂಡಿಬಂದಿರುವ ಈ ಗೀತೆಯನ್ನು ಬರೆದಿದ್ದಾರೆ ಚಿವುದಿಯ ಶಂಕರ್, ಸ್ವರ ಕಲ್ಪಿಸಿದ್ದಾರೆ ಉಪೇಂದ್ರ ಕುಮಾರ್. ಗೀತೆಯ ಪ್ರಸಾರಕ್ಕಾಗಿ ಸಂದೇಶವನ್ನು ಕಳಿಸಿದ್ದಾರೆ ಹಾಸನದಿಂದ ನಟರಾಜ್, ಯಶು, ಧೃತಿ, ಅನಿತಾ, ಗೋಪಾಲ್ ಹಾಗೂ ಮೇಘನಾ.

ಕೇಳುಗರು, ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗಿರಿಗಳ ಕಾರ್ಯಕ್ರಮ ಮೂಡಿಬಂತು.

ಕೇಳುಗರು, ಇದು ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ ಕಂಪನ ಕಂದೂರು 2.2 ಮೆಗಾಹರ್ಟ್ಸ್ಗಳಲ್ಲಿ ಇದೀಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:15 ಭಾವಗೀತೆಗಳ ಪ್ರಸಾರ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕಿಸಾನ್ ವಾಣಿ, ಇದರಲ್ಲಿ ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯ ಸಿದ್ಧತೆಗಳು, ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿಮಧುಸೂದನ್. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462889 ಮತ್ತು 2452258. 7:45 ಕನ್ನಡ ಚಿತ್ರಗೀತೆಗಳ ಪ್ರಸಾರ, 8:00 ವನಿತಾ ವಿಹಾರ, ಸಮಾಜ ಕಾರ್ಯಕರ್ತೆ ಹಾಸನದ ಡಿ ಶಿವಮ್ಮ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸುತ್ತಾರೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ಭಾಗವಂತಿಕೆ ಮೇಳ ತಮ್ಮಣ್ಣಗೌಡ ಜಿಎಸ್ ಮತ್ತು ತಂಡದವರಿಂದ, 10:00 ನಮ್ಮ ನಿಲಯದಿಂದ ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ಬೆಂಗಳೂರು ಕೇಂದ್ರದಿಂದ 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳ ಕುರಿತು ಎನ್ಎಸ್ಡಿ ಆಕಾಶವಾಣಿಯಿಂದ ವಿಶೇಷ ಸರಣಿ, ವಿಷಯ ಕಿಸಾನ್ ಕಲ್ಯಾಣ್.

ಕೇಳುವರೆ, ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ. 6:35 ಹಾಗೂ 6:50 ಭಾವಗೀತೆಗಳು. 6:45 ಕಾರ್ಯಕ್ರಮ ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಸವಿಗಾನ. 8:30 ರೇಡಿಯೋ ಡಾಕ್ಟರ್. ಹರ್ನಿಯ ಕುರಿತು ಡಾಕ್ಟರ್ ಸುಶ್ರುತ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಲವಾರ್. 9:00 ಬಣ್ಣದ ಬುರಿ ಹೊಸ ಕನ್ನಡ ಚಿತ್ರಗೀತೆಗಳು. 10:00 ಹೇಮಕೂಟ ನೇರ ಫೋನಿನ ಕಾರ್ಯಕ್ರಮ. 10:30 ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಗೀತೆಗಳು. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಸ್ ರಾಜಲಕ್ಷ್ಮಿಯವರ ವೀಣಾ ವಾದನವನ್ನು ಆಲಿಸಬಹುದು.

0: ಕೇಳುಗರೆ, ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರ. ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ. ಅಕ್ಕ ಭಾವನ ಹೊಸ ದೀಪಾವಳಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀನ್ ಥೆರಪಿ ಕುರಿತು ಭಾಷಣ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಲೈಫ್ ಸ್ಟಾಕ್ ಮಿಷನ್ ಕುರಿತು ಕಾರ್ಯಕ್ರಮ. ನಂತರ ನಮ್ಮ ನಿಲಯದಿಂದ 1:20 ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಂತರ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳು. 3:00 ಸಖಿ ಸಹೇಲಿ, 4:00 ಆಜ್ ಕಿ ಮೆಹಮಾನ್.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಕೇಳುಗರೆ, ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ನಾಳಿನ ವಿಷಯ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ. ಭಾಗವಹಿಸುತ್ತಾರೆ ಡಾಕ್ಟರ್ ಹರ್ಷ್ ಕುಮಾರ್ ಹೆಚ್ಎಲ್, ಪ್ರಸ್ತುತಿ ಸುಜಾತ ಎಫ್ ತಲ್ವಾರ್, ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬೀಚು ನಗರ, ನಾಗಮಂಗಲ ತಾಲೂಕು. 5:30 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿರಂಗ. ಕಾಫಿ ಮಂಡಳಿಯು ಹಾಸನದಲ್ಲಿ ಏರ್ಪಡಿಸಿದ್ದ ಕಾಫಿ ಕೃಷಿಯಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಉತ್ಕೃಷ್ಟ ಕೇಂದ್ರದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಅರ್ಕಲಗೂಡು ವಿಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳ ಪ್ರಸಾರ. 8:00 ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮ. ಇದರಲ್ಲಿ ಬರಹಗಾರ್ತಿ ಹಾಗೂ ವೈದ್ಯರಾದ ಡಾಕ್ಟರ್ ಹೆಚ್ಎಸ್ ಅನುಪಮಾ ಅವರೊಂದಿಗೆ ಸಂದರ್ಶನದ ಅಂತಿಮ ಭಾಗ. ಸಂದರ್ಶಕರು ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್. 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ. ಅಂತಾರಾಷ್ಟೀಯ ಸೈಕಲ್ ಪಟು ಸಂದೇಶ್ ಉಪ್ಪಾರ್ ಅವರೊಂದಿಗೆ ಸಂದರ್ಶನ. ಅನಂತರ ಕ್ರೀಡಾ ವಾರ್ತೆ. 10:00 ನಮ್ಮ ನಿಲಯದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. 10:30 ಮುಂಬೈ ಕೇಂದ್ರದಿಂದ ಗೀತ್ ಗಾತಾಚಲ್ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಕೇಳುಗರೆ, ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನ ಕೇಳಿದಿರಿ.

ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಇದೀಗ ಸಮಯ 6:05 ಆಗ್ತಾ ಇವೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

0: contact for healthcare services across the country. He was addressing the second convocation ceremony of All India Institute of Medical Sciences, AIIMS, at Bhatinda in Punjab today. The government has invited nominations for the Pradhan Mantri Rashtriya Bal Puraskar 2026. This prestigious award is conferred by the President to children who have made exceptional contributions in various fields. The last date for submission is 31st of July. In women's cricket, the third and final T20 international of the series between India and hosts England will be played at Taunton tonight. The match will begin at 11 p.m. IST. The series is levelled at 1-1, with India winning the first match in Chelmsford by 38 runs and England registering a 26-run victory in Bristol. Benchmark domestic equity indices rebounded today and closed around 0.5% higher. The BSE Sensex rose 383 points to close at 74,650. The NSE Nifty gained 101 points to settle at 23,484. And that is the end of this news bulletin.
1: Akashavani Hasana Seva Mahiti.
2: ಆತ್ಮೀಯ ರೈತ ಬಾಂಧವರೇ, ಗಮನಿಸಿ, 2026-27 ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಆಲೂಗಡ್ಡೆ ಮಾರಾಟ ಪ್ರಕ್ರಿಯೆ ಹಾಸನ ಜಿಲ್ಲೆಯಲ್ಲಿ ಮೇ 15ರಿಂದ ಪ್ರಾರಂಭವಾಗಿದೆ. ಕುಫ್ರಿ ಜ್ಯೋತಿ ತಳಿಯ 1 ಕ್ವಿಂಟಾಲ್ ಬಿತ್ತನೆ ಬೀಜಕ್ಕೆ 1,200 ರೂಪಾಯಿಗಳನ್ನು ಹಾಸನ ಜಿಲ್ಲಾಡಳಿತ ನಿಗದಿ ಮಾಡಿದೆ. ಬಿತ್ತನೆ ಆಲೂಗಡ್ಡೆಯ ಅನಧಿಕೃತ ಮಾರಾಟವನ್ನು ನಿರ್ಬಂಧಿಸಲು, ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ತಾಲೂಕು ಮಟ್ಟದಲ್ಲಿ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡ ತಾಲೂಕು ಜಾಗೃತಿ ಸಮಿತಿಯನ್ನು ರಚಿಸಲಾಗಿರುತ್ತದೆ. ಕೃಷಿ ಉತ್ಪನ್ನ ಮಾರಾಟ ಸಮಿತಿಗಳಲ್ಲಿ ನೋಂದಣಿ ಆಗಿರದ ಆಲೂಗೆಡ್ಡೆ ವರ್ತಕರು, ದಲ್ಲಾಳಿಗಳು ಅಥವಾ ಮಾರಾಟಗಾರರು ಅನಧಿಕೃತವಾಗಿ ಆಲೂಗೆಡ್ಡೆ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಕೂಡಲೇ ತಾಲೂಕು ಜಾಗೃತಿ ಸಮಿತಿಗೆ ಮಾಹಿತಿ ನೀಡಬೇಕೆಂದು ವಿನಂತಿಸಲಾಗಿದೆ. ಹಾಗೂ ನಿಗದಿಪಡಿಸಿರುವ ದರಕ್ಕಿಂತಲೂ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಜಾಗೃತಿ ಸಮಿತಿಗೆ ದೂರು ನೀಡಬಹುದು ಎಂದು ತೋಟಗಾರಿಕೆ ಇಲಾಖೆಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಇದೀಗ ಕಾಣೆಯಾದವರ ಪತ್ತೆಗಾಗಿ ಒಂದು ಪೊಲೀಸ್ ಪ್ರಕಟಣೆ. ದಿನಾಂಕ 10/2/2025 ಚಿಕ್ಕಮಗಳೂರು ತಾಲೂಕು ಲಕ್ಯಾ ಹೋಬಳಿ ಬೆಳವಾಡಿ ಗ್ರಾಮದಿಂದ ಭಾಗ್ಯ ಬಿಆರ್ ಎಂಬ 47 ವರ್ಷದ ಮಹಿಳೆ ಕಾಣೆಯಾಗಿರುತ್ತಾರೆ. ಇವರ ವಿವರ ಹೀಗಿದೆ. ಎಣ್ಣೆಗೆಂಪು ಮೈಬಣ್ಣ, 5'7" ಎತ್ತರ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಎಡಭಾಗದ ಕುತ್ತಿಗೆ ಹತ್ತಿರ ಸುಟ್ಟಿರುವ ಕಲೆ ಇರುತ್ತದೆ. ಈಕೆ ಕನ್ನಡ ಭಾಷೆಯನ್ನು ತಿಳಿದಿದ್ದು ಕಾಣೆಯಾದ ದಿನದಂದು ಸೀರೆಯನ್ನು ಧರಿಸಿರುತ್ತಾರೆ. ಈಗ ಹೇಳಿರುವ ಭಾಗ್ಯ ಬಿಆರ್ ಎಂಬ ಈ ಮಹಿಳೆಯ ಸುಳಿವು ಯಾರಿಗಾದರೂ ಪತ್ತೆಯಾದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಇಲ್ಲವೇ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪೊಲೀಸ್ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪೊಲೀಸ್ ಪ್ರಕಟಣೆ ಕೇಳಿದಿರಿ.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಕೇಳುಗರೆ, ಇದೊಂದು ಪ್ರಕಟಣೆ. ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಪಿಯುಸಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ 2026-27 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಮಿತಿ, ಪ್ರವರ್ಗ 1 ಎಸ್ಸಿ ಹಾಗೂ ಎಸ್ಟಿಯವರಿಗೆ 250,000 ರೂಪಾಯಿಗಳು, ಪ್ರವರ್ಗ 2A, 2B, 3A, 3B ಹಾಗೂ ಹಿಂದುಳಿದ ಇತರೆ ವರ್ಗಗಳ ಪೋಷಕರ ಆದಾಯ ಮಿತಿ, ರೂಪಾಯಿ 1,00,000 ಮೀರಿರಬಾರದು.

0: ವಿದ್ಯಾರ್ಥಿಗಳು https://shp.karnataka.gov.in/bcwd ಅನ್ನು ಸಂಪರ್ಕಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 15/6/2026. ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ www.bcwd.karnataka.gov.in ಅನ್ನು ನೋಡಬಹುದು. ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ bcwdhelpline@gmail.com ಇಮೇಲ್ ಮುಖಾಂತರ ಅಥವಾ ಜಿಲ್ಲಾ ಇಲ್ಲವೇ ತಾಲೂಕು ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರನ್ನು ಅಗತ್ಯ ದಾಖಲೆಗಳೊಂದಿಗೆ ಸಂಪರ್ಕಿಸಬಹುದು. ಸಂಪರ್ಕಿಸಲು ಸಹಾಯವಾಣಿ ಸಂಖ್ಯೆ ಹೀಗಿದೆ: 8050770004. ಪ್ರಕಟಣೆಯನ್ನ ಕೇಳಿದಿರಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.
0: ಕೇಳುವರು, ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ ಕಂಪನ ಕನ್ನೂರು 2.2 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಭಾವಗೀತೆಗಳ ಕಾರ್ಯಕ್ರಮ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೆಎಸ್ ನಿಸಾರ್ ಅಹಮದ್ ಅವರ ಕವಿತೆ ರತ್ನಮಾಲ ಪ್ರಕಾಶ್ ಅವರ ಸ್ವರದಲ್ಲಿ.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
4: ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಸ್ಎಸ್ಎಲ್ಸಿ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
4: ಕೇಳುಗರೆ, ಇದುವರೆಗೂ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಭಾವಗೀತೆಗಳು ಪ್ರಸಾರವಾದವು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ

0: ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
1: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಆಕಾಶವಾಣಿ ಅವಲೋಕನ ವಿಷಯ ಸರತಿ ಸಾಲಿನಿಂದ ಕ್ಯೂಆರ್ ಕೋಡ್ವರೆಗೆ ಭಾರತದ ಪಾವತಿ ಕ್ರಾಂತಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಕೆಲವು ವರ್ಷಗಳ ಹಿಂದೆ ಒಂದು ಸರಳ ಆರ್ಥಿಕ ವಹಿವಾಟು ಸಮಯ, ಶ್ರಮ ಮತ್ತು ತಾಳ್ಮೆಯನ್ನು ಬಯಸುತ್ತಿತ್ತು. ಬಿಲ್ ಪಾವತಿಸುವುದು ಎಂದರೆ ಉದ್ದನೆಯ ಸರತಿ ಸಾಲಿನಲ್ಲಿ ನಿಲ್ಲುವುದು ಎಂದರ್ಥವಾಗಿತ್ತು. ಹಣ ಕಳುಹಿಸಲು ಬ್ಯಾಂಕಿಗೆ ಭೇಟಿ ನೀಡುವುದು, ಫಾರ್ಮ್ಗಳನ್ನು ಭರ್ತಿ ಮಾಡುವುದು ಮತ್ತು ದೃಢೀಕರಣಕ್ಕಾಗಿ ದಿನಗಟ್ಟಲೆ ಕಾಯುವುದು ಅನಿವಾರ್ಯವಾಗಿತ್ತು. ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಭಾರತದ ಲಕ್ಷಾಂತರ ಜನರು ಹಣಕಾಸು ವ್ಯವಸ್ಥೆಯಿಂದಲೇ ಹೊರಗುಳಿದಿದ್ದರು. ಆದರೆ ಅಂತಹ ಭಾರತ ಈಗ ಇತಿಹಾಸ. ಭಾರತದ ಆರ್ಥಿಕ ಪ್ರಯಾಣವು ಶತಮಾನಗಳಿಂದ ವಿಕಸನಗೊಂಡಿದೆ. ವಿನಿಮಯ ಪದ್ಧತಿಯಿಂದ ಹಿಡಿದು ನಾಣ್ಯಗಳು, ಕಾಗದದ ಕರೆನ್ಸಿ ಮತ್ತು ಚೆಕ್ಗಳವರೆಗೆ ಅದು ಬೆಳೆದಿದೆ. ಆಧುನಿಕ ಇತಿಹಾಸದ ಬಹುಪಾಲು ಅವಧಿಯಲ್ಲಿ ನಗದು ಹಣವೇ ವಹಿವಾಟಿನ ಪ್ರಬಲ ಮಾಧ್ಯಮವಾಗಿತ್ತು. ಚೆಕ್ಗಳು ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ಗಳು ಪಾವತಿಗಳನ್ನು ಔಪಚಾರಿಕಗೊಳಿಸಿದರೂ ಅವು ನಿಧಾನಗತಿಯದ್ದವು ಮತ್ತು ಸೀಮಿತ ವರ್ಗದವರಿಗೆ ಮಾತ್ರ ಲಭ್ಯವಿದ್ದವು. ಬ್ಯಾಂಕಿಂಗ್ ಮೂಲಸೌಕರ್ಯವು ಹೆಚ್ಚಾಗಿ ನಗರ ಕೇಂದ್ರಿತವಾಗಿದ್ದು ಗ್ರಾಮೀಣ ಮತ್ತು ದೂರದ ಪ್ರದೇಶದ ಜನರಿಗೆ ಸೇವೆಗಳು ಸರಿಯಾಗಿ ತಲುಪುತ್ತಿರಲಿಲ್ಲ. 2000ದ ದಶಕದ ಆರಂಭವು ಪಾವತಿಗಳಲ್ಲಿ ಡಿಜಿಟಲ್ ರೂಪಾಂತರದ ಆರಂಭವನ್ನು ಸೂಚಿಸಿತು. ಭಾರತೀಯ ರಿಸರ್ವ್ ಬ್ಯಾಂಕ್ 2004ರಲ್ಲಿ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಮತ್ತು 2010ರಲ್ಲಿ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ನಂತಹ ವ್ಯವಸ್ಥೆಗಳನ್ನು ಪರಿಚಯಿಸಿತು. ಇದು ವೇಗವಾಗಿ ಮತ್ತು 24 ಗಂಟೆಯೂ ಹಣ ವರ್ಗಾವಣೆಯನ್ನು ಸಾಧ್ಯವಾಗಿಸಿತು. ಇವು ಪ್ರಮುಖ ಮೈಲುಗಲ್ಲುಗಳಾಗಿದ್ದವು. ಆದರೆ ಇವುಗಳ ವ್ಯಾಪ್ತಿಯು ಈಗಾಗಲೇ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿದ್ದವರಿಗೆ ಮಾತ್ರ ಸೀಮಿತವಾಗಿತ್ತು ಮತ್ತು ಅನೇಕರಿಗೆ ಔಪಚಾರಿಕ ಹಣಕಾಸು ಸೇವೆಗಳ ಪ್ರವೇಶವೂ ಸೀಮಿತವಾಗಿಯೇ ಇತ್ತು. ಭಾರತದ ಜನಸಂಖ್ಯೆಯ ಒಂದು ದೊಡ್ಡ ಭಾಗವು ಔಪಚಾರಿಕ ಹಣಕಾಸು ವ್ಯವಸ್ಥೆಯಿಂದ ಹೊರಗಿದ್ದು ಸಾಲ, ವಿಮೆ ಅಥವಾ ಸುರಕ್ಷಿತ ಉಳಿತಾಯದ ಸೌಲಭ್ಯವನ್ನು ಹೊಂದಿರಲಿಲ್ಲ. ವಿಸ್ತರಿಸಬಹುದಾದ, ಒಳಗೊಳ್ಳುವ ಮತ್ತು ನೈಜ ಸಮಯದ ಡಿಜಿಟಲ್ ಮೂಲಸೌಕರ್ಯದ ಕೊರತೆಯು ಆರ್ಥಿಕ ಬೆಳವಣಿಗೆಯ ಪ್ರಯೋಜನಗಳು ಎಲ್ಲರಿಗೂ ಪೂರ್ಣವಾಗಿ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಈ ಹಂತದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆಯ ಅಗತ್ಯವು ಸ್ಪಷ್ಟವಾಗಿತ್ತು ಮತ್ತು ಇದೇ ಅಗತ್ಯವು ಭಾರತದ ಡಿಜಿಟಲ್ ಪಾವತಿ ಕ್ರಾಂತಿಗೆ ವೇದಿಕೆಯನ್ನು ಸಿದ್ಧಪಡಿಸಿತು. ಭಾರತದ ಡಿಜಿಟಲ್ ಪಾವತಿ ರೂಪಾಂತರವು 3 ಪ್ರಮುಖ ಸ್ತಂಭಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಆಧಾರ್ ಮತ್ತು ಮೊಬೈಲ್ ಸಂಪರ್ಕ, ಇವುಗಳನ್ನು ಒಟ್ಟಾಗಿ ಜಾಮ್ ಟ್ರಿನಿಟಿ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ಸ್ತಂಭವು ಒಂದು ವಿಶಿಷ್ಟ ಉದ್ದೇಶವನ್ನು ಹೊಂದಿದೆ. ಆದರೆ ಇವೆಲ್ಲವೂ ಒಟ್ಟಾಗಿ ಸೋರಿಕೆಗಳನ್ನು ಕಡಿಮೆ ಮಾಡುವ ಮೂಲಕ, ಔಪಚಾರಿಕ ಬ್ಯಾಂಕಿಂಗ್ನಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವ ಮೂಲಕ ಮತ್ತು ನಾಗರಿಕರನ್ನು ಡಿಜಿಟಲ್ ಸೇವೆಯೊಂದಿಗೆ ತೊಡಗಿಸಿಕೊಳ್ಳಲು ಸಿದ್ಧಪಡಿಸುವ ಮೂಲಕ ಹಣಕಾಸಿನ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಿವೆ. 2016ರಲ್ಲಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯುನೈಟೆಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅನ್ನು

0: ಆರಂಭಿಸಿತು. ಈ ವ್ಯವಸ್ಥೆಯು ಭಾರತದಲ್ಲಿ ಹಣದ ಚಲಾವಣೆಯ ವಿಧಾನವನ್ನೇ ಮೂಲಭೂತವಾಗಿ ಸರಳೀಗೊಳಿಸಿತು. ಯುಪಿಐನ ಪರಿಕಲ್ಪನೆಯು ಅದರ ಸರಳತೆಯಿಂದಾಗಿಯೇ ಅತ್ಯಂತ ಅಮೂಲಾಗ್ರವಾಗಿತ್ತು. ಇಲ್ಲಿ ನೆನಪಿಟ್ಟುಕೊಳ್ಳಲು ಯಾವುದೇ ಖಾತೆ ಸಂಖ್ಯೆಗಳಿಲ್ಲ. ಬಳಕೆದಾರರು ತಕ್ಷಣದ ಹಣ ವರ್ಗಾವಣೆಯನ್ನು ಪ್ರಾರಂಭಿಸಲು ಕೇವಲ ಒಂದು ಮೊಬೈಲ್ ಸಂಖ್ಯೆ, ಯುಪಿಐ ಐಡಿ ಮತ್ತು ಸುರಕ್ಷಿತ ದೃಢೀಕರಣವನ್ನು ಹೊಂದಿದ್ದರೆ ಸಾಕು. ವಹಿವಾಟುಗಳು ನೈಜ ಸಮಯದಲ್ಲಿ ಪ್ರಕ್ರಿಯೆಗೊಳ್ಳುತ್ತವೆ. ದಿನದ 24 ಗಂಟೆಯೂ ಲಭ್ಯವಿರುತ್ತವೆ ಮತ್ತು ವಿವಿಧ ಬ್ಯಾಂಕ್ಗಳು ಹಾಗೂ ಅಪ್ಲಿಕೇಶನ್ಗಳ ನಡುವೆ ಸುಲಭವಾಗಿ ಕಾರ್ಯನಿರ್ವಹಿಸುತ್ತವೆ. 2026 ಜನವರಿ 1ರಲ್ಲೇ ನಡೆದ ಒಟ್ಟು 21.70 ಶತಕೋಟಿ ಯುಪಿಐ ವಹಿವಾಟುಗಳು ನಡೆದಿವೆ. ಯುಪಿಐ ವಹಿವಾಟು ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಶೇಕಡಾ 24ರಷ್ಟು ಹೆಚ್ಚಾಗಿ 23.20 ಶತಕೋಟಿಗೆ ತಲುಪಿದೆ ಮತ್ತು ವಹಿವಾಟು ಮೌಲ್ಯ ಮೇ ತಿಂಗಳಲ್ಲಿ 30 ಲಕ್ಷ ಕೋಟಿ ರೂಪಾಯಿಗಳಾಗಿವೆ ಎಂದು ಭಾರತೀಯ ರಾಷ್ಟೀಯ ಪಾವತಿ ನಿಗಮ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಉದ್ಯಮಿಗಳವರೆಗೆ ಜನಸಂಖ್ಯೆಯ ಬಹುತೇಕ ಜನರು ಯುಪಿಐ ಬಳಸುತ್ತಿದ್ದಾರೆ. ಡಿಜಿಟಲ್ ಪಾವತಿ ರೂಪಾಂತರವು ಹಣಕಾಸು ವ್ಯವಹಾರವನ್ನು ಸುಲಭಗೊಳಿಸಿದೆ. ಇಲ್ಲಿಯವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಹಾಸನ.
2: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
3: ನಮಸ್ತೆ, ನಾನು ಡಾಕ್ಟರ್ ಪ್ರೇಮಾ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
2: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
4: ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಸಮಯ 6:37 ಆಗ್ತಾ ಇದೆ. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದ್ದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ತಂದೆ ಮಕ್ಕಳ ಸಂಬಂಧ

0: ಒಂದು ಸುಂದರ ಪಯಣ.
1: ಅಪ್ಪ ಸೂತ್ರಧಾರ ಕೇಳು ಕನಸು ಕಂಡಿರೆ.
0: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
2: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
0: ಪಿತೃದೇವೋಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
1: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
0: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10ರಿಂದ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ಜರುಗಲಿದೆ. ಸಮಾರಂಭದಲ್ಲಿ ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದ ನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಜಭವನದಲ್ಲಿ ಭರದ ಸಿದ್ದತೆ ನಡೆಯುತ್ತಿದ್ದರೆ, ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರ ಜೊತೆ ಸಮಾಲೋಚನೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನವದೆಹಲಿಯ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಪಕ್ಷದ ಹಿರಿಯ ನಾಯಕರನ್ನು ಒಳಗೊಂಡಂತಹ ಸರಣಿ ಸಭೆಗಳ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಇಂದು ರಾತ್ರಿಯ ಒಳಗಡೆ ಪ್ರಮಾಣ ವಚನ ಸ್ವೀಕರಿಸುವ ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸುವ ನಿರೀಕ್ಷೆ ಇದೆ. ನಾಳೆ ಮೊದಲ ಹಂತದಲ್ಲಿ 10ರಿಂದ 12 ಹಿರಿಯ ನಾಯಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದು, ವಿಧಾನ ಪರಿಷತ್, ರಾಜ್ಯಸಭೆ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಈಗಾಗಲೇ ತಮ್ಮ ಶಿಫಾರಸುಗಳನ್ನು ಪಕ್ಷದ ವರಿಷ್ಠರಿಗೆ ಸಲ್ಲಿಸಿದ್ದಾರೆ. ವರಿಷ್ಠರು ಪಟ್ಟಿಗಳನ್ನು ಪರಿಶೀಲಿಸಿ ಸಚಿವರ ಹೆಸರುಗಳನ್ನು ಅಂತಿಮಗೊಳಿಸಲಿದ್ದಾರೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು, ಸಾರ್ವಜನಿಕರು ಪ್ರವೇಶಿಸಲು ಅವಕಾಶ ಇರುವುದಿಲ್ಲ. ಈ ನಡುವೆ ಲೋಕಭವನದ ಆವರಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಿದ್ದತೆಗಳನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಖುದ್ದು ಪರಿಶೀಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪಾಸ್ಗಳನ್ನು ಹೊಂದಿರುವವರಿಗೆ ಮಾತ್ರ ಲೋಕಭವನದ ಆವರಣ ಪ್ರವೇಶಕ್ಕೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬನ್ ರಸ್ತೆಯ ಬಿಆರ್ಪಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ವಿಧಾನಮಂಡಲದ ವಿವಿಧ ಪ್ರಕ್ರಿಯೆಗಳಿಗೆ ಕಾಗದ ರಹಿತ ವ್ಯವಸ್ಥೆ ಜಾರಿಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿ ವಿಧಾನಮಂಡಲದ ಪ್ರಕ್ರಿಯೆಗಳ ಡಿಜಿಟಲೀಕರಣ ಕೈಗೊಳ್ಳುವ ಕುರಿತು ಸಂಪತ್ತು ಹಾಗೂ ಕರ್ನಾಟಕ ವಿಧಾನಮಂಡಲ್ಗಳ ಸಚಿವಾಲಯಗಳು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದು, 6 ತಿಂಗಳ ಒಳಗೆ ಅನುಷ್ಠಾನಗೊಳ್ಳಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿದರೆ ಅನುಷ್ಠಾನದ 60%ರಷ್ಟು ಪಾಲನ್ನು ಕೇಂದ್ರ ಸರ್ಕಾರ ನೀಡಲಿದೆ. ವಿಧಾನಸಭೆಯ ಡಿಜಿಟಲೀಕರಣಕ್ಕೆ 72 ಕೋಟಿ ರೂಪಾಯಿ ಹಾಗೂ ವಿಧಾನ ಪರಿಷತ್ತಿನ ಡಿಜಿಟಲೀಕರಣಕ್ಕೆ 52 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಡಿಜಿಟಲೀಕರಣದಿಂದ ವಿಧಾನಮಂಡಲದ ಕಲಾಪಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು, ಉತ್ತರಗಳು, ಬಜೆಟ್ ಪ್ರತಿಗಳು, ಮಸೂದೆಗಳ ಪ್ರತಿ, ಮುದ್ರಣ ಸಾಗಾಟ ಮತ್ತು ಅದಕ್ಕೆ ಬಳಸುವ ಕಾಗದದ ವೆಚ್ಚ ಉಳಿಕೆಯಾಗಲಿದೆ ಎಂದು ಯುಟಿ ಖಾದರ್ ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ರಾಜ್ಯ ಸರ್ಕಾರದ ನಿರ್ಧಾರ ರದ್ದುಗೊಳಿಸಲು ಸೂಚನೆ ನೀಡಬೇಕು ಎಂದು ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ಇಂದು ಮನವಿ ಮಾಡಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದೆ. ಪ್ರಕರಣ ಹಿಂಪಡೆದ ನಿರ್ಣಯ ರದ್ದುಗೊಳಿಸಲು ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಳಿಕ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಗಲಭೆ ವೇಳೆ ಪೊಲೀಸರು ಹಾಗೂ ಜಿಲ್ಲಾಧಿಕಾರಿ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಹೀಗಿದ್ದರೂ ಮತ ಬ್ಯಾಂಕಿಗಾಗಿ ಕಾಂಗ್ರೆಸ್ ಸರ್ಕಾರ ಪ್ರಕರಣ ಹಿಂಪಡೆದಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025 ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ. ಇನ್ನು ಹವಾವರ್ತಮಾನ. ಗುರುವಾರದ ವೇಳೆಗೆ ಕೇರಳಂಗೆ ನೈರುತ್ಯ ಮಾನ್ಸೂನ್ ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕೆಲವೆಡೆ ಇಂದು ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಇಂದು ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು, ಅರೆಮಲೆನಾಡು ಭಾಗದಲ್ಲಿ ಕಳೆದ 4 ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ನಗರ, ಲಕ್ಯ, ಸಖರಾಯಪಟ್ಟಣ, ಆಲ್ಡೂರು, ವಸ್ತಾರೆ, ಮಲ್ಲಂದೂರು, ಶೃಂಗೇರಿ, ಕಳಸ ಸೇರಿ ಹಲವೆಡೆ ಗಾಳಿ ಸಹಿತ ಮಳೆಯಾಗುತ್ತಿದ್ದು ಹಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಉರುಳಿ ಬಿದ್ದಿದ್ದು ದುರಸ್ತಿ ಕಾರ್ಯ ಜರುಗುತ್ತಿದೆ. ಮಳೆಯ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಮಳೆಯಿಂದ ಉಂಟಾಗುವ ಅಪಾಯ ಹಾನಿ ತಡೆಗಟ್ಟಲು ತುರ್ತು ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಎದುರಿಸಲು ಜಿಲ್ಲಾಡಳಿತ ಸಕಲ ಸಿದ್ದತೆಯನ್ನು ನಡೆಸಿದೆ. ತಹಸೀಲ್ದಾರ್ ಹಂತದಲ್ಲಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ತುರ್ತು ಪರಿಹಾರ ಕ್ರಮಗಳಿಗಾಗಿ ಒಟ್ಟು 3,25,00,000 ರೂಪಾಯಿ ಲಭ್ಯವಿದ್ದು ಅಗತ್ಯವಿದ್ದಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಇದೇ 4ರಿಂದ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಂಭವನೀಯ ಕೃತಕ ನೆರೆ ಪ್ರವಾಹ ಸೇರಿದಂತೆ ಪ್ರಾಕೃತಿಕ ವಿಕೋಪದಂತಹ ಪರಿಸ್ಥಿತಿಗಳನ್ನು ಎದುರಿಸಲು ಜಿಲ್ಲಾಡಳಿತ ಸಿದ್ದವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 115 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮಂಗಳೂರಿಗೆ ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಿಗೆ ಎಂಜಿನಿಯರ್ಗಳನ್ನು, 223 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒಗಳು, 13 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಖ್ಯಾಧಿಕಾರಿಗಳನ್ನು ಇನ್ಸಿಡೆಂಟ್ ಕಮಾಂಡರ್ಗಳಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಆರೋಗ್ಯ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಇಂದು ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಮತ್ತು ನೇತ್ರದಾನ ನೋಂದಣಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಉದ್ಘಾಟಿಸಿದರು. ಕೊಡಗು ಜಿಲ್ಲೆಯ ಮೂಲಕ ಹಾದುಹೋಗುವ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಸಚಿವಾಲಯದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದ ಬಳಿಕ ಈ ವಿಷಯವನ್ನು ಅವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯಲಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಯಾವುದೇ ಅರ್ಹ ನಾಗರಿಕರನ್ನು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮಳೆಗಾಲದಲ್ಲಿ ಸಾರ್ವಜನಿಕರು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಡೆಂಘಿ, ಚಿಕುನ್ಗುನ್ಯಾ, ಮಲೇರಿಯಾ ಮತ್ತು ಆನೆಕಾಲು ರೋಗಗಳ ವಿರುದ್ಧ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಪ್ರಮಾಣ ವಚನ. ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ. ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈರುತ್ಯ ಮಾನ್ಸೂನ್ ಪ್ರವೇಶ. ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.
3: ಆಕಾಶವಾಣಿ ಹಾಸನ ಎಫ್ಎಂ ಕಂಪನ ಕಂದೂರು 2.2 ಮೆಗಾಹರ್ಟ್ಸ್ಗಳು.

0: ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯ ಸಿದ್ದತೆಗಳು, ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 0817 246 289, ಮತ್ತೊಂದು ಸಂಖ್ಯೆ 0817 245 258.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಮಕ್ಕಳಿಲ್ಲವೇ ಚಿಂತಿಸಬೇಡಿ. ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ 4ನೇ ಕ್ರಾಸ್, KR ಪುರಂ, ಹಾಸನ. ಇದೇ June 8-10 ಜೀವ ಐವಿಎಫ್ ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513 6372 00. ಜೀವ ಐವಿಎಫ್, KR ಪುರಂ, 4ನೇ ಕ್ರಾಸ್, ಹಾಸನ.
3: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಆಯ್ಕೆಯನ್ನು ಮಾಡಿಕೊಂಡಿರತಕ್ಕಂಥ ವಿಷಯ ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯ ಸಿದ್ಧತೆಗಳು. June 1 ಅಥವಾ ಮೊದಲ ವಾರದಲ್ಲಿ ಸಾಮಾನ್ಯವಾಗಿ ಈ ಮುಂಗಾರು ಹಂಗಾಮು ಅನ್ನುವಂಥದ್ದು ಪ್ರಾರಂಭವಾಗುತ್ತೆ. ಅದಕ್ಕೆ ಹಿಂದಿನ ತಿಂಗಳುಗಳಲ್ಲಿಯೇ ನಮ್ಮ ಕೃಷಿಕರು ಕೂಡ ಸಿದ್ಧರಾಗಿರ್ತಾರೆ, ಅವ್ರ ಜೊತೆಗೆ ಕೃಷಿ ಇಲಾಖೆಯೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿರುತ್ತೆ. ಈಗ ಮತ್ತೆ ಮಳೆ ಬೀಳ್ತಾ ಇದೆ. ನಿನ್ನೆ ಮೊನ್ನೆಯಿಂದ ಒಳ್ಳೆ ಮಳೆ ಆಗ್ತಾ ಇದೆ. ಒಂದಷ್ಟು ಆಲೂಗೆಡ್ಡೆಯ ಬಿತ್ತನೆ ಆಗಿದೆ, ಶುಂಠಿಯ ಬಿತ್ತನೆ ಆಗಿದೆ, ಜೋಳದ ಬಿತ್ತನೆಯೂ ಕೂಡ ಆಗಿದೆ. ಇನ್ನೂ ಈ ತಿಂಗಳಲ್ಲಿ ಸಾಕಷ್ಟು ಬೆಳೆಗಳ ಬಿತ್ತನೆ ಆಗಬೇಕಾಗಿದೆ. ಬಿತ್ತನೆಯನ್ನು ನಾವು ಮಾಡಬೇಕು ಅಂತ ಹೇಳಿದರೆ ಸಿದ್ಧತೆಗಳು ಅಷ್ಟೇ ಸಾಕಾಗೋದಿಲ್ಲ, ನಮಗೆ ಪರಿಕರಗಳು ಕೂಡ ಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಗೊಬ್ಬರ ಆಗಿರ್ಬೋದು, ಬಿತ್ತನೆ ಬೀಜ ಆಗಿರ್ಬೋದು

0: ಇತರೆ ಪರಿಕರಗಳಾಗಿರಬಹುದು, ಇವೆಲ್ಲದರ ಅಗತ್ಯ ಇರುತ್ತೆ. ಅದನ್ನು ಪೂರೈಸುವ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಬಹಳ ಮಹತ್ವವಾದಂಥ ಒಂದು ಕೆಲಸವನ್ನು ಮಾಡುತ್ತೆ. ನಮ್ಮ ಕೃಷಿಕರಿಗೆ ಯಾವುದೇ ಪರಿಕರಗಳು ಅಲಭ್ಯವಾಗಬಾರದು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಪ್ರಸ್ತುತ ಯಾವೆಲ್ಲ ಪರಿಕರಗಳು ಎಲ್ಲೆಲ್ಲಿ ನಮಗೆ ಲಭ್ಯ ಇದ್ದಾವೆ, ಎಷ್ಟು ಪ್ರಮಾಣದಲ್ಲಿ ಲಭ್ಯ ಇದ್ದಾವೆ ಅನ್ನುವಂಥದ್ದನ್ನು ತಿಳಿಯುವಂತಹ ಒಂದು ಕಾರ್ಯಕ್ರಮ ಇವತ್ತಿನ ಈ ಒಂದು ನೇರ ಫೋನ್ ಇನ್ ಕಾರ್ಯಕ್ರಮ ಆಗಿದೆ. ಇದರ ಜೊತೆಗೆ ತಮಗೆ ಇರತಕ್ಕಂತಹ ಅನೇಕ ಸಮಸ್ಯೆಗಳನ್ನು ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಗಮನಕ್ಕೆ ತಾವು ತರಬಹುದು, ತಮಗೆ ಏನೆಲ್ಲ ಅಗತ್ಯ ಇದೆ ಅನ್ನುವಂಥದ್ದನ್ನು ಅವರ ಹತ್ರ ಹೇಳಿಕೊಳ್ಳಬಹುದು. ಅದಕ್ಕೆ ಪೂರಕವಾಗಿ ಅವರು ಕೂಡ ಕೆಲಸವನ್ನು ಮಾಡ್ತಾರೆ. ಈ ಒಂದು ಕಾರಣದಿಂದಾಗಿ ನಾವು ಇವತ್ತು ಈ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಕೂಡ ಸಂವಾದವನ್ನು ಮಾಡಬಹುದು. ನೇರವಾಗಿ ಹಾಸನ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಮಾತನಾಡಬಹುದು. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಸಂವಾದವನ್ನು ಮಾಡಲಿಕ್ಕೆ ದೂರವಾಣಿ ಕರೆಗಳನ್ನು ಮಾಡಬೇಕಾಗುತ್ತೆ. ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 246289, ಮತ್ತೊಂದು ಸಂಖ್ಯೆ 245258, ಎಚ್ ಡಿ ಕೋಡ್ ಸಂಖ್ಯೆ 08172. ಆರಂಭದ ಒಂದು 5-10 ನಿಮಿಷಗಳ ಕಾಲ ಪ್ರಸ್ತುತ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ, ಪರಿಸ್ಥಿತಿ ಹೇಗಿದೆ ಅನ್ನುವಂಥ ಒಂದು ಚಿತ್ರಣವನ್ನು ನೀಡಲಾಗುತ್ತೆ. ಆನಂತರ ನಿಮ್ಮ ಕರೆಗಳನ್ನು ಸ್ವೀಕಾರವನ್ನು ಮಾಡಲಾಗುತ್ತೆ. ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ಸಂವಾದವನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದರ್ತಾ ಇದ್ದಾವೆ ಸರ್.
1: ಹೌದು.
0: ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದು ಒಂದು ವಿಮರ್ಶೆಯನ್ನು ಮಾಡಬೇಕು ತಾವು.
1: ಓಕೆ, ಈಗಾಗಲೇ ಜೂನ್ ಮಂತು ಅಂತೇಳಿ ಹೇಳಿದರೆ ಸಾಮಾನ್ಯವಾಗಿ ಕೃಷಿಕರ ತಿಂಗಳು ಅಂತೇಳಿ, ಕೃಷಿ ಚಟುವಟಿಕೆ ಪ್ರಾರಂಭ ಆಗುವಂಥ ತಿಂಗಳು ಅಂತೇಳಿ ಹೇಳ್ಬೋದು. ಆದರೆ ನಮ್ಮ ಹಾಸನದಲ್ಲಿ ಸ್ವಲ್ಪ ಮುಂಚೆನೇ ಪ್ರಾರಂಭ ಆಗಬೇಕಾಗಿತ್ತು. ಕಳೆದ ವಾಡಿಕೆಯ ಹಲವಾರು ವರ್ಷಗಳಿಗೆ ಕಂಪೇರ್ ಮಾಡಿದರೆ ಒಂದಿಷ್ಟು ಮುಂಚೆನೇ ಪ್ರಾರಂಭ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ವಿ. ಕಳೆದ ಸಾಲಿನಲ್ಲಿ ಅಂದರೆ 2025 ಸಾಲಿನೊಳಗೆ ಇದೇ ಮೇ ತಿಂಗಳಲ್ಲಿ ನಮಗೆ ವಾಡಿಕೆಗಿಂತ 165% ಮಳೆ ಜಾಸ್ತಿ ಆಗಿತ್ತು. ಆದರೆ ಈ ವರ್ಷದ ಮೇ ತಿಂಗಳಲ್ಲಿ ನಮಗೆ ಸುಮಾರು, ಮೇ ಒಂದೇ ತಿಂಗಳು ತಗೊಂಡ್ರೆ 37% ಶಾರ್ಟೇಜ್ ಇದೆ, ಮಳೆ ಅಂದರೆ ಡೆಫಿಸಿಟ್ ಕೊರತೆ ಇದೆ. ಇಡೀ ನಾವು ಈಗ ಏನು ಮಾರ್ಚಿಂದ ಮಳೆ ತಗೊಂಡು ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳನ್ನು ಅನಲೈಸ್ ಮಾಡಿ ನೋಡಿದ್ರೆ ನಾವು ಸುಮಾರು 29%ನಷ್ಟು ಮಳೆಯ ಕೊರತೆ ಇದೆ. ಹಾಗಾಗಿ ಒಂದಿಷ್ಟು ಈ ಏನು ಲ್ಯಾಂಡ್ ಪ್ರಿಪ್ರೇಷನ್ ಅಂತೇಳಿ ಹೇಳ್ತೀವಿ, ಭೂಮಿ ಸಿದ್ಧತೆಯನ್ನು ರೈತರು ಮಾಡ್ಕೋಬೇಕು, ಅದು ಸ್ವಲ್ಪ ತಡವಾಗಿದೆ ನಮ್ಮ ಜಿಲ್ಲೆಯಲ್ಲಿ. ಆದರೆ ಇತ್ತೀಚೆಗೆ ಕಳೆದ ವಾರದಲ್ಲಿ ತಾವು ಗಮನಿಸಿದ್ದೀರಿ, ಒಂದಿಷ್ಟು ಮಳೆ ಚೆನ್ನಾಗಾಗ್ತಾ ಇದೆ. ಇವತ್ತು ಕೂಡ ಹಾಸನದಲ್ಲಿ ಒಳ್ಳೆ ಮಳೆ ಆಗಿದೆ, ನಿನ್ನೆ ಮಳೆ ಆಗಿದೆ. ಹಂಗಾಗಿ ಕೃಷಿ ಚಟುವಟಿಕೆ ಹೆಚ್ಚಿಗೆ ಆಗ್ತಾ ಇದೆ. ನಮ್ಮಲ್ಲಿ ಏನು ಬೀಜ ವಿತರಣೆಯನ್ನು ನಾವು ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಮಾಡ್ತಾ ಇದ್ದೇವೆ. ಸಾಕಷ್ಟು ರೈತರು ಬಂದು ಈಗಾಗಲೇ ಬೀಜವನ್ನು ಕೇಳ್ತಾ ಇದ್ದಾರೆ. ಬೀಜ ವಿತರಣೆ ಸುಲಲಿತವಾಗಿ ನಮ್ಮ ಜಿಲ್ಲೆಯ 38 ರೈತ ಸಂಪರ್ಕ ಕೇಂದ್ರಗಳಲ್ಲೂ ನಡೀತಾ ಇದೆ. ಕೃಷಿ ಚಟುವಟಿಕೆಗೆ ಒಂದು ಒಳ್ಳೆ ಪ್ರಾರಂಭ ಸಿಕ್ಕಿದೆ.
0: ಇದುವರೆಗೆ ಬಿತ್ತನೆ ಎಷ್ಟಾಗಿದೆ ಏನು ಅಂತ ಹೇಳಿ ಏನಾದರೂ ಮಾಹಿತಿ?
1: ಬಿತ್ತನೆ ಇಲ್ಲಿವರೆಗೆ ಅಂತ ಏನು ಹೆಚ್ಚಿನ ಬಿತ್ತನೆ ಆಗಿಲ್ಲ,
0: ಯಾಕೆಂದ್ರೆ ಮಳೆ ಕೊರತೆ
1: ಬಂದಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು 7-8 ಸಾವಿರ ಹೆಕ್ಟರ್ನಷ್ಟು ಬಿತ್ತನೆ ಆಗಿದೆ ಅಂತೇಳಿ. ಆದರೆ ವಾಡಿಕೆಯಂತೆ ನಮಗೆ ಇಲ್ಲಿವರೆಗೆ ಸುಮಾರು ಒಂದು 10-15 ಸಾವಿರ ಹೆಕ್ಟರ್ನಷ್ಟು ಬಿತ್ತನೆ ಆಗಬೇಕಿತ್ತು. ಕನಿಷ್ಠಾತಿ ಕನಿಷ್ಠ ಒಂದು 15,000 ಹೆಕ್ಟರ್ ಬಿತ್ತನೆ ಆಗಬೇಕಿತ್ತು ಕಳೆದ ವರ್ಷ ಕಂಪೇರ್ ಮಾಡಿ. ಕಳೆದ ವರ್ಷದಲ್ಲಿ ಮೆಕ್ಕೆಜೋಳದ ಬಿತ್ತನೆ ಆಲ್ಮೋಸ್ಟ್ ಒಂದು 50% ನಮಗೆ ಮೇ ತಿಂಗಳ ಎಂಡ್ ಅಷ್ಟೊತ್ತಿಗೆ ಮುಗ್ದೆ ಹೋಗಿತ್ತು ಅದು ಆ್ಯಕ್ಚುಲಿ. ಆದರೆ ಅಲ್ಲಿ ಕಂಪೇರ್ ಮಾಡಿದರೆ ಸ್ವಲ್ಪ ಹಿಂದೆ ಇದ್ದೇವೆ. ಆದರೆ ಒಟ್ಟಾರೆ ನಮಗೆ ಗುರಿ ಇರತಕ್ಕಂಥದ್ದು ಈ ಮುಂಗಾರಿನಲ್ಲಿ 286,000 ಹೆಕ್ಟರ್ನಷ್ಟು ಬಿತ್ತನೆ ಆಗಬೇಕು ಅಂತೇಳಿ ಅಂತ. ಅಷ್ಟು ಬಿತ್ತನೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇದೆ ಆಗುತ್ತೆ, ಮೇ ಬಿ ಶಿಫ್ಟಿಂಗ್ ಆಫ್ ಕ್ರಾಪ್ ಆಗಿರ್ಬೋದು. ಅಂದರೆ ಒಂದು ಬೆಳೆಯಿಂದ ಮತ್ತೊಂದು ಬೆಳೆಗೆ ರೈತರು ಬಂದಿರ್ಬೋದು. ಉದಾಹರಣೆಗೆ ನಮ್ಮಲ್ಲಿ ಈಗ ಮೇ ತಿಂಗಳಲ್ಲಿ ಮಳೆ ಆಗದಲೇ ಇರೋದ್ರಿಂದ ಈ ಪೂರ್ವ ಮುಂಗಾರು ಬೆಳೆಗಳು ಅಂತೇಳಿ ಏನು ಹೇಳ್ತೀವಿ, ಎಳ್ಳು ಬರಲೇ ಇಲ್ಲ, ಹೆಸರು ಬಹಳ ಕಡಿಮೆ ಆಯಿತು, ಅಲಸಂದೆ ಕಡಿಮೆ ಆಗ್ತಾ ಇದೆ, ತೊಗರಿ ಇಲ್ಲ. ಹಿಂಗಾಗಿ ಈ ಪಲ್ಸ್ ಕ್ರಾಪ್ಸ್ ಅಂತೇಳಿ ಏನು ಹೇಳ್ತೀವಿ ದ್ವಿದಳ ಧಾನ್ಯದ ಬೆಳೆಗಳು, ಅಲ್ಲಿ ಒಂದಿಷ್ಟು ಕಡಿಮೆ ಆಗಿದೆ ಏರಿಯಾ ನಮಗೆ. ಬಟ್ ಆ ಏರಿಯಾ ನಮಗೆ ಬೇರೆ ಬೆಳೆಗಳಿಗೆ, ಮೆಕ್ಕೆಜೋಳದಲ್ಲೋ ರಾಗಿಯಲ್ಲೋ, ಪ್ರಮುಖವಾಗಿ ರಾಗಿಯನ್ನು, ರಾಗಿಯ ಕ್ಷೇತ್ರ ಈ ಸಲ ಹೆಚ್ಚಾಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೇವೆ.
0: ಪೂರ್ವ ಮುಂಗಾರದಲ್ಲಿ ಈ ಸರಿ ಮಳೆನೂ ಕೂಡ ಆಗಲಿಲ್ಲ ಅಲ್ವಾ ಸರ್?
1: ಹೌದು,
0: ಮಳೆನೂ ಆಗಲಿಲ್ಲ, ಹಾಗಾಗಿ
1: ಬಿತ್ತನೆನೂ ಕೂಡ ಬಹಳ ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಬಿತ್ತನೆ ಆಯಿತು ಅನ್ನೋದೊಂದು ಬಿಟ್ಟರೆ ಕೆಲವೊಂದು ಬೆಳೆಗಳನ್ನ ನಾವು ಕಳ್ಕೊಂಡೇ ಬಿಟ್ವಿ. ಉದಾಹರಣೆಗೆ ಒಂದಿಷ್ಟು ಎಳ್ಳು ಇಲ್ಲಿ ಬಿತ್ತನೆ ಆಗ್ತಿತ್ತು, ಆಗಲಿಲ್ಲ. ಹೆಸರು ಸುಮಾರು ಒಂದು 5,000 ಹೆಕ್ಟರ್ನಷ್ಟು ಆಗ್ಬೋದು ಅಂದ್ಕೊಂಡಿದ್ವಿ ಬಿಗಿನಿಂಗಲ್ಲಿ, ಇಲ್ಲ ಅಷ್ಟು ಬರ್ತಾ ಇಲ್ಲ.
0: ಸಿರಿಧಾನ್ಯಗಳದ್ದು ಏನು ಆಗಲಿಲ್ಲ,
1: ಸಿರಿಧಾನ್ಯದ್ದು ಯಾರು ಬಿತ್ತನೆ ಮಾಡಿರೋದು ಇದುವರೆಗೂ ಕಂಡು ಬಂದಿಲ್ಲ. ಇನ್ನು ಸ್ವಲ್ಪ ಸಮಯ ಇದೆ, ಇಲ್ಲ ಅಂತ ಏನಿಲ್ಲ ಸಿರಿಧಾನ್ಯ ಬಿತ್ತೋದಕ್ಕೆ. ಬಟ್ ಎಳ್ಳು ಹೆಸರಿಗೆ ಸಾಕಷ್ಟು ಸಮಯ ಆಗ್ಬಿಡುತ್ತೆ ಈಗಾಗಲೇ. ಸಿರಿಧಾನ್ಯ ಏನಾದರೂ ಒಂದಿಷ್ಟು ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೇವೆ. ಆದರೂ ಒಟ್ಟಾರೆ ನಮ್ದು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅಲ್ಲಿವರೆಗೆ ಅಲ್ಲಿ ತನಕ ಅಂತೂ ಬರೋದಿಲ್ಲ ಅಂತೇಳಿ ಅಂದ್ಕೊಂಡಿದ್ದೇವೆ.
0: ಆತ್ಮೀಯ ಕೇಳುಗರೇ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ಮುಂಗಾರು ಹಂಗಾಮಿನ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳು ಹೇಗಿದ್ದಾವೆ, ಪರಿಸ್ಥಿತಿ ಹೇಗಿದೆ ಅನ್ನುವಂಥ ವಿಚಾರಗಳನ್ನು ತಾವು ತಿಳಿದುಕೊಂಡ್ರಿ. ಈಗ ನಿಮ್ಮ ಕರೆಗಳನ್ನು ನಾವು ಸ್ವೀಕರಿಸ್ತೇವೆ. ನೀವು ಕರೆಗಳನ್ನು ಮಾಡಬಹುದು, ಕರೆಯನ್ನು ಮಾಡಿ ನೇರವಾಗಿ ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಮಾತನಾಡಬಹುದು, ನಿಮ್ಮ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತರಬಹುದು. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ದೂರವಾಣಿ ಸಂಖ್ಯೆಗಳನ್ನು ಒಮ್ಮೆ ಹೇಳ್ತೇನೆ, ನೋಟ್ ಮಾಡಿಕೊಂಡು ತಾವು ಕರೆಯನ್ನು ಮಾಡಬಹುದು. ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 2462 289, ಮತ್ತೊಂದು ಸಂಖ್ಯೆ 2452 258. ದೂರವಾಣಿ ಸಂಖ್ಯೆಗಳನ್ನು ನಾನು ಮತ್ತೊಮ್ಮೆ ಹೇಳ್ತೇನೆ: 2462 289, ಮತ್ತೊಂದು ಸಂಖ್ಯೆ 2452 258. ಎಸ್ಟಿಡಿ ಕೋಡ್ ಸಂಖ್ಯೆ 08172. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ತಾವು ನೇರವಾಗಿ ಮಾತನಾಡಿ. ಇನ್ನು ಅನೇಕ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲೂ ಕೂಡ ನಾವು ಗಮನಿಸಿದ್ದೇವೆ ಸರ್, ಈ ಸಾಲಿನಲ್ಲಿ ಒಂದಷ್ಟು ಮಳೆ ಕೊರತೆ ಆಗ್ಬೋದು ಮುಂಗಾರಿಂದು ಅಂಥೇಳಿ. ಎಷ್ಟರ ಮಟ್ಟಿಗೆ ಕೊರತೆ ಆಗ್ಬೋದು, ಕೊರತೆಯಾದಂತಹ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಏನು ಮಾಡಬೇಕು, ಬೆಳೆ ಪರಿವರ್ತನೆಯನ್ನೇನಾದರೂ ಮಾಡ್ಕೋಬೇಕಾ ಹೇಗೆ?
1: ಈಗ ನೀವು ಎಲ್ನಿನೋ ಅನ್ನೋ ಶಬ್ದ ಕೇಳಿದ್ದೀವಿ, ಬಿಕಾಸ್ ಆಫ್ ಎಲ್ನಿನೋ ಎಫೆಕ್ಟ್ ಈ ವರ್ಷ ಮುಂಗಾರು ಸ್ವಲ್ಪ ಕಡಿಮೆ ಆಗ್ತದೆ ಅಂತೇಳಿ ಈಗಾಗಲೇ ಪ್ರಿಡಿಕ್ಷನಲ್ಲಿ ಬಂದಿದೆ. ಪುಣ್ಯಕ್ಕೆ ಅದು ಇಫ್ ಇಟ್ ಆಸ್ ಕನ್ವರ್ಟೆಡ್ ಇಂಟು ಇದು ಸೂಪರ್ ಎಲ್ನಿನೋ ಏನಾದರೂ ಆಗಿಬಿಟ್ಟಿದ್ರೆ ಇನ್ನೂ ಮಳೆ ಕೊರತೆ ಹೆಚ್ಚಿಗೆ ಆಗ್ತಿತ್ತು. ಪುಣ್ಯಕ್ಕೆ ಅದು ಆಗಿಲ್ಲ, ಎಲ್ನಿನೋ ಎಫೆಕ್ಟ್ ಇದೆ. ಹಂಗಾಗಿ ಒಂದಿಷ್ಟು ಒಂದು ಅಂದಾಜು ಪ್ರಕಾರ ಸುಮಾರು 15%ನಷ್ಟು ಮಳೆ ಕೊರತೆ ಆಗ್ಬೋದು ಅಂತೇಳಿ ಒಂದು ಪ್ರಿಡಿಕ್ಷನ್ ಇದೆ. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಪ್ರಿಡಿಕ್ಷನ್ ಇದೆ. 10-15% ಕೆಲವು ಕಡೆ, 15-20% ತನಕನೂ ಕೆಲವು ಕಡೆ, ಸಾಮಾನ್ಯವಾಗಿ 8-10% ಕೊರತೆ ಆಗೋ ಚಾನ್ಸಸ್ಸು ಭಾಳಷ್ಟು ಭಾಗದಲ್ಲಿ ಇದೆ ಅಂತೇಳಿ ಈಗಾಗಲೇ ಪ್ರಿಡಿಕ್ಷನ್ ಬಂದಿದೆ. ಸ್ವಲ್ಪ ಕೊರತೆ ಆಗ್ಬೋದು. ಇದರ ಹಿನ್ನೆಲೆ ಒಳಗೆ ನಮ್ಮ ರೈತರು ಸ್ವಲ್ಪ ಕಡಿಮೆ ನೀರನ್ನು ಬೇಡುವಂಥ ಬೆಳೆಗಳನ್ನು ಬೆಳಿಬೇಕು ಅಂತೇಳಿ ನಮ್ಮ ರೈತರಲ್ಲಿ ಅದು ಪ್ರಾಕ್ಟೀಸ್ ಇದೆ. ಉದಾಹರಣೆಗೆ ನಮ್ಮಲ್ಲಿ ರೈತರು ಭಾಳಷ್ಟು ಜನ ರಾಗಿಯನ್ನು ಬೆಳೀತಾರೆ, ರಾಗಿಯನ್ನು ಬೆಳ್ಕೋಬೋದು. ಒಂದಿಷ್ಟು ಮೆಕ್ಕೆಜೋಳವನ್ನು ಕೂಡ ಅಂತ ಏನು ಭಾಳಷ್ಟು ನೀರನ್ನು ಬೇಡ್ತಕ್ಕಂಥ ಬೆಳೆ ಅಲ್ಲ, ಅವೆರಡೇ ನಮ್ಮಲ್ಲಿ ಪ್ರಮುಖ ಬೆಳೆ. ಇನ್ನು ಮಿಕ್ಕಿದಂತೆ ತುಂಬ ಮಳೆಯಲ್ಲೇ ಭತ್ತವನ್ನು ಬೆಳೀತಕ್ಕಂಥ ಪ್ರಾಕ್ಟೀಸ್ ನಮ್ಮ ಸಕಲೇಶ್ಪುರ ಭಾಗದಲ್ಲಿ, ಆಲೂರಿನ ಕೆಲವು ಭಾಗದಲ್ಲಿ ಇದೆ. ಅಲ್ಲಿ ಏನಾಗುತ್ತೆ ಅಂತೇಳಿ ಸ್ವಲ್ಪ ಕಾದು ನೋಡ್ತಾ ಇದ್ದೇವೆ. ಅಲ್ಲಿ ಸ್ವಲ್ಪ ಬಿತ್ತನೆ ಆಗೋದೇ ಸ್ವಲ್ಪ ತಡ, ಅಂದರೆ ಭತ್ತ ನಾಟಿ ಆಗೋದು ಸ್ವಲ್ಪ ತಡವಾಗೇ ಆಗುತ್ತೆ. ಅಲ್ಲಿ ಏನಾದರೂ ಕೊರತೆ ಆಗ್ಬೋದು ಬಹುಶಃ. ಅಂಥ ಸಮಯದಲ್ಲಿ ಮೆಕ್ಕೆಜೋಳಕ್ಕೋ ರಾಗಿಗೋ ಮತ್ತು ಫಾಡರ್ ಕ್ರಾಪ್ಸು ಅಲಸಂದೆಯನ್ನು ಕೆಲವರು ಬೆಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ಥರದ ಬೆಳೆಯನ್ನು ಬೆಳ್ಕೊಂಡು ಈ ವರ್ಷ ಆ ಥರದ ಬೆಳೆಯನ್ನು ಬೆಳೆಯೋದು ಒಳ್ಳೆಯದು ಅಂತೇಳಿ ಎಲ್ಲ ರೈತರಲ್ಲೂ ಕೇಳ್ಕೊತಾ ಇದ್ದೀನಿ.
0: ಈ ಎಲ್ನಿನೋ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು ಸರ್ ಇನ್ನೊಂದಷ್ಟು, ಅದು ಏನು ಯಾಕೆ ಬರುತ್ತೆ?
1: ಇಲ್ಲ, ಇದು ಹವಾಮಾನ ಇಲಾಖೆಯವರೇ ಇದಕ್ಕೆ ಸೂಕ್ತವಾಗಿ ಹೇಳ್ತಾರೆ. ಒಂದು ನಿಮಗೆ ಗೊತ್ತಿದೆ ಈಗ ಏನು ಸಮುದ್ರದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸದಲ್ಲಿ ಇದು ಎಫೆಕ್ಟ್ ಆಗ್ತದೆ. ಆ ಕಾರಣಕ್ಕೆ ಈ ವರ್ಷ ನಮಗೆ ಮುಂಗಾರು ಪ್ರವೇಶನೇ ತಡ ಆಗ್ತಾ ಇದೆ. ಈಗ ಅದೇ ಕಾರಣಕ್ಕೆ ನಮಗೆ ಬಹುಶಃ ಮೇ ತಿಂಗಳಲ್ಲಿ ಅತಿ ಕೊರತೆಯನ್ನು ನಾವು ನಮ್ಮ ಹಾಸನದಂಥ ಜಿಲ್ಲೆಯಲ್ಲೂ ಅನುಭವಿಸಿದ್ದೇವೆ ಮತ್ತು ಎಲ್ಲ ರಾಜ್ಯದ ಇತರೆ ಭಾಗಗಳಲ್ಲೂ ಕೂಡ ಆಗಿದೆ. ಎಲ್ಲೋ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಉತ್ತಮವಾದಂಥ ಮಳೆ ಆಗಿದೆ. ಒಟ್ಟಾರೆ ಮುಂಗಾರು ಪ್ರವೇಶನೂ ತಡ ಆಗಿದೆ, ಮಳೆಯ ಪ್ರಮಾಣನೂ ಕೂಡ ಕಡಿಮೆ ಅಂತೇಳಿ ಈ ವರ್ಷ ಆಗೋ ನಿರೀಕ್ಷೆ ಇದೆ.
0: ಆತ್ಮೀಯ ಕೇಳುಗರೆ, ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ.

0: ಇವತ್ತಿನ ವಿಷಯ ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯ ಸಿದ್ಧತೆಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಕೃಷಿ ಇಲಾಖೆಯ ಮುಖ್ಯಸ್ಥರೊಂದಿಗೆ ನೇರವಾಗಿ ಮಾತಾಡಬಹುದು. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 246-28-9, ಮತ್ತೊಂದು ಸಂಖ್ಯೆ 245-258. ಎಸ್ಟಿಡಿ ಕೋಡ್ ಸಂಖ್ಯೆ 08-17-2. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ನೇರವಾಗಿ ಸಂವಾದವನ್ನು ಮಾಡಬಹುದು. ಈಗ ನಿಮ್ಮ ಕರೆಗಳನ್ನು ನಾವು ಸ್ವೀಕರಿಸ್ತೇವೆ. ಕರೆಯನ್ನು ಮಾಡಿ ನೇರವಾಗಿ ನಮ್ಮ ಹಾಸನ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರೊಂದಿಗೆ ಮಾತನಾಡಿ. ಇನ್ನು ಈ ಮೆಕ್ಕೆಜೋಳ ನಮ್ಮ ಜಿಲ್ಲೆಯ ಒಂದು ಪ್ರಧಾನವಾದಂಥ ಬೆಳೆ ಆಗಿಬಿಟ್ಟಿದೆ ಸರ್. ಹೆಚ್ಚು ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೇವೆ. ಕಳೆದ ಸಾರಿ ಅನೇಕ ಸಮಸ್ಯೆಗಳನ್ನು ನಾವು ಅನುಭವಿಸಿದ್ವಿ. ಅದಕ್ಕೆ ಪರಿಹಾರದ ರೂಪದಲ್ಲಿ ಅಥವಾ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಎಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡಿದೆ, ಜಾಗೃತವಾಗಿದೆ?
1: ಓಕೆ, ಕಳೆದ ಬಾರಿ ನಮ್ಮನ್ನು ತೀವ್ರವಾಗಿ ಒಂದಿಷ್ಟು ಕಾಡಿದ್ದು ಅಂತೇಳಿ ಹೇಳಿದರೆ ಮೆಕ್ಕೆಜೋಳದಲ್ಲಿ ಬರತಕ್ಕಂಥ ಬಿಳಿ ಸುಳಿ ರೋಗ ಅಥವಾ ಬೂಜು ರೋಗ ಅಂತೇಳಿ ಏನು ಹೇಳ್ತೀವಿ ಆ ರೋಗ. ಈ ರೋಗ ಏನಿದೆ, ಒಂದು ಬೀಜದಿಂದ ಕೂಡ ಹರಡುತ್ತೆ, ಮಣ್ಣಿನಿಂದ ಕೂಡ ಹರಡುತ್ತೆ, ಮತ್ತು ವಾತಾವರಣದ ಗಾಳಿ ಮುಖಾಂತರನೂ ಕೂಡ ಈ ರೋಗ ಹರಡುತ್ತೆ. ಈಗ ಮಣ್ಣಿನಿಂದ ಬರತಕ್ಕಂಥದ್ದು ಮತ್ತು ಬೀಜದಿಂದ ಗಾಳಿಯಿಂದ ಬರತಕ್ಕಂಥ ರೋಗವನ್ನು ತಡೆಗಟ್ಟೋದು ಒಂದಿಷ್ಟು ಕಷ್ಟ ಸಾಧ್ಯ. ಅದು ವಾತಾವರಣದ ಮೇಲೆ ಡಿಪೆಂಡ್ ಆಗ್ತದೆ, ಹಾಗಾಗಿ ಅದು ಕಷ್ಟ. ಈಗ ನಾವು ಮಾತಾಡ್ತಾ ಹೇಳಿದ್ವಿ, ಈಗ ಸೂಪರ್ ಅಂದರೆ ಎಲ್ನಿನೋ ಬಗ್ಗೆ ಮಾತಾಡಿದ್ವಿ ನಾವು. ಆ್ಯಕ್ಚುಲಿ ಎಲ್ನಿನೋ ಯಾಕಾಗತ್ತೆ ಅಂತೇಳಿ ಹೇಳಿದ್ರೆ ವಾತಾವರಣದಲ್ಲಿ ಟೆಂಪರೇಚರ್ ಜಾಸ್ತಿ ಆಗಿರುತ್ತೆ, ವಾರ್ಮಿಂಗ್ ಆಫ್ ದಿ ಓಸಿನ್ ವಿಲ್ ಟೇಕ್ಸ್ ಪ್ಲೇಸ್ ಅಂತೇಳಿ. ಓಕೆ, ಅದಾಯಿತು ಅಂತೇಳಿ ಹೇಳಿದ್ರೆ ಸರ್ಫೇಸ್ ಟೆಂಪರೇಚರ್ ಆಫ್ ದಿ ಓಸಿನ್ ಜಾಸ್ತಿ ಆಗುತ್ತೆ, ಹಂಗಾಗಿ ವಿಂಡ್ ಸ್ಪೀಡ್ ಕಡಿಮೆ ಆಗ್ತದೆ. ಆ ವಿಂಡ್ ಸ್ಪೀಡ್ ಯಾವಾಗ ಕಡಿಮೆ ಆಗ್ತದೋ ಮಳೆಯನ್ನು ಒತ್ತು ತರತಕ್ಕಂಥ ಗಾಳಿ ಇದು ಕಡಿಮೆ ಆಗ್ತದೆ,
0: ಹಂಗಾಗಿ ತಡ
1: ಆಗುತ್ತೆ ಅಂತೇಳಿ. ಓಕೆ, ಇದು ಒಂದು ಕಾರಣ, ವೈಜ್ಞಾನಿಕ ಕಾರಣ. ಈ ಹಿನ್ನೆಲೆ ಒಳಗೆ ಏನಾಗಿದೆ, ನಾವು ಒಂದಿಷ್ಟು ಕ್ರಮಗಳನ್ನು ಜರುಗಿಸೋ ನಿಟ್ಟಿನೊಳಗೆ ಅಂದರೆ ಇದು ನಮಗೆ ಇದನ್ನು ನಾನು ಏನು ಹೇಳೋದು ಕೊರಟೆ ಅಂತೇಳಿ ಹೇಳಿದರೆ ಈ ರೀತಿ ಆಗಿರೋದ್ರಿಂದ ಒಂದು ರೀತಿ ಈ ರೋಗ ತಡೆಗಟ್ಟೋದಕ್ಕೆ ವಾತಾವರಣನೇ ಅನುಕೂಲ ಮಾಡಿಕೊಟ್ಟಿದೆ. ಓದ್ಸಲಿ ಯಾಕೆ ಅಷ್ಟೊಂದು ರೋಗ ತೀವ್ರವಾಗಿ ಕಾಡ್ತು ಅಂತೇಳಿ ಹೇಳಿದರೆ ಅತಿ ಹೆಚ್ಚು ಮಳೆ ಆಯಿತು ಮೇ ತಿಂಗಳಲ್ಲಿ, 167% ಜಾಸ್ತಿ ವಾಡಿಕೆಗಿಂತ. ಹಂಗಾಗಿ ನಮಗೊಂದಿಷ್ಟು ರೋಗದ ಬಾಧೆ ಜಾಸ್ತಿ ಕಾಣಿಸ್ಕೊತು. ಹಿಂಗಾಗಿ ಈ ಸಲಿಯ ವಾತಾವರಣ ಒಂದಿಷ್ಟು ನಮ್ಗೆ ಅನುಕೂಲ ಮಾಡಿ ಕೊಡಬಹುದು ಒಂದು. ಎರಡನೇದು, ಈ ಬೀಜದಿಂದ ಹರಡುವಂಥ ರೋಗ ಇದಾಗಿರೋದ್ರಿಂದ ಇದನ್ನು ತಡೆಗಟ್ಟೋದಕ್ಕೆ ನಾವು ಏನು ಮಾಡಿದ್ದೀವಿ ಅಂತೇಳಿ ಹೇಳಿದರೆ ನಾವು ಒಂದಿಷ್ಟು ಇದನ್ನು ರೋಗವನ್ನು ತಡೆಗಟ್ಟಬೇಕು ಅನ್ನೋ ಹಿನ್ನೆಲೆಯೊಳಗೆ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದಿಂದ ಅವರ ಸಹಾಯವನ್ನು ಪಡ್ಕೊಂಡು ಏನು ಬೀಜ ವಿತರಣೆಯನ್ನು ಮಾಡ್ತೇವೆ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಸುಮಾರು ಈ ಮುಂಗಾರು ಹಂಗಾಮು ಮುಗಿಯುವಷ್ಟೊತ್ತಿಗೆ ಒಂದು 18,000-20,000 ಕ್ವಿಂಟಾಲ್ ತನಕ ಮೆಕ್ಕೆಜೋಳದ ಸೇಲ್ಸ್ ನಮ್ಮ ಜಿಲ್ಲೆಯಲ್ಲಿ ಆಗುತ್ತೆ.
0: ಓಹೋ,
1: ಒಟ್ಟಾರೆ ಕ್ಷೇತ್ರಕ್ಕೆ ಲೆಕ್ಕ ಹಾಕಿದರೆ ಅಷ್ಟು. ಇದನ್ನು ಒಂದು ರೀತಿ ಅಂದರೆ ಬ್ಯಾಚ್ ಅಂತೇಳಿ ಸೀಡ್ಸ್ ವಿತರಣೆಯಲ್ಲಿ ಒಂದು ವರ್ಡ್ ಇದೆ, ಅಂದರೆ ಸುಮಾರು ಒಂದು 50 ಕ್ವಿಂಟಾಲಿಗೆ ಒಂದು ಬ್ಯಾಚ್ ಅಂತೇಳಿ, ಅರೌಂಡ್ 50 ಕ್ವಿಂಟಾಲ್ಗೆ ಒಂದು ಬ್ಯಾಚ್ ಅನ್ನೋ. ಹಾಗಾಗಿ ಒಂದು 20,000 ಕ್ವಿಂಟಾಲ್ ಅಂತ ಹೇಳಿದ್ರೆ ಒಂದು 400 ಬ್ಯಾಚ್ನಲ್ಲಿ ನಮಗೆ ಸೀಡ್ಸು ಬೇರೆ ಬೇರೆ ಕಂಪ್ನಿಯಿಂದ ಬರುತ್ತೆ. ನಮಗೆ ಸುಮಾರು ಒಂದು 51 ಕಂಪ್ನಿಯವರು ನಮಗೆ ಬೀಜ ಸರಬರಾಜನ್ನು ಮಾಡ್ತಾರೆ, ಮೆಕ್ಕೆಜೋಳದ ಬೀಜ ಸರಬರಾಜು 51 ಕಂಪ್ನಿಯವರು. ಅದರಲ್ಲೂ ಪ್ರಮುಖವಾಗಿ ಒಂದು 14 ಕಂಪ್ನಿಯವರು ಅತಿ ಹೆಚ್ಚು ಮೆಕ್ಕೆಜೋಳದ ಬೀಜ ಸರಬರಾಜನ್ನು ನಮಗೆ ಮಾಡ್ತಾರೆ. ಈ ಎಲ್ಲ ಕಂಪನಿಗಳಿಗೂ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದರೆ ನಿಮ್ಮಲ್ಲಿ ಎಷ್ಟು ಬ್ಯಾಚ್ ಇರುತ್ತಲ್ಲ ಅಷ್ಟು ಬ್ಯಾಚನ್ನು ರೋಗ ಪರೀಕ್ಷೆಗೆ ಒಳಪಡಿಸಬೇಕು. ಎಲ್ಲಿ? ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ತಗೊಂಡೋಗಿ ಆ ಬ್ಯಾಚಿನ ಬೀಜ ಮಾದರಿಗಳನ್ನು ರೋಗ ಪರೀಕ್ಷೆಗೆ ಒಳಪಡಿಸಿ ಅದರಲ್ಲಿ ಪಾಸಾದಂಥ ಬ್ಯಾಚ್ಗಳನ್ನು ಮಾತ್ರ, ಅಂದರೆ ಅಂತಹ ತಳಿಗಳನ್ನು ಅಂತಹ ಬೀಜಗಳನ್ನು ಮಾತ್ರ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟು ಆ ಪ್ರಕಾರ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದಿಂದ ಈಗಾಗಲೇ 401 ಬ್ಯಾಚ್ ತೇರ್ಗಡೆ ಒಂದು ಬಂದಿದೆ, ಅಂದರೆ ಇದರಲ್ಲಿ ಡಿಸೀಸ್ ಫ್ರೀ ಇದೆ ಅಂಥೇಳಿ ಅಂತ ಬಂದಂಥ ಬ್ಯಾಚನ್ನು ನಾವು ಎಲ್ಲ ವಿತರಕರ ಮೂಲಕ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಖಾಸಗಿ ವಿತರಕರು ಕೂಡ ಅಲ್ಲಿ ಏನು ಮಾರಾಟ ಮಾಡ್ತಾರೆ ಅದು ಕೂಡ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದಿಂದ ತೇರ್ಗಡೆ ಒಂದು ಬರಬೇಕು, ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೊಡ್ತಕ್ಕಂಥ ಬೀಜವು ಸಹಿತ ಸದರಿ ಪರೀಕ್ಷೆಯಲ್ಲಿ ಪಾಸಾಗಿ ಬಂದಿರಬೇಕು. ಅಂಥ ತಳಿಗಳನ್ನು, ಅಂತಹ ಬ್ಯಾಚ್ನ ತಳಿಗಳನ್ನು ಮಾತ್ರ ನಾವು ಮಾರಾಟ ಮಾಡೋ ವ್ಯವಸ್ಥೆಯನ್ನು ಹಾಸನ ಜಿಲ್ಲೆಯಲ್ಲಿ ಮಾಡಿಕೊಂಡಿದ್ದೇವೆ.
0: ಸರ್, ಹಾಸನ ಜಿಲ್ಲೆಯಲ್ಲಿ ಮಾತ್ರ ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಸಮಸ್ಯೆ ಇರೋಂಥದ್ದು ಅಥವಾ ಬೇರೆ ಕಡೆ ಇದೆಯಾ?
1: ಹಾಸನ ಜಿಲ್ಲೆಯಲ್ಲಿ ಮಾತ್ರ ಇದು ಅತಿ ಹೆಚ್ಚು ಕಾಣಿಸ್ಕೊಂಡಿದೆ. ಇಲ್ಲಿಯ ವಾತಾವರಣ

0: ಆಗ ಮುಂಗಾರಿಗೂ ಅದೇ, ಹಿಂಗಾರಿಗೂ ಅದೇ. ಈ ಥರ ರೈತರು ಯಾಕೆ ಅಂತೇಳಿ ಹೇಳಿದ್ರೆ, ನಮ್ಮಲ್ಲಿ ಎಲ್ಲ ಹೈನುಗಾರಿಕೆ ಮೇಲೆ ಭಾಳಷ್ಟು ಡಿಪೆಂಡ್ ಆಗಿದ್ದಾರೆ. ಅವ್ರಿಗೆ ಮೇವಿನ ಕೊರತೆ ಆಗಲಾರ್ದಂತೆ ಅವರು ನೋಡ್ಕೋಬೇಕಾಗಿದೆ. ಹಂಗಾಗಿ ಏನು ಮಾಡ್ತಾರೆ, ಮೆಕ್ಕೆಜೋಳವನ್ನು ಯಾವುದೇ ಬೆಳೆ ಪರಿವರ್ತನೆ ಇಲ್ಲದಲೇ ಬೆಳೀತಾ ಇದ್ದಾರೆ. ಅದು ಒಂದು ಕಾರಣ ಆಗ್ತಾ ಇದೆ. ಪ್ರತಿ ಸಲ ಸುಮಾರು ಒಂದು 15 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾವು ಅದೇ ಮೆಕ್ಕೆಜೋಳವನ್ನೇ ಬೆಳೀತಾ ಬಂದರೆ, ಆಮೇಲೆ ಸೀಸನ್ ಬೈ ಸೀಸನ್ನು, ಆಮೇಲೆ ಯಾವುದೋ ಹೊತ್ತಿನಲ್ಲಿ ಇಲ್ಲಿ ಸೋಯಿಂಗ್ ಆಗ್ತದೆ. ಅಂದರೆ ನೀವು ಜನವರಿಲೂ ಸೋಯಿಂಗ್ ಮಾಡ್ತಾರೆ, ಫೆಬ್ರವರಿಲಿ,
1: ವರ್ಷಪೂರ್ತಿ
0: ಎಲ್ಲ ತಿಂಗಳು ಸೋಯಿಂಗ್ ಆಗೋದ್ರಿಂದ
1: ನೀರಾವರಿ ವ್ಯವಸ್ಥೆ ಕೂಡ
0: ಚೆನ್ನಾಗಿದೆ ಅಲ್ಲಲ್ಲಿ. ಹಂಗಾಗಿ ಏನಾಗ್ತಾ ಇದೆ, ಇದು ಆ ಶಿಲೀಂಧ್ರ ಬೆಳೆಯೋದಕ್ಕೆ ಪೂರಕ ವಾತಾವರಣವನ್ನು ನಾವೇ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಈ ಥರದ ವಾತಾವರಣ ಮೈಸೂರಿನ ಕೆಲವು ಭಾಗದಲ್ಲಿ ಇದೆ, ಅಂದರೆ ಸಂಪೂರ್ಣ ಮೈಸೂರಿನಲ್ಲಿ ಇಲ್ಲ, ಮೈಸೂರಿನ ಕೆಲವು ಭಾಗದಲ್ಲಿ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲೇ ಹೆಚ್ಚಾಗಿ ಈ ರೋಗ ಕಾಣಿಸ್ಕೊಂಡಿದೆ ಸರ್.
1: ಇದಕ್ಕೆ ಈಗ ಈ ಬಿತ್ತನೆ ಬೀಜಗಳನ್ನು, ರೋಗರಹಿತ ಬಿತ್ತನೆ ಬೀಜಗಳನ್ನು ಕೊಡುವುದು ಒಂದೇ ಪರಿಹಾರವ?
0: ಅದು ಒನ್ ಆಫ್ ದಿ ಸೊಲ್ಯೂಷನ್, ಅದಕ್ಕೆ ಅದು ಒಂದು ಭಾಗ ಮಾತ್ರ. ಆಗ ನಿಮಗೆ ಮಾತಾಡ್ತಾ ಹೇಳಿದೆ, ರೋಗ ಬೀಜದಿಂದ ಪಸರಿಸುತ್ತೆ ಮತ್ತು ಗಾಳಿಯಿಂದ ಪಸರಿಸುತ್ತೆ ಮತ್ತು ಮಣ್ಣಿನಿಂದ ಕೂಡ ಪಸರಿಸುತ್ತೆ ಅಂತ. ಹಂಗಾಗಿ ನಾವು ಏನ್ ಮಾಡಬಹುದು ಅಂತೇಳಿ ಹೇಳಿದ್ರೆ, ಬೀಜದಿಂದ ಬರತಕ್ಕಂಥ ರೋಗವನ್ನು ತಡೆಗಟ್ಟೋ ನಿಟ್ಟಿನೊಳಗೆ ಏನೆಲ್ಲ ಕ್ರಮಗಳನ್ನು ಜರುಗಿಸ್ಬೋದು ಆ ಕ್ರಮವನ್ನು ನಾವು ಈಗಾಗಲೇ ಜರುಗಿಸಿದ್ದೀವಿ. ಈಗ ಬೀಜದಿಂದ ರೋಗ ಬರುತ್ತೆ ಅನ್ನೋ ಮಾತಂತೂ ದೂರ ಉಳಿತು. ಇದರ ಅರ್ಥ ಮಣ್ಣಿನಿಂದ ಆಗಲಿ ವಾತಾವರಣದಿಂದ ಆಗಲಿ ಬರಬಾರ್ದು ಅಂತೇನಿಲ್ಲ. ಈಗ ಒಂದು ವೇಳೆ ಬಂತು ಅಂತೇಳಿ ಹೇಳಿದರೆ ಸಾಮಾನ್ಯವಾಗಿ ಸ್ವಲ್ಪ ತಡವಾಗಿ ಬರ್ತದೆ, ಅದು ರೈತರಿಗೆ ಅನುಕೂಲ. ಅಂದರೆ ಒಂದು 20 ದಿವಸದ ನಂತರ ಕಾಣಿಸ್ಕೊಳ್ತದೆ. ಬೀಜದಿಂದ ಮೊಳಕೆ ಹೊಡೆಯುವಾಗಲೇ ಆ ರೋಗ ಅಂತೂ ಬರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಬೀಜ ರೋಗರಹಿತವಾಗಿದೆ. ಮುಂದೆ ಒಂದು 20 ದಿವಸದ ನಂತರ ಬಂತು ಅಂತೇಳಿ ಹೇಳಿದರೆ, ಈಗಾಗಲೇ ನಾವು ಸಾಕಷ್ಟು ಪ್ರಚಾರವನ್ನು ಕೊಡ್ತಾ ಇದ್ದೀವಿ, ರೈತರಿಗೆ ಗಮನದಲ್ಲೂ ಕೂಡ ಇದೆ. ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸಬ್ ಅಂತ ಒಂದು ಕೆಮಿಕಲ್ ಇದೆ, ಅದನ್ನು ಬಳಕೆ ಮಾಡಿಕೊಂಡು ರೋಗದ ನಿಯಂತ್ರಣವನ್ನು ಮಾಡಬೇಕು. ಅಥವಾ ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಡೈಫೆನ್ಕೋನಜೋಲ್ ಅಂತೇಳಿ ಇದೊಂದು ರಾಸಾಯನಿಕ ಲಭ್ಯ ಇದೆ, ನಮ್ಮ ಇಲಾಖೆಯಲ್ಲೇ ಲಭ್ಯ ಇದೆ ಸಬ್ಸಿಡಿ ದರದಲ್ಲಿ. ಇದನ್ನು ಉಪಯೋಗಿಸಿ ರೈತರು ರೋಗವನ್ನು ಹತೋಟಿ ಮಾಡ್ಬೋದು ಅಂತೇಳಿ. ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಸೀಡ್ಸನ್ನು ಮಾಡಿರತಕ್ಕಂಥದ್ದು, ಇನ್ನೊಂದು ಹತೋಟಿಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ರೈತರು ಅಂತೇಳಿ ಈಗಾಗಲೇ ನಾವು ರೈತರಲ್ಲಿ ಪ್ರಚಾರ ಮಾಡಿದ್ದೀವಿ. ಇದು ಭಾಳಷ್ಟು ರೈತರ ಗಮನದಲ್ಲೂ ಕೂಡ ಇದೆ.
1: ತಮ್ಮ ಅಭಿಪ್ರಾಯದಲ್ಲಿ ಈ ಮೆಕ್ಕೆಜೋಳಕ್ಕೆ ಪರ್ಯಾಯವಾದಂಥ ಬೆಳೆ ಅದು, ಒಂದು ನಮ್ಮ ಕೃಷಿಕರಿಗೆ ಆದಾಯದಲ್ಲೂ ಕೂಡ ಕಡಿತ ಆಗಬಾರ್ದು, ಮತ್ತು ತಾವೇನು ಹೇಳಿದ್ರಿ ಈ ಮೇವಿಗೋಸ್ಕರ ಹೆಚ್ಚು ಬೆಳೆಯುವಂಥದ್ದು ಇದೆ ಅಂತೇಳಿ, ಮೇವು ಕೂಡ ಆಗಬೇಕು, ಆ ಥರದ್ದು ಯಾವುದಾದ್ರೂ ಪರ್ಯಾಯ ಬೆಳೆಯನ್ನು ಸೂಚನೆ ಮಾಡ್ಬೋದು?
0: ಒಂದು ಈಗ ಮೇವಿಗಂತನೇ ಇರ್ತಕ್ಕಂಥ ಬೆಳೆಗಳು ಏನಿದ್ದಾವೆ, NB21 ಆಗಿರ್ಬೋದು, ಲೂಸರ್ನ್ ಆಗಿರ್ಬೋದು, ಕುದುರೆ ಮೆಂತೆ ಆಗಿರ್ಬೋದು, ಈ ಥರದ ಬೆಳೆಗಳನ್ನು ಕೂಡ ಬೆಳೆಯೋದಕ್ಕೆ ಅವಕಾಶ ಇದೆ. ಬಟ್ ಈ ಬಿಳಿಸುಳಿ ರೋಗಕ್ಕೆ ಸಂಬಂಧಪಟ್ಟಂತೆ ಏನು ಅಂತೇಳಿ ಹೇಳಿದ್ರೆ, ಈಗ ಆಫ್ರಿಕನ್ ಟಾಲ್ ಅನ್ನೋ ಇದನ್ನು ನಮ್ಮ KMF-ನವರು ಎಲ್ಲ ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ. ಈ ರೋಗದ ಮೂಲ ಅಲ್ಲೂ ಇದೆ.
1: ಓಹೋ, ಅಲ್ಲಿಂದ ಬಂತು.
0: ಅಲ್ಲಿಂದ ಬಂತು ಅಂತಂದ್ರೆ ಮೆಕ್ಕೆಜೋಳದಲ್ಲಿ ಮಾತ್ರ ಉಳಿಯೋದಿಲ್ಲ ರೋಗ, ಇದು ಆಫ್ರಿಕನ್ ಟಾಲ್ ಇದಕ್ಕೂ ಕೂಡ ಬರ್ತಾ ಇದೆ. ಹಂಗಾಗಿ ರೈತರು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ರಾಗಿಯನ್ನ ಬೆಳಿಬೇಕು ಅಂತೇಳಿ ನಾನು ಎಲ್ಲರನ್ನು ಕೇಳ್ಕೊತಾ ಇದ್ದೀನಿ. ಒಂದು ಎರಡನೇದು, ಒಂದು ಸೀಸನ್ ಆದರೂ ಅಟ್ಲೀಸ್ಟ್ ಒಂದು ಸೀಸನ್ ಆದರೂ ಬೆಳೆ ಪರಿವರ್ತನೆ ಆಗಬೇಕು. ಈಗ ಖರೀಫಲ್ಲಿ ಬೆಳೆದಿರ್ತೀರಿ, ಅಟ್ಲೀಸ್ಟ್ ರಬಿನಲ್ಲಿ ಒಂದು ಯಾವುದಾದ್ರೂ ದ್ವಿದಳ ಧಾನ್ಯ ಬೆಳೆಯನ್ನು, ಪ್ರಮುಖವಾಗಿ ನಮ್ಮಲ್ಲಿ ಅಲಸಂದೆ ಚೆನ್ನಾಗಿ ಬರ್ತದೆ, ಅಲಸಂದೆ ಬೆಳೆಯನ್ನು ಬೆಳೀತಕ್ಕಂಥದ್ದು. ಮುಂದೆ ಬೇಕಾದ್ರೆ ಮತ್ತೆ ಮೆಕ್ಕೆಜೋಳವನ್ನೇ ಹಾಕ್ಕೊಳ್ಳಿ, ಇಲ್ಲ ಅಂತೇಳಿ ಹೇಳೋದಿಲ್ಲ. ಬೆಳೆ ಪರಿವರ್ತನೆ ಮಾಡೋದೇ ಒಂದು ನಿಜವಾದ ನಮಗೆ ಕಂಟ್ರೋಲ್ ಮೆಜರ್ಗೆ ಬರ್ತಕ್ಕಂಥ ಒಂದು ಕಾರಣ. ಅಂದರೆ ಇದು ಬೇಕಿದ್ದು ನಮಗೆ, ಇದಾಯಿತು ಅಂತೇಳಿ ಹೇಳಿದರೆ ಡಿಸೀಸನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ. ಹಾಗಾಗಿ ರೈತರು ಸ್ವಲ್ಪ ಒಂದು ಬೆಳೆನಾದರೂ ಪರಿವರ್ತನೆ ಮಾಡೋ ರೀತಿಯಲ್ಲಿ ಸ್ವಲ್ಪ ಯೋಚನೆಯನ್ನು ಮಾಡಬೇಕು. ಈಗ ಕೆಲವು ಭಾಗದಲ್ಲಿ ಇದನ್ನು ಬೆಳೀತಾ ಇದ್ದಾರೆ, ಈಗ ತಂಬಾಕು ಬೆಳೀತಾರೆ ನಮ್ಮ ಹೊಳೆ ನರಸೀಪುರ ಭಾಗದಲ್ಲಿ, ಮತ್ತೆ ಅರಕಲಗೂಡು ಭಾಗದಲ್ಲಿ ಬೆಳೀತಾರೆ. ಅದಾದ್ಮೇಲೆ ಮೆಕ್ಕೆಜೋಳವನ್ನು ಬೆಳೆಯೋ ಬದಲು ಅದಾದ್ಮೇಲೆ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಮೆಕ್ಕೆಜೋಳ ಹಾಕ್ತಾ ಇದ್ದಾರೆ. ಮೆಕ್ಕೆಜೋಳ ಹಾಕೋ ಬದಲು ಅಟ್ಲೀಸ್ಟ್ ರಾಗಿ ಬೆಳೆಯನ್ನು ಬೆಳೀತಕ್ಕಂಥದ್ದು, ಯಾವ್ದಾದ್ರು ದ್ವಿದಳ ಧಾನ್ಯ ಬೆಳೆಯನ್ನು ಬೆಳೀತಕ್ಕಂಥದ್ದು, ತೊಗರಿ ಬೆಳೆಯನ್ನು ಬೆಳೆಯೋದಕ್ಕೆ ಅವಕಾಶ ಇದೆ. ನಮ್ಮ ಜಿಲ್ಲೆ ಸೋಯಾಬೀನ್ ಬೆಳೆಯನ್ನು ಕೂಡ ಬೆಳೆಯೋದಕ್ಕೆ ಅವಕಾಶ ಇದೆ. ಇದನ್ನ ನಾವು ಕಳೆದ ಸಾರಿ ಪ್ರಯತ್ನ ಮಾಡಿದ್ವಿ, ಈಗ ಅದಕ್ಕೆ ಯಾಕೋ ಅಷ್ಟಾಗಿ ರೈತರು ಮುಂದೆ ಬರಲಿಲ್ಲ.
1: ಆ
0: ಬೆಳೆಯನ್ನು ಕೂಡ ಬೆಳೆಯೋದಕ್ಕೆ ಸೂಕ್ತ ಆಗಿದೆ. ಕಳೆದ ವರ್ಷ ICAR-ನಿಂದ ಬಂದಂಥ ತಂಡ ಏನಿದೆ ಅದು ನಮಗೆ ಆಲ್ಟರ್ನೇಟಿವ್ ಕ್ರಾಪ್ ಆಗಿ ಸೋಯಾಬೀನನ್ನೇ ಸಜೆಸ್ಟ್ ಮಾಡಿದ್ದಾರೆ ಅವರು. ಇಲ್ಲಿ ನೀವು ಸೋಯಾಬೀನನ್ನು ಬೆಳೆಯೋದಕ್ಕೆ ಅವಕಾಶ ಇದೆ, ನೀವು ಬೆಳಿಬೋದು ಅಂತೇಳಿ ಆ ಬೆಳೆಯನ್ನು ಬೆಳೆಯೋದಕ್ಕೆ ಅವಕಾಶ ಇದೆ. ಆಮೇಲೆ ಪ್ರಮುಖವಾಗಿ ಈಗ ರಾಗಿಗೆ MSP-ನಲ್ಲಿ ತಗೋತಾ ಇದ್ದಾರೆ. ಆಲ್ಮೋಸ್ಟ್ 4,800 ರೂಪಾಯಿ ಸೆಂಟ್ರಲಿಂದನೇ ಬರ್ತಾ ಇದೆ. ಒಂದು 300 ಚಿಲ್ಲರೆ ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ಕೊಡ್ತಾ ಇರೋದ್ರಿಂದ ಆಲ್ಮೋಸ್ಟ್

0: 1,200 ರೂಪಾಯಿ ತನಕನೂ ರೈತರಿಗೆ ಪರ್ ಕ್ವಿಂಟಾಲ್ ಸಿಗ್ತಾ ಇದೆ,
1: ಸಿಗುತ್ತೆ
0: ಸಿಗುತ್ತೆ. ಹಂಗಾಗಿ ಒಳ್ಳೆ ದರನೂ ಸಿಕ್ಕುತ್ತೆ, ಮತ್ತೆ ರಾಗಿ ಮೇವನ್ನು ಮೇವಿಗೂ ಬರ್ತದೆ,
1: ಮೇವಿಗೂ ಬರುತ್ತೆ, ಮತ್ತೆ ಮನೆಗೂ ಕೂಡ ಇವ್ರಿಗೆ
0: ಮನೆಗೂ ಕೂಡ ವರ್ಷ ಪೂರ್ತಿ ಬಳಕೆ ಮಾಡೋದಕ್ಕೆ ಅವಕಾಶ ಇದೆ.
1: ಏನೊಂದು 2-3 ಚೀಲ ಇಟ್ಕೊಂಡ್ರು ಸಾಕು, ವರ್ಷ ಪೂರ್ತಿ
0: ಆಗುತ್ತೆ.
1: ಈಗೆಲ್ಲ ಸಣ್ಣ ಸಣ್ಣ ಕುಟುಂಬಗಳು,
0: ಹೌದು,
1: 2-3 ಜನ 4 ಜನ ಅಷ್ಟೇ ಇರ್ತಾರೆ. ಮೊದಲಾಗೆ ಒಂದು 10 ಚೀಲಗಟ್ಟಲೆ 20 ಚೀಲಗಟ್ಟಲೆ ಇಟ್ಕೋಬೇಕು ಅನ್ನೋ ತರದ್ದು ಕೂಡ ಇರೋದಿಲ್ಲ. ನಮ್ಮ ಮುಂದೆ ಇರುವಂತಹ ಮತ್ತೊಂದು ಸಮಸ್ಯೆ ಸರ್, ಅದನ್ನ ಪ್ರಸ್ತಾಪವನ್ನು ಮಾಡ್ತೇನೆ. ಅದಕ್ಕಿಂತ ಮೊದಲು ಇನ್ನೊಂದ್ಸರಿ ನಮ್ಮ ಕೇಳುಗರಿಗೆ ಹೇಳ್ತಾ ಇದ್ದೇನೆ, ಇವತ್ತಿನ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ದೂರವಾಣಿ ಸಂಖ್ಯೆಗಳು 2462-289, ಮತ್ತೊಂದು ಸಂಖ್ಯೆ 2452-258. ದೂರವಾಣಿ ಸಂಖ್ಯೆಗಳನ್ನು ನಾನು ಮತ್ತೊಮ್ಮೆ ಹೇಳ್ತೇನೆ, 2462-289, ಮತ್ತೊಂದು ಸಂಖ್ಯೆ 2452-258. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನೇರವಾಗಿ ಸಂವಾದವನ್ನು ಮಾಡಿ. ಎಸ್ಟಿಡಿ ಕೋಡ್ ಸಂಖ್ಯೆ 0817-2. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ತಾವು ನೇರವಾಗಿ ಸಂವಾದವನ್ನು ಮಾಡಿ. ಇನ್ನು ಈ ಯುದ್ಧದ ಬಿಸಿ ನಮಗೆ ಬೇರೆ ಬೇರೆ ರಂಗಗಳಲ್ಲಿ ಬಿಸಿಯನ್ನು ಮುಟ್ಟಿಸಿದೆ. ಈ ರಸಗೊಬ್ಬರಗಳ ಪೂರೈಕೆ ಮೇಲೆ ಪರಿಣಾಮವನ್ನು ಬೀರಬಹುದು ಅನ್ನುವಂಥ ಒಂದು
0: ಸುಳಿವು
1: ಇದೆ ಸರ್, ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ?
0: ಸರ್, ಈಗ ಇಲ್ಲಿವರೆಗೂ ಏನು ರಸಗೊಬ್ಬರ ಬಂದಿದೆ, ನಮ್ಮ ಆಸ್ ಪರ್ ಪ್ಲಾನೇ ಬಂದಿದೆ. ಇಲ್ಲಿವರೆಗೂ ಏನು ಬಂದಿದೆ, ಈಗ ಉದಾಹರಣೆಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಟ್ಟಾರೆ ನಮ್ಮ ಮುಂಗಾರು ಹಂಗಾಮಿಗೆ 164,000 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಬೇಕಾಗುತ್ತೆ. ಆ ಪೈಕಿ ಈಗಾಗಲೇ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಅಂತೇಳಿ ಏನು ಹೇಳ್ತೀವಿ, ಏಪ್ರಿಲ್ ತಿಂಗಳಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಏನಿತ್ತು ಅದು ಸುಮಾರು ಒಂದು 30,000-40,000 ಮೆಟ್ರಿಕ್ ಟನ್ನಷ್ಟು ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಇತ್ತು. ಅದರ ನಂತರವೂ ಕೂಡ ಸಾಕಷ್ಟು ಸರಬರಾಜು ಆಗಿದೆ. ಈಗ ಜಿಲ್ಲೆನಲ್ಲಿ ಸುಮಾರು 54,000 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಇದೆ, ಯೂರಿಯಾ ಇದೆ, ಡಿ ಎ ಪಿ ಇದೆ, ಮತ್ತು ಇತರೆ ಕಾಂಪ್ಲೆಕ್ಸ್ ಗೊಬ್ಬರಗಳು ಕೂಡ ಇದೆ, ಎಸ್ ಎಸ್ ಪಿ ಇದೆ, ಈ ಥರದ ಎಲ್ಲ ರಸಗೊಬ್ಬರಗಳು ಕೂಡ ಇದೆ. ಈಗ ಒಂದು ಏನು ಅಂತೇಳಿ ಹೇಳಿದರೆ, ಮೊನ್ನೆ ದಿವಸ ನಮ್ಮ ಕೃಷಿ ಆಯುಕ್ತರೇ ನಮಗೆ ಸಭೆಯನ್ನು ತೆಗೆದುಕೊಂಡಾಗ ಒಂದಿಷ್ಟು ನಮ್ಮ ರಸಗೊಬ್ಬರವನ್ನು ಹೊತ್ತು ತರ್ತಕ್ಕಂಥ ಈ ಹಡಗುಗಳೇನಿದ್ದಾವೆ ಅವು ಒಂದಿಷ್ಟು ಹಾರ್ಮೋಜ್ ಇದರಲ್ಲೇ ಉಳ್ಕೊಂಡಿದ್ದಾವೆ, ಹಳೆ 3 ತಿಂಗಳಿಂದ ಉಳಿದಿದ್ದಾವೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟರು. ಇನ್ನೊಂದಿಷ್ಟು ಬರಬೇಕಾಗಿದೆ, ಬರ್ತದೆ, ಸದ್ಯದಲ್ಲೇ ಬರಲಿದೆ ಅಂತೇಳಿ. ಒಂದೇನು ಅಲ್ಲಿ ಬರೋದು ಸ್ವಲ್ಪ ಏನಾದರೂ ತೀರಾ ತಡ ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಕೊರತೆ ಆಗಬಹುದು, ಆದರೆ ಇದು ದೊಡ್ಡ ಮಟ್ಟದಲ್ಲಿ ಏನು ಕೊರತೆ ಆಗಲಿಕ್ಕಿಲ್ಲ. ಈಗ ಹಂಗಾಗಿ ನಾವು ಈಗ ನಮ್ಮಲ್ಲಿ ಈ ಕಾಂಪ್ಲೆಕ್ಸ್ ರಸಗೊಬ್ಬರ ಏನಿದೆ ಸುಮಾರು 35,000 ಮೆಟ್ರಿಕ್ ಟನ್ನಷ್ಟು ಈಗ ಆಲ್ರೆಡಿ ನಮ್ಮ ಹತ್ರ ಇದೆ, ಅಷ್ಟು ರಸಗೊಬ್ಬರ ಇದೆ. ಒಂದು ಈಗ ಯೂರಿಯಾನೇ ಬೇಕು ಅದು ಬೇಕು ಅಂತೇಳಿ ಕೇಳೋದಕ್ಕಿಂತನೂ ಒಟ್ಟಾರೆ ಸಾರಜನಕದ ಕಂಟೆಂಟನ್ನು ಹೊಂದಿರತಕ್ಕಂಥ ಯಾವುದೇ ರಸಗೊಬ್ಬರವನ್ನು ರೈತರು ಸ್ವಲ್ಪ ಬಳಸಬೇಕಾಗ್ತದೆ. ಈಗ ನೈಟ್ರೋಜನ್ ಯೂರಿಯಾದಲ್ಲೂ ಇದೆ, ಡಿ ಎ ಪಿನಲ್ಲೂ ಇದೆ, ಮತ್ತು ಯಾವ ಈಗ ನಮ್ಮ 20-20-013 ರಸಗೊಬ್ಬರ ತಗೊಳ್ಳಿ ಅಥವಾ 10-26-26 ತಗೊಳ್ಳಿ, 12-32 ಅಂದರೆ 12-32-16 ಈ ರಸಗೊಬ್ಬರ ಏನಿದೆ, ಈ ಥರದ ರಸಗೊಬ್ಬರದಲ್ಲೂ ಸಹಿತ ಸಾರಜನಕ ಇದೆ. ಹಂಗಾಗಿ ಆ ಥರದ ರಸಗೊಬ್ಬರಗಳ ಬಳಕೆಯನ್ನು ಸ್ವಲ್ಪ ಮಾಡ್ಕೋಬೇಕು. ಅದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಸಾರಜನಕದ ಜೊತೆಗೆ ರಂಜಕನೂ ಸಿಕ್ಕುತ್ತೆ, ಪೊಟ್ಯಾಷು ಕೂಡ ಸಿಕ್ಕುತ್ತೆ. ಇದನ್ನು ನಮ್ಮ ರೈತರು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು. ಮಾನ್ಯ ಪ್ರಧಾನಮಂತ್ರಿಗಳೇ ಇಡೀ ದೇಶದ ರೈತರಿಗೆ ಕೊಟ್ಟಿದ್ದಾರೆ, ಒಂದಿಷ್ಟು ಯೂರಿಯಾ ಬಳಕೆಯನ್ನು ಕಡಿಮೆ ಮಾಡಿ ಅಂತೇಳಿ ಆ ರೀತಿ ಕರೆ ಕೊಟ್ಟಿರೋ ಹಿನ್ನೆಲೆ ಒಳಗೆ ಇಲ್ಲೇನು ಶಾರ್ಟೇಜ್ ಆಗುತ್ತೆ ಅನ್ನೋ ಒಂದೇ ಅರ್ಥದಲ್ಲಲ್ಲ, ಯೂರಿಯಾ ರಸಗೊಬ್ಬರವನ್ನು ಹೆಚ್ಚು ಬಳಸಿದಷ್ಟು
1: ಮಿತಿಮೀರಿ
0: ಬಳಕೆ ಆಗ್ತಾ ಇದೆ. ಒಂದು ಏನು ಅಂತೇಳಿ ಹೇಳಿದರೆ ಯೂರಿಯಾದಲ್ಲಿ ಸಾರಜನಕ ಅತಿ ಹೆಚ್ಚಾಗಿದೆ. ಯಾವುದೇ ಸಾರಜನಕವನ್ನು ಭೂಮಿಗೆ ಹಾಕಿದ ಕೂಡಲೇ ಅಥವಾ ಬೆಳೆಗಳಿಗೆ ಹಾಕಿದ ಕೂಡಲೇ ವೆಜಿಟೇಟಿವ್ ಗ್ರೋತ್ ಅಂತೇಳಿ ಏನು ಹೇಳ್ತೀವಿ ಅದು ಜಾಸ್ತಿ ಆಗಿಬಿಡ್ತದೆ. ನೋಡಿದ ತಕ್ಷಣ ಹಸಿರು ಕಾಣ್ತದೆ ರೈತರಿಗೆ, ಒಂದು ಇಲ್ಲ ಗೊಬ್ಬರ ತಕ್ಷಣ ಯೂರಿಯಾನೇ ಹಾಕಬೇಕು, ಯೂರಿಯಾ ಹಾಕಿದ ಕೂಡಲೇ ಸರಿ, ಅದರ ಅರ್ಥ ಅದಲ್ಲ. ನಮಗೆ 3 ಪ್ರಧಾನ ಪೋಷಕಾಂಶಗಳು ಬೇಕು, ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್. ನಮ್ಮ ರೈತರು ಏನು ಕೊಡ್ತಾ ಇದ್ದಾರೆ ಯೂರಿಯಾ, ಅದರಲ್ಲಿ ಬರೀ ಸಾರಜನಕ
1: ಮಾತ್ರ ಇರುತ್ತೆ,
0: ರಂಜಕ ಇಲ್ಲ, ಪೊಟ್ಯಾಷ್ ಇಲ್ಲ, ಮತ್ತು ಸೆಕೆಂಡ್ರಿ ಎಲಿಮೆಂಟ್ಸ್ ಏನು ಹೇಳ್ತೀವಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಸಲ್ಫರ್, ಅದು ಕೂಡ ಇಲ್ಲ. ಇದಲ್ದಲೇ ಸುಮಾರು ನಮಗೆ 12 ಇತರೆ ಮೈಕ್ರೋನ್ಯೂಟ್ರಿಯಂಟ್ ಲಘು ಪೋಷಕಾಂಶಗಳು ಬೇಕಾಗ್ತದೆ. ಜಿಂಕ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಮಾಲಿಬ್ಡಿನಮ್, ಮ್ಯಾಂಗನೀಸ್, ಈ ಥರದ್ದು ಸುಮಾರು 12 ಪೋಷಕಾಂಶಗಳು ಬೇಕಾಗ್ತದೆ. ಅದನ್ನು ಕೂಡ ನಮ್ಮ ರೈತರು ಹೊಲಗಳಿಗೆ ಅಂದರೆ ಭೂಮಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದಷ್ಟು ಯೂರಿಯಾ ರಸಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಿದರೆ ನಮ್ಮ ಬೆಳೆಗೂ ಒಳ್ಳೆಯದು, ನಮ್ಮ ಭೂಮಿಗೂ ಒಳ್ಳೆಯದು, ನಮ್ಮ ಮಣ್ಣಿಗೂ ಒಳ್ಳೆಯದು, ನಮ್ಮ ಆರೋಗ್ಯದ ದೃಷ್ಟಿ

0: ಇಂದನೂ ಕೂಡ ಒಳ್ಳೆಯದು.
1: ಒಳ್ಳೆಯದು
0: ನಮ್ಮ ಆರೋಗ್ಯ ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಂತಾಗ್ತದೆ. ಹಾಗಾಗಿ ಯೂರಿಯಾ ರಸಗೊಬ್ಬರದ ಬಳಕೆಯನ್ನು ಸ್ವಲ್ಪ ಮಟ್ಟಿಗಾದರೂ, ಅಂದರೆ ನಾವಿಲ್ಲಿ ಪೂರ್ತಿ ಕಡಿಮೆ ಮಾಡಿಬಿಡ್ರಿ ಅಂತೇಳಿ ರೈತರಲ್ಲಿ ಕೇಳ್ತಾ ಇಲ್ಲ, ಆಗಲಿ ಬಳಕೆ ಆಗಲಿ ಒಂದಷ್ಟು ಈ ವರ್ಷ ನಾನು ಒಂದು 20% ರಸಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡ್ತೇನೆ, ಯೂರಿಯಾ ರಸಗೊಬ್ಬರದ ಬಳಕೆ ಈ ರೀತಿ ತೀರ್ಮಾನ ಮಾಡಿಕೊಂಡು ಮುಂದಿನ ವರ್ಷ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಲಿ. ಮತ್ತು ಆ ಸಾರ್ವಜನಿಕಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆ ಬೇರೆ ರಸಗೊಬ್ಬರಗಳು ಕೂಡ ಇದ್ದಾವೆ, ಬೇರೆ ಬೇರೆ ಸಾವಯವ ಗೊಬ್ಬರಗಳನ್ನು ನಾವು ಬಳಸ್ಬೋದು, ಎರೆಹುಳು ಗೊಬ್ಬರವನ್ನು ಬಳಸ್ಬೋದು, ಗ್ಲಿರಿಸೀಡಿಯಾ ಪೊಂಗೆಮಿಯಾ ಈ ಥರದ ಬೆಳೆಗಳನ್ನು ಕೂಡ ಸಾರಜನಕದ ಮೂಲವನ್ನಾಗಿ ನಾವು ಬಳಸ್ಕೋಬೋದು. ಬೀಜಾಮೃತ ಜೀವಾಮೃತ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ. ನೈಸರ್ಗಿಕ ಕೃಷಿ ಬಗ್ಗೆ ಸಾಕಷ್ಟು ರೈತರು ಕೆಲವರು ಒಲವನ್ನು ತೋರಿಸ್ತಾ ಇದ್ದಾರೆ. ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡವ್ರಿಗೆ ಯೂರಿಯಾ ಬಳಸಬೇಕು ಅಂತೇಳಿ ಏನಿಲ್ಲ. ಒಟ್ಟಾರೆಯಾಗಿ ಯೂರಿಯಾವನ್ನು ಸಂಪೂರ್ಣ ತೇಜಸ್ವಿ ಅಂತೇಳಿ ಎಲ್ಲೂ ಹೇಳೋ ಪ್ರಶ್ನೆಯೇ ಇಲ್ಲ. ಒಂದಷ್ಟು ಪ್ರಮಾಣವನ್ನು ಕಡಿಮೆ ಮಾಡಿರಿ ಅಂತೇಳಿ ನಾನು ಹಾಸನ ಜಿಲ್ಲೆಯ ಎಲ್ಲ ರೈತರಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ.
1: ಇನ್ನು ಈ ಬಿತ್ತನೆ ಬೀಜ ಸಾಕಷ್ಟು ದಾಸ್ತಾನಿದೆ ಅಂತೇಳಿ ಹೇಳಿದ್ರಿ ಸರ್, ಯಾವೆಲ್ಲ ಬಿತ್ತನೆ ಬೀಜಗಳು ಲಭ್ಯತೆ ಇದೆ ಅದರ ಬಗ್ಗೆ ಒಂದಷ್ಟು ಹೇಳ್ತಾರೆ
0: ಸರ್. ಈಗ ನಮ್ಮಲ್ಲಿ ಪ್ರಮುಖವಾಗಿ ನಿಮಗೆ ಗೊತ್ತೇ ಇದೆ, ಮೂರು ಪ್ರಮುಖ ಬೆಳೆಗಳು ಮೆಕ್ಕೆಜೋಳ, ರಾಗಿ ಮತ್ತು ಭತ್ತ.
1: ಭತ್ತ
0: ಈ ಮೂರು ಬೆಳೆಗಳದ್ದು ಆಯಿತು ಅಂತ ಹೇಳಿದರೆ ಸುಮಾರು ಒಂದು 90% 95% ಆದಂಗೆ. ಅದಕ್ಕೆ ಬೇಕಾದಂಥ ಬೀಜದ ಲಭ್ಯತೆ ನಮ್ಮಲ್ಲಿ ಇದೆ. ಒಂದು ಲೆಕ್ಕಾಚಾರದ ಪ್ರಕಾರ ಹಳೆ ಕಳೆದ 3-4 ವರ್ಷದಲ್ಲಿ ಏನು ನಮ್ಮಲ್ಲಿ ವಿತರಣೆ ಆಗಿರುತ್ತೆ ಅನ್ನೋದನ್ನು ಗಮನಕ್ಕೆ ತಗೊಂಡ್ರೆ ಸುಮಾರು 11,800 ಕ್ವಿಂಟಾಲ್ನಷ್ಟು ಬಿತ್ತನೆ ಬೀಜದ ಅಗತ್ಯತೆ ಇದೆ. ಈಗ ಆಗಲೇ ನಮ್ಮಲ್ಲಿ 13,000 ಕ್ವಿಂಟಾಲ್ ಬಿತ್ತನೆ ಬೀಜ ಲಭ್ಯತೆ ಇದೆ, ದಾಸ್ತಾನು ಮಾಡಿ ಇಟ್ಕೊಂಡಿದ್ದೇವೆ. ಹಂಗಾಗಿ ಬಿತ್ತನೆ ಬೀಜಕ್ಕೂ ಯಾವುದು ಕೊರತೆ ಇಲ್ಲ, ರಸಗೊಬ್ಬರದ್ದು ಯಾವುದೇ ಕೊರತೆ ಇಲ್ಲ. ಒಂದು ಅಪೀಲ್ ನಾವೇನ್ ಮಾಡ್ತಾ ಇದ್ದೇವೆ, ಯೂರಿಯಾ ರಸಗೊಬ್ಬರದ ಬಳಕೆಯನ್ನ ಸ್ವಲ್ಪ ಕಡಿಮೆ ಮಾಡಿ ಅಂತೇಳಿ ಎಲ್ಲ ರೈತರಲ್ಲೂ ಮನವಿಯನ್ನ ಮಾಡ್ತಾ ಇದ್ದೇವೆ. ಎಲ್ಲ ರೈತರು ಒಂದು ಒಂದು ಒಂದು ಮನಸ್ಸಿನಿಂದ ತೀರ್ಮಾನ ಮಾಡಬೇಕು, ನಾನು ನನಗೋಸ್ಕರ, ನನ್ನ ಭಾಗದ ಜನರಿಗೋಸ್ಕರ ಅಥವಾ ನನ್ನ ಮುಂದಿನ ಪೀಳಿಗೆಗೋಸ್ಕರನಾದರೂ ಮಣ್ಣನ್ನು ಉತ್ತಮ ಆರೋಗ್ಯ ದೃಷ್ಟಿಯಲ್ಲಿ ನಾನು ನೋಡ್ಕೋತೀನಿ, ಯೂರಿಯಾ ಬಳಕೆಯನ್ನು ಕಡಿಮೆ ಮಾಡ್ತೇನೆ ಅಂತೇಳಿ ಸ್ವಲ್ಪ ತೀರ್ಮಾನ ಮಾಡೋ ಅಗತ್ಯತೆ
1: ಇದೆ,
0: ಕೂಡಿ ಬಂದಿದೆ, ಮಾಡಬೇಕು.
1: ಒಂದು ಕರೆ ಇದೆ ಸರ್. ನಮಸ್ತೆ. ನಮಸ್ತೆ, ಮಾತನಾಡಿ
2: ಸರ್. ನಾವು ದೊಡ್ಡಗದ್ರೋಳಿಂದ ಹರೀಶ್ ಅಂತ.
1: ಮಾತಾಡಿ ಹರೀಶ್, ಏನು ಸಮಸ್ಯೆ ಇದೆ ಹೇಳಿ
2: ಸರ್. ಅದೇ ಜೋಳ ಎಲ್ಲ ಈಗ ಕೆಂಪುಗೆ ಎಲ್ಲ ಬಿಳಿ ಸುಳಿ ರೋಗ ಬರ್ತಾ ಇದೆಯಲ್ಲ.
1: ಓಹೋ, ಬರ್ತಾ ಇದೆಯಾಗ್ಲೇ?
2: ಇಲ್ಲ, ಈ ವರ್ಷ ಇನ್ನು ಅಂದ್ರೆ ಬಿತ್ತನೆ ಆಗಲ್ಲ ಸರ್, ಇವಾಗ ಆಗ್ತಾ ಇರೋದು ಜೋಳ ನಮ್ಮ ಕಡೆ ಎಲ್ಲ. ಅದಕ್ಕೆ ಏನು ಅದಕ್ಕೆ ಮುಂಜಾಗ್ರತೆ ಏನಾದ್ರು ವಹಿಸ್ಬೋದಾ, ಇಲ್ಲ ಮತ್ತೇನಾದ್ರು ಕಮ್ಮಿ ಆಗುತ್ತಾ ಸರ್ ಈ ವರ್ಷ ಅಂತ ಕೇಳೋಣ.
0: ಹರೀಶ್, ಈಗ ಒಂದು ಏನು ಅಂತ ಹೇಳಿದ್ರೆ, ಬೀಜದಿಂದ ಪಸರಿಸದೆ ಇರೋ ರೀತಿನಲ್ಲಿ ನಾವೇನೆಲ್ಲ ಕ್ರಮಗಳನ್ನು ಜರುಗಿಸ್ಬೋದು, ರೋಗ ಪರೀಕ್ಷೆಗೆ ಒಳಪಡಿಸೇ ಈ ಬೀಜಗಳನ್ನು ನಾವು ಹಾಸನ ಜಿಲ್ಲೆಯಲ್ಲಿ ವಿತರಣೆಯನ್ನು ಮಾಡಿದ್ದೇವೆ. ಅದು ಖಾಸಗಿಯವರಲ್ಲಾಗಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಾಗಿರ್ಬೋದು, ಎಲ್ಲವೂ ಬಿಳಿ ಸುಳಿ ರೋಗಕ್ಕೆ ಪರೀಕ್ಷೆಗೆ ಒಳಪಟ್ಟು ಅದರಲ್ಲಿ ರೋಗ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಬೀಜ ವಿತರಣೆಯನ್ನು ಮಾಡಿದ್ದೇವೆ. ಇದು ನಿಮ್ಮ ಮಾಹಿತಿಗೆ. ಓಕೆ, ಎರಡನೇದೇನು ಅಂತ ಹೇಳಿದರೆ, ಬೀಜದಲ್ಲಿ ರೋಗ ಇಲ್ಲ ಅಂದಾಕ್ಷಣ ಮಣ್ಣಿನಿಂದಾಗಲಿ ಅಥವಾ ಗಾಳಿಯಿಂದಾಗಲಿ ರೋಗ ಬರಬಾರ್ದು ಅಂತೇಳಿ ಏನಿಲ್ಲ. ಹಾಗಾಗಿ ಇದು ಸುಮಾರು ಏನಾದರೂ ನಿಮಗೆ ಬಿತ್ತನೆ ಅಂದರೆ ಮೊಳಕೆ ಹೊಡೆದು ಸುಮಾರು ಒಂದು 15-20 ದಿವಸದಲ್ಲಿ ಏನಾದರೂ ಈ ರೀತಿ ನಿಮಗೆ ಕಾಣಿಸ್ಕೊಳ್ತು ಅಂತೇಳಿ ಹೇಳಿದ್ರೆ, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲೇ ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಅಂತಕ್ಕಂಥ ರಾಸಾಯನಿಕ ಇದೆ. ಓಕೆ, ಅದನ್ನು ಬಳಸಬೇಕು ಅಥವಾ ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಡೈಫೆನ್ಕೋನಜೋಲ್ ಅಂತೇಳಿ ಈ ಎರಡೂ ರೀತಿಯ ಪೆಸ್ಟಿಸೈಡ್ಸ್ ಅಂದರೆ ಪೀಡನಾಶಕಗಳೇನಿದ್ದಾವೆ ಅವು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯ ಇದೆ. ಇದನ್ನು ನೀವು ಬಳಸಿ ರೋಗವನ್ನು ನಿಯಂತ್ರಣ ಮಾಡ್ಬೋದು. ಓಕೆ, ಮುಂಜಾಗ್ರತಾ ಕ್ರಮವಾಗಿ ಏನು ತಗೋಬೇಕು ಕ್ರಮ ನಾವು ತಗೊಂಡಿದ್ದೇವೆ. ಓಕೆ,
1: ಮತ್ತೆ ಯಾರು ಪ್ರಶ್ನೆ ಇದೆಯಾ ಹರೀಶ್?
2: ಇಲ್ಲ ಇಲ್ಲ ಸರ್.
1: ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನು ಈ ಮಳೆ ಈಗ ಸ್ವಲ್ಪ ಆಗ್ತದೆ ಸರ್, ಅಲ್ಲಲ್ಲಿ ಆಗದೆ ಕೊರತೆ ಇದೆ ಅಂತ ಹೇಳಿ ತಾವು ಕೂಡ ಆಗಲೇ ಹೇಳಿದ್ರಿ. ಒಂದು ವೇಳೆ ಕೆಲವು ಭಾಗಗಳಿಗೆ ಮಳೆ ಆಗಿಲ್ಲ ಇನ್ನು ಕೂಡ, ಅಲ್ಲಿಗೆ ಮಳೆ ಆಗಲೇ ಇಲ್ಲ ಅಂತ ಹೇಳಿದರೆ, ಅವರು ಈ ಮುಂಗಾರು ಹಂಗಾಮಿನ ಒಂದು ಬೆಳೆಗಳೇನಿದ್ದಾವೋ ಅವುಗಳನ್ನು ಎಲ್ಲಿವರೆಗೂ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ?
0: ಈ ಮೆಕ್ಕೆಜೋಳವನ್ನು ನಾವು ನೋಡ್ತಾ ಹೋದರೆ ಬೇರೆ ಜಿಲ್ಲೆಯ ಅನುಭವದ ಆಧಾರದ ಮೇಲೆ ನಾನು ಸ್ವಲ್ಪ ಹೇಳ್ತಾ ಇದ್ದೇನೆ. ಜುಲೈ 31 ತನಕ ಬಿತ್ತೋದ್ರಲ್ಲಿ ಏನು ಸಮಸ್ಯೆ ಇಲ್ಲ.
1: ಮೆಕ್ಕೆಜೋಳವನ್ನು
0: ಅಥವಾ ನೀವು ರಾಗಿ ಆಯಿತು ಅಂತ ಹೇಳಿದರೆ ಆಗಸ್ಟ್ 15 ಆಗಸ್ಟ್ 20 ತನಕ ನೀವು ಅಲ್ಲಿ ಬಿತ್ತನೆ ಮಾಡ್ಬೋದು ಅಥವಾ ನಾಟಿ ಮಾಡ್ಬೋದು, ರಾಗಿನ ಏನು ವ್ಯವಸ್ಥೆಯನ್ನು ಮಾಡ್ಕೋಬಹುದು.

0: ಹಂಗಾಗಿ ಇದಕ್ಕೆ ಯಾರೂ ಎದುರೋ ಅಗತ್ಯತೆ ಇಲ್ಲ. ಈಗ ಏನಾಗಿದೆ, ಬಹುಶಃ ಇವತ್ತಿನ ವಾತಾವರಣ ಕಳೆದ ಮೂರ್ನಾಲ್ಕು ದಿವಸದ ವಾತಾವರಣ ನೋಡ್ತಾ ಇತ್ತು ಅಂತ ಹೇಳಿದ್ರೆ
1: ಚೆನ್ನಾಗುತ್ತೆ,
0: ಆಶಾಭಾವನೆ
1: ಮೂಡಿದೆ. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ.
2: ನಮಸ್ತೆ ಸರ್.
1: ನಮಸ್ತೆ. ನಿಮ್ಮ ಹೆಸರು ಹೇಳಿ.
2: ಮಂಜುನಾಥ್ ಅಂಡ್ರಂಗಿ, ಹಸಂತ ಲೋಕ.
1: ಮಾತಾಡಿ ಮಂಜುನಾಥ್, ಏನ್ ಸಮಸ್ಯೆ
2: ಸರ್? ಈಗ ರೋಗರಹಿತ ಮೆಕ್ಕೆಜೋಳದ ಬೀಜ ಕೊಡ್ತೀವಿ ಅಂತ ಇದ್ ಮಾಡಿದ್ರಲ್ಲ ಸರ್, ಹಾಗೆ ನಮ್ಮ ದುದ್ದ ಹೋಬಳಿಗೆ ಅಥವಾ ನಮ್ಮ ಹಾಸನ್ ತಾಲೂಕಿಗೆ ಯಾವ್ದು ಅತ್ಯುತ್ತಮವಾದ ಒಂದಿದು ಮೆಕ್ಕೆಜೋಳದ ತಳಿ, ಅದನ್ನ ಹಾಕ್ಲಿಕ್ಕೆ ಇದೆಯಾ ಸರ್ ಅದು ಬೀಜ?
1: ಅಲ್ಲ, ಈಗ ಈ ಸರಿ ಯಾವ್ದೇ ತಳಿ ಆಗಿರ್ಲಿ, ಯಾವ್ದೇ ಆಗಿರ್ಲಿ, ಎಲ್ಲಾವುದನ್ನು ಕೂಡ ರೋಗರಹಿತವಾಗಿ ಅದನ್ನ ಟೆಸ್ಟ್ ಮಾಡಿ ಕೊಡ್ತಾ ಇದಾರೆ.
0: ನೀವು ಲಭ್ಯ ಇರತಕ್ಕಂತ ನಿಮ್ಮ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂತ ಯಾವುದೇ ಹೈಬ್ರಿಡ್ ಬೀಜವನ್ನ ಬಳಸಿ ನೀವು, ಆಕ್ಚುಲಿ ಅಂದ್ರೆ ಮೆಕ್ಕೆಜೋಳದ ಬೀಜವನ್ನು. ಇದನ್ನ ನಾವು ಯಾವ್ದೇ ಕಂಪ್ನಿದು ಇದನ್ನೇ ಹಾಕಿ ಅದನ್ನೇ ಹಾಕಿ ಅಂತ ಹೇಳಿ ಹೇಳೋದಕ್ಕೆ
1: ಎಲ್ಲವುದನ್ನು ನಮ್ಮ ಹಾಸನ ಜಿಲ್ಲೆಗೆ ಅದು ಬಂದಿದೆ ಅಂತ ಅಂದ್ರೆ ಮೊದಲು ಅದನ್ನ ಟೆಸ್ಟ್ ಮಾಡಿಯೇ ಅದು ರೋಗರಹಿತವೋ ಇಲ್ವೋ ಅನ್ನೋದನ್ನ ಟೆಸ್ಟ್ ಮಾಡಿ ಕಳಿಸಿದ್ದಾರೆ. ರೋಗಕಾರಕಗಳಿದ್ರೆ ಅಂತದನ್ನ ಬರ್ಲಿಕ್ಕೆ ಬಿಟ್ಟಿಲ್ಲ ಇಲ್ಲಿಗೆ.
2: ಮತ್ತೆ ಇನ್ನೊಂದ್ ಪ್ರಶ್ನೆ ಸರ್, ಅದೇ ಯೂರಿಯಾ ಗೊಬ್ಬರ ನಾವ್ ಒಂದ್ ಎಕರೆಗೆ ನಾವ್ ಇಲ್ಲಿ ಮೊನ್ನೆ ಇಲ್ಲಿ ನಮ್ಮ ಮೆಳಗೋಡ್ ಇದ್ರಲ್ಲಿ ಗೊಬ್ಬರದ ಅಂಗಡಿಗೆ ಹೋಗಿ ತಗೊಂಡ್ ಬಂದ್ ಸರ್, ಒಂದ್ ಎಕರೆಗೆ ಒಂದೇ ಮೂಟೆ ಅಂತ ಹೇಳಿ ಇದ್ ಮಾಡಿದ್ರು ಸರ್, ಎಫ್ ಐ ಡಿ ಇದ್ ಮಾಡಿ ಕೊಟ್ಟು ತಗೊಂಡ್ ಬಂದ್ವಿ ಸರ್, ಅದೆಲ್ಲ ಆಧಾರ್ ಕಾರ್ಡ್ ಕೊಟ್ಟು. ಅದಕ್ಕೆ ಏನು ಅಂತ ಸರ್, ಅದು ಒಂದೇನೋ ಇನ್ನೂ ಜಾಸ್ತಿ ಏನಾದ್ರು ಕೊಡ್ತಾರ?
0: ಈಗ ಮಂಜುನಾಥ್, ಈಗ ಸದ್ಯದ ಮಟ್ಟಿಗೆ ಎಕರೆಗೆ ಒಂದ್ ಚೀಲ ಅಂತ ಹೇಳಿ ತೀರ್ಮಾನ ಮಾಡಿರತಕ್ಕಂಥದ್ದು. ಈಗ ನೀವು ಒಂದು ಚೀಲ ಹಾಕಿದ್ರು ಅದರಲ್ಲಿ ನಿಮಗೆ ಸುಮಾರು ಒಂದು 23 ಕೆಜಿಯಷ್ಟು ಸಾರಜನಕ ಬರುತ್ತೆ, ಅದು ನಿಮಗೆ ಸಾಕಷ್ಟು ಆಗುತ್ತೆ. ಒಂದು ನಿಮಗೆ ಎಫ್ ಐ ಡಿ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಬ್ಬ ರೈತನಿಗೆ ಎಷ್ಟು ಜಮೀನಿದೆ ಅನ್ನೋದು ಎಫ್ ಐ ಡಿ ಹಾಕಿದ ಕೂಡಲೇ ಗೊತ್ತಾಗುತ್ತೆ. ಈಗ ಮಂಜುನಾಥ್, ನಿಮ್ಮ ಹೆಸರಿಗೆ 3 ಎಕರೆ ಇದೆಯೋ, 4 ಎಕರೆ ಇದೆಯೋ ಅಥವಾ 20 ಎಕರೆ ಇದೆಯೋ, ಇದು ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಎಫ್ ಐ ಡಿಯನ್ನು ಬಳಕೆ ಮಾಡಿದಾಗ. ಹಂಗಾಗಿ ನಾವು ಈ ಸಲ ಯೂರಿಯಾ ರಸಗೊಬ್ಬರವನ್ನು ಎಫ್ ಐ ಡಿ ಬಳಕೆ ಮಾಡೇ, ಅದಕ್ಕೊಂದು ಆ್ಯಪ್ ಇದೆ, ಎಫ್ ಐ ಡಿ ಹಾಕಿ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಂಗಾಗಿ ನಿಮ್ಗೆ ಎಲ್ಲ ವಿತರಕರು ಇಲ್ಲ ಎಫ್ ಐ ಡಿ ನೀವು ತರಲೇಬೇಕು, ಹಂಗಂದ್ರೆ ನಾವು ಯೂರಿಯಾ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಒಂದು ಯೂರಿಯಾ ರಸಗೊಬ್ಬರದ ಬಳಕೆ ಕಡಿಮೆ ಮಾಡ್ರಿ ಅಂತೇಳಿ ಈಗ ನೀವು ನನ್ನ ಮಾತನ್ನ ಕೇಳ್ತಾ ಇದ್ರೆ, ಈ ಕಾರ್ಯಕ್ರಮ ನಾವೇ ಕೇಳ್ತಾ ಇದ್ದೇವೆ, ಸ್ವಲ್ಪ ಬಳಕೆ ಕಡಿಮೆ ಮಾಡ್ರಿ. ಇದರ ಅರ್ಥ ಪೂರ್ತಿ ಕಡಿಮೆ ಮಾಡ್ರಿ ಅಂತೇಳಿ ಅಲ್ಲ. ಈಗ ನಾವು 2 ತಿಂಗಳು ಆದ್ಮೇಲೆ ಮತ್ತೊಂದು ಅವರಿಗೆ ಅವಕಾಶ ಮಾಡಿಕೊಡಿ ಒಂದು ಚೀಲಕ್ಕೆ ಎಕರೆಗೆ ಅಂತೇಳಿ ಈಗಾಗಲೇ ನಾವು ಅಂದ್ಕೊಂಡಿದ್ದೇವೆ. ಆ ಪ್ರಕಾರ ಆಗುತ್ತದೆ. ಓಕೆ, ಅಂದ್ರೆ ಇದೇ ತಿಂಗಳಲ್ಲೇ ಮತ್ತೊ ಕೇಳಿದ್ರೆ ಕೊಡೋದಿಲ್ಲ. ಇನ್ನು 2 ತಿಂಗಳಿಗೆ ಖಂಡಿತ ಕೊಡ್ತಾರೆ.
1: ಧನ್ಯವಾದ ಮಂಜುನಾಥ್.
2: ಧನ್ಯವಾದಗಳು.
1: ಧನ್ಯವಾದಗಳು. ಆಗ್ಲೇ ತಾವು ಮಾತನಾಡ್ತಿದ್ವಿ ಸರ್, ಬಿತ್ತನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಯವರೆಗೆ ಮಾಡಬಹುದು ಅಂತ ಹೇಳಿ, ತಾವು ರಾಗಿಯನ್ನ ಆಗಸ್ಟ್ 15 ಕೂಡ ಮಾಡಬಹುದು. ಇನ್ನ ಇತರೆ ಬೆಳೆಗಳು ಸರ್?
0: ಇನ್ನ ಇತರೆ ಬೆಳೆಗಳು, ಅದೇ ನಾನು ಮಾತಾಡ್ತಾ ಹೇಳಿದೆ, ಪೂರ್ವ ಮುಂಗಾರು ಬೆಳೆಗಳನ್ನ ಸ್ವಲ್ಪ ಕಳ್ಕೊಂಡು ಬಿಟ್ಟುವ ಅಂತೇಳಿ
1: ಕಳ್ಕೊಂಡಿದ್ದೀವಿ.
0: ಹಂಗಾಗಿ ಆ ಬೆಳೆಗಳನ್ನ ಬಿತ್ತನೆ ಮಾಡಕ್ಕಾಗೋದಿಲ್ಲ, ಎಕ್ಸೆಪ್ಟ್ ಅಲಸಂದೆಯನ್ನ ನಾವು ಬಿತ್ತನೆ ಮಾಡಬಹುದು. ಅಲಸಂದೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಯಾವ್ದೇ ಟೈಮಲ್ಲಿ ಆದ್ರೂ ಬರ್ತದೆ, ಒಂದು ಬೀಜಕ್ಕಾದ್ರೂ ಮಾಡ್ಕೋಬಹುದು, ಅಥವಾ ನಾವು ಅದನ್ನ ಅಲ್ಲೇ ಸಾರಜನಕದ ಮೂಲವಾಗಿ ಅಲ್ಲೇ ರೋಟವೇಟ್ರಿ ಹೊಡೆದು ಮಣ್ಣಿಗೆ ಸೇರಿಸೋದ್ರ ಮುಖಾಂತರ ಸಹಿತ ಅಲಸಂದೆಯನ್ನು ಬೆಳೆಯೋದಕ್ಕೆ ಅವಕಾಶ ಇದೆ. ಇನ್ನು ಮಿಕ್ಕಿದಂತೆ ರಾಗಿಗೆ ಅವಕಾಶ ಇದೆ, ಭತ್ತಕ್ಕೂ ಕೂಡ ಸಾಕಷ್ಟು ಸಮಯದಲ್ಲಿ
1: ಅವಕಾಶ
0: ಇದೆ.
1: ಅದನ್ನ ಒಂಚೂರು ನೋಡ್ಕೊಂಡು ಮಾಡೋದು ಒಳ್ಳೇದು. ತಡ ಆದಂಗೆ 15 ದಿವಸ ತಡ ಆದಂಗೆ ಸ್ವಲ್ಪ ಅಲ್ಪಾವಧಿ ತಳಿಗಳನ್ನು. ಇನ್ನೊಂದು ಕರೆ ಸರ್. ನಮಸ್ತೆ. ನಮಸ್ತೆ
3: ಸರ್. ನಮಸ್ಕಾರ ಸರ್.
1: ನಮಸ್ತೆ.
3: ಕುಮಾರ್ ಅಂತ.
1: ಕುಮಾರ್ ಎಲ್ಲಿಂದ?
3: ಕುಮಾರ್, ನಾನು ಹಾಸನಿಂದಲೇ. ಇಲ್ಲಿ ಮಲಪ್ನಲ್ಲಿ ಜಮೀನಿದೆ.
1: ಮಾತಾಡಿ.
3: ಅದು ಏನಂದ್ರೆ, ಗೊಬ್ಬರ ಯೂರಿಯಾ 3 ತಿಂಗಳು ತಂದಿದ್ದೀನಿ, ಅದಕ್ಕೆ ಇನ್ನೊಂದು ಕಾಳು ಗೊಬ್ಬರ ಅಂತ ಕೊಟ್ಟಿದ್ದಾರೆ ಸರ್. ಮತ್ತೆ ಈ ಸಲ ಇವಾಗ ಕೇಳಿದ್ರೆ ಮತ್ತಿನ್ನೇನಾದ್ರೂ ತಗೊಳ್ಳಿ ಕಾಳು ಗೊಬ್ಬರನ ಅಂತ ಹೇಳ್ತಾರೆ, ಸುಮ್ನೆ ತಗೊಂಡ್ ಅವೆಲ್ಲ ಕಾಸ್ಟ್ಲಿ ಎಲ್ಲಿ ಇಟ್ಕೊಳ್ಳೋಣ?
0: ಇಲ್ಲ ಇಲ್ಲ, ಆ ರೀತಿ ಹೇಳೋದಕ್ಕೆಲ್ಲೂ ಅವಕಾಶ ಇಲ್ಲ, ನಮ್ಮ ಗೈಡ್ಲೈನ್ಸ್ ಅಲ್ಲೂ ಅವಕಾಶ ಇಲ್ಲ.
3: ಈಗ ಯಾತರ ಅಂತ ಗೊಬ್ಬರದ ಅಂಗಡಿಯವರು ಏನೋ ಒಂದು ಸ್ಮಗ್ಲಿಂಗ್ ಕೊಟ್ಟಂಗೆ ಏನೋ ಇದ್ ಮಾಡ್ದಂಗೆ ಯೂರಿಯಾ ಕೇಳಕ್ ಹೋದ್ರೆ ಗಾಂಜಾ ಅಫೀಮ್ ಮಾಡ್ತಾರಲ್ಲ, ಆತರ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದೆ.
0: ಇಲ್ಲ ಇಲ್ಲ, ಒಂದು ಯೂರಿಯಾ ಸ್ವಲ್ಪ ಕಟ್ಟುನಿಟ್ಟಾಗಿ ರೈತರಿಗೆ ತಲುಪ್ಲಿ ಅಂತೇಳಿ ಅದೊಂದೇ ದೃಷ್ಟಿಯಿಂದ ಮಾಡಿದ್ದೀವ ಹೊರ್ತು, ಅದನ್ನ ಕೇಳಿದ ತಕ್ಷಣ ಮತ್ತೊಂದನ್ನ ಯಾವ್ದನ್ನ ಲಿಂಕ್ ಮಾಡೋದು, ಮತ್ತೆ ಅದನ್ನ ಕೊಡೋದು, ಅದ್ ಯಾವ್ದಕ್ಕೂ
3: ಇತ್ತು ಅಂದ್ರೆ ಖುಷಿ ಮಾಡ್ತಾರೆ. ಬರೀ ಯೂರಿಯಾ ಕೇಳಕ್ ಹೋದ್ರೆ ಮಕ್ಕ ಗಂಟು ಮಾಡ್ಕಂಡೆ ಇಲ್ಲಿದೆ
0: ಮಕ್ಕ ಗಂಟು ಮಾಡ್ಕೊಂಡ್ರು ಪರವಾಗಿಲ್ಲ ಕೊಡಿ ಅಂತ ಹೇಳಿ ಅಷ್ಟೇ ನೀವು ಬೇರೆ ಲಿಂಕ್ ಮಾಡೋದಕ್ಕೆ ಅವಕಾಶ ಇಲ್ಲ ಒಂದ್ ವೇಳೆ ಆ ತರದ್ ಯಾವ್ದೇ ಕಂಡು ಬಂತು ಅಂತ ಹೇಳಿದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ನಂಬರ್ ಇರುತ್ತೆ ಮತ್ತೆ ಖಂಡಿತ ಫೋನ್ ಮಾಡಿ
3: ತುಂಬಾ ವರ್ಷದಿಂದ ವ್ಯವಹಾರ ಮಾಡ್ತಾ ಇದೀವಿ ಅವರೇ ಆತ ಈ ತರ ಮಾಡ್ತಾ ಇದಾರೆ ಸರ್
0: ಆಯ್ತು ಈಗ ಅವ್ರ ಹೆಸರು ಹೇಳೋದು ಬೇಡ ಆ ತರದ್ದು ನೀವು ನೇರವಾಗಿ ನೀವು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗೆ ಹಿಂಗಾಗಿದೆ ಅಂತ ತಿಳಿಸಿ ನಾಳೆನೆ ಸರಿಪಡಿಸೋಣ ಅದನ್ನ
1: ಧನ್ಯವಾದ ಕುಮಾರ್ ಕರೆ ಮಾಡಿದ್ದಕ್ಕಾಗಿ ಸರ್ ಯಾವುದೇ ಕೃಷಿ ಪರಿಕರಗಳಾಗ್ಲಿ ಇದನ್ನೇ ಕೊಳ್ಬೇಕು ಅಂತ ಹೇಳಿ ಒತ್ತಡ ಮಾಡುವಂತದ್ದು ಯಾರಿಗೂ
0: ಯಾರಿಗೂ ಅಧಿಕಾರ ಇಲ್ಲ ಅವಕಾಶನೂ ಮಾಡಿಕೊಟ್ಟಿಲ್ಲ ಮಾರ್ಗಸೂಚಿಯಲ್ಲಿ
1: ಬೀಜ ಆಗಿರ್ಬೋದು ರಸಗೊಬ್ಬರ ಆಗಿರ್ಬೋದು ಕೀಟನಾಶಕ ಆಗಿರ್ಬೋದು ಯಾವುದೇ ಆಗ್ಲಿ ಕೃಷಿಕರು ಯಾವ್ದನ್ನ ಇಷ್ಟಪಡ್ತಾರೋ ಅದನ್ನ ಕೊಂಡ್ಕೊಂಡು ಬರೋಂತ
0: ಹಕ್ಕು ಅವರಿಗಿದೆ ಒಂದು ಏನು ಅಂತ ಹೇಳಿದ್ರೆ ಈಗ ಮೆಕ್ಕೆಜೋಳವನ್ನ ಕೊಡುವಾಗ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸ್ವಲ್ಪ ಜಿಂಕ್ ತಗೊಂಡು ಹೋಗ್ರಪ್ಪ ಅಂತ ಹೇಳಿ ಹೇಳ್ತಾರೆ ಅದರ ಅರ್ಥ ನೀನ್ ತಗೊಂಡು ಹೋಗ್ಲೇಬೇಕು ಅಂತಲ್ಲ ಬಟ್ ಏನಂದ್ರೆ ನಮಗೆ ಸಾಮಾನ್ಯವಾಗಿ ನಮ್ಮ ಮಣ್ಣಲ್ಲಿ ಜಿಂಕಿನ ಕೊರತೆ ಅಗತ್ಯ ಇದೆ ಕೊರತೆ ಇರೋದ್ರಿಂದ ನಾವು ಅದನ್ನ ಹಾಕಬೇಕು ಅಥವಾ ಬೋರಾನ್ ಈ ಜಿಂಕ್ ಮತ್ತು ಬೋರಾನ್ ಎರಡರದ್ದು ಕೊರತೆ ನಮಗೆ ಜಾಸ್ತಿ ಇದೆ
1: ಇನ್ನೊಂದು ಕರೆ ಇದೆ ನಮಸ್ತೆ ನಮಸ್ತೆ ಮಾತನಾಡಿ ನಿಮ್ಮ ಪ್ರಶ್ನೆಯನ್ನು ಬೇಕು ಕೇಳಿ ಸಮಯ ಇರ್ತಾ ಇದೆ
4: ನಮಸ್ಕಾರ ಮಂಜುನಾಥ್ ಸ್ವಾಮಿ ದೊಡ್ಡಪುರ ಸರ್ ನಮ್ದು
1: ಮಾತಾಡಿ ಮಂಜುನಾಥ್ ರೇಡಿಯೋ ದೂರ ಬನ್ನಿ ಮಂಜುನಾಥ್ ಏನ್ ಪ್ರಶ್ನೆ ಇದೆ ಬೇಕು ಕೇಳಿ
4: ತೆಂಗಿನ ತೋಟದಲ್ಲಿ ನಾವು ಆಲೂಗಡ್ಡೆ ಹಾಕ್ಬೇಕಿದ್ದೀವಿ ಸರ್
1: ಯಾವ್ದ್ರಲ್ಲಿ
4: ತೆಂಗಿನ ತೋಟದೊಳಗೆ ಆಲೂಗಡ್ಡೆ ಹಾಕ್ಬೇಕಿದ್ದೀವಿ ಹೋದ ಸರ್ ರಾಗಿ ಹಾಕಿದ್ವು ಆ ಭೂಮಿಗೆ ಹಾಕೋದು ಒಳ್ಳೇದ ಹುರುಳಿ ಹಾಕಿದ್ವು ಅದಕ್ಕೆ ಹಾಕೋದು ಒಳ್ಳೇದ
1: ಈಗ ನೆರಳು ಜಾಸ್ತಿ ಇದೆಯಾ ನೆರಳು ಜಾಸ್ತಿ ಇದ್ರೆ ನಿಮ್ಗೆ ಆಲೂಗಡ್ಡೆ ಪ್ರಯೋಜನ ಆಗೋದಿಲ್ಲ ನೀವು ಅಲಸಂದೆ ಹುರುಳಿ ಈ ತರದನ್ನ ಬೆಳ್ಕೋಬಹುದು
0: ಇಲ್ಲ ಈಗ ಆಲೂಗಡ್ಡೆ ಅಂತೂ ಬೇಡ
1: ಪ್ರಯತ್ನ
0: ರಾಗಿ ಪ್ರಯತ್ನ ಮಾಡಿ ಸೋಯಾಬೀನ್ ಏನಾದ್ರೂ ಹಾಕೋದಿತ್ತು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಜೂನ್ 15 ಮ್ಯಾಕ್ಸಿಮಮ್ ನಾವು ಅದನ್ನ ರೆಕಮೆಂಡ್ ಮಾಡೋದೆ ಮೇ ತಿಂಗಳೊಳಗೆ ಮುಗಿಸ್ಬಿಡಿ ಅಂತ ಹೇಳಿ ಅಂತ ಆಯ್ತಾ ಮೇ ಎಂಡಿಗೆ ಬಿತ್ತನೆ ಬೀಜ ನಾವು ಯಾರಾದ್ರೂ ರೈತರು ಕೇಳಿದ್ರೆ ಖಂಡಿತ ತರಿಸ್ಕೊಡ್ತೀವಿ ತರಿಸ್ಕೊಡ್ತೀವಿ
1: ಏನೇಳಿ ಮಂಜುನಾಥ್
0: ಅದೇ ಅದು ಬೇಕಾದಂತ ಕ್ವಾಂಟಿಟಿ ಒಂದ್ ಬ್ಯಾಗ್ ಅಲ್ಲಿ ಬರ್ತದ ಅದು ಆಕ್ಚುಲಿ ಓಕೆ ಈಗ ನಿಮ್ಗೆ 5 KG ಬ್ಯಾಗ್
1: ಬೇಕು ಅಂದ್ರೆ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕ ಮಾಡಿ
0: ಮಾಡಿ ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ತರಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಆಯ್ತು ಥ್ಯಾಂಕ್ ಯು
1: ಧನ್ಯವಾದ ಇವತ್ತು ಮಳೆ ಬಂದ ಕಾರಣಕ್ಕೆ ಸ್ವಲ್ಪ ಗುಡುಗು ಸಿಡ್ಲು ಇತ್ತು ಸರ್ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಹಾಗಾಗಿ ನಮ್ಗೆ ಆರಂಭದಲ್ಲಿ ಹೆಚ್ಚು ಕರೆಗಳು ಬರಲಿಲ್ಲ ಕಡೆಯದಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ 30 ಸೆಕೆಂಡಲ್ಲಿ ಹೇಳಿ
0: ಓಕೆ ಯೂರಿಯಾ ಬಳಕೆ ರಸಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಿ ಯಾರು ಎದೆಗೊಂದು ಪ್ರಶ್ನೆ ಇಲ್ಲ ರಸಗೊಬ್ಬರ ಸಾಕಷ್ಟು ಲಭ್ಯತೆ ಇದೆ ಬೀಜದ ಲಭ್ಯತೆ ಸಾಕಷ್ಟು ಇದೆ ಮತ್ತು ಬಿಳಿಸುಳಿ ರೋಗದ ಪ್ರಶ್ನೆ ಇಲ್ಲ ಆದರೂ ವಾತಾವರಣದಿಂದ ಬಂತು ಅಂತೇಳಿ ಹೇಳಿದರೆ ಏನು ಹತೋಟಿ ಕ್ರಮಗಳನ್ನು ಜರುಗಿಸಬೇಕು ಅಂತೇಳಿ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಅದರ ಸಹಾಯಕ್ಕೆ ನಾವಿದ್ದೀವಿ ಕೃಷಿ ಇಲಾಖೆ ಇದೆ ಸರ್ಕಾರ ಇದೆ ಯಾರು ಎದೆಗುಂದದೆ ಬಹಳ ಖುಷಿಯಿಂದ ಈಗ ಮುಂಗಾರು ಒಂದು ಒಳ್ಳೆ ಚಾಲನೆಯನ್ನು ಕೊಟ್ಟಿದೆ ಒಂದು ನಿರೀಕ್ಷೆ ಮಾಡೋಣ ಅತ್ಯುತ್ತಮವಾದ ಮುಂಗಾರು ಆಗುತ್ತೆ ನಮ್ಮ ಜಿಲ್ಲೆಗೆ ಅಂತೇಳಿ ಎಲ್ರಿಗೂ ಒಳ್ಳೇದಾಗಲಿ ರೈತರಿಗೆ
1: ಒಳ್ಳೇದು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿ ಇಲಾಖೆ ಮುಂಗಾರು ಹಂಗಾಮಿಗೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ನಮ್ಮ ಕೃಷಿಕರು ಯಾವೆಲ್ಲ ಬೆಳೆಗಳನ್ನು ಮಾಡಬಹುದು ತಡ ಆದರೆ ಯಾವುದನ್ನು ಮಾಡಬೇಕು ಮತ್ತು ಬೇಗ ಆದರೆ ಯಾವ ತಳಿಗಳನ್ನು ಬಳಕೆಯನ್ನು ಮಾಡ್ಕೋಬಹುದು ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಟ್ರಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ರಿ ತಮಗೆ ಹಾಗೂ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು ಧನ್ಯವಾದ
0: ನಮಸ್ತೆ ಸರ್
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಹಾಸನ
7: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
7: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ
8: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸ್
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-4233
10: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸವಾಲುಗೊಳಿಸಿ ಷರತ್ತುಗಳು ಅನ್ವಯಿಸುತ್ತವೆ ಜಿಆರ್ಪಿ ಜುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ
11: ಇದುವರೆಗೆ ಕಿಸಾನ್ ವಾಣಿ ಪ್ರಸಾರವಾಯಿತು. ಈಗ ಸಮಯ 7:34 ಇದೆ. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
12: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
13: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತ ಮತ್ತು ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟದ ಪಾತ್ರವಿಲ್ಲ ಎಂದು ಭಾರತ ಪ್ರತಿಪಾದಿಸಿದೆ. ಗಡಿ ವಿಷಯಗಳ ಎಲ್ಲ ಅಂಶಗಳನ್ನು ನಿಭಾಯಿಸಲು ಸ್ಥಾಪಿತ ದ್ವಿಪಕ್ಷೀಯ ಕಾರ್ಯವಿಧಾನಗಳು ಇವೆ. ಭಾರತ ನೇಪಾಳ ಗಡಿಯ ಸುಮಾರು ಶೇಕಡ 98% ಭಾಗವನ್ನು ಗುರುತಿಸಲಾಗಿದ್ದರೂ ಕೆಲವು ಬಗೆಹರಿದ ಭಾಗಗಳು ಇವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಪಾಕಿಸ್ತಾನ ಐರೋಪ್ಯ ಒಕ್ಕೂಟದ ಜಂಟಿ ಹೇಳಿಕೆಯಲ್ಲಿ ಮಾಡಲಾದ ಅನಗತ್ಯ ಉಲ್ಲೇಖಗಳನ್ನು ಭಾರತ ತಿರಸ್ಕರಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗಗಳಾಗಿವೆ. ಅಂತಹ ವಿಷಯಗಳಲ್ಲಿ ಯಾವುದೇ ಹಕ್ಕು ಇಲ್ಲದವರು ಯಾವುದೇ ಹೇಳಿಕೆ ನೀಡುವುದನ್ನು ತಡೆಯಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರಧಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಲ್ಕಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವಂತಹ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ದ ಮೂಲಸೌಕರ್ಯ ಅಭಿವೃದ್ದಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ದ ಮೂಲಸೌಕರ್ಯ ಅಭಿವೃದ್ದಿ ವಿಭಾಗದಲ್ಲಿ ಹಾಗೂ ಹಲ್ಕಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಆಫ್ರಿಕಾದ ಉಪಾಧ್ಯಕ್ಷ ಶಿಪೋ ಕೋಸಾ ಪೌಲಸ್ ಮಾಷಾ ತಿಲೆ ಅವರು ಇಂದು ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಸರ್ಕಾರದ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳನ್ನು ಒಳಗೊಂಡಂತಹ ಉನ್ನತ ಮಟ್ಟದ ನಿಯೋಗ ಆಗಮಿಸಿತ್ತು. ಉಭಯ ನಾಯಕರು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸುವ ಕುರಿತು ಚರ್ಚೆಯನ್ನು ನಡೆಸಿದರು. ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಸಹಕಾರ, ಕೌಶಲ್ಯಾಭಿವೃದ್ದಿ ಮತ್ತು ಉಭಯ ದೇಶಗಳ ಜನರ ನಡುವಿನ ಸಂಬಂಧವನ್ನು ವೃದ್ಧಿಸುವ ಬಗ್ಗೆ ಗಮನಹರಿಸಲಾಯಿತು. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸುವ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ತಮಿಳುನಾಡು ಮತ್ತು ಕೇರಳ ವ್ಯಾಪ್ತಿಯ ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂಕೋರ್ಟ್ ಕಾಲಮಿತಿಯ ಒಳಗೆ ತೆರವು ಕಾರ್ಯಾಚರಣೆ ನಡೆಸುವಂತೆ ಆದೇಶ ನೀಡಿದೆ. ಈ ಕುರಿತು ಆದ್ಯತೆಯ ಮೇರೆಗೆ ಸಮಗ್ರ ಯೋಜನೆಯನ್ನು ಸಿದ್ದಪಡಿಸಿ ಅನುಷ್ಠಾನಗೊಳಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಉಭಯ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಅಲ್ಲದೆ ಒತ್ತುವರಿದಾರರೆಂದು ಗುರುತಿಸಲಾದಂತಹ 118 ಹಾಲಿ ಮತ್ತು ನಿವೃತ್ತ ಸರ್ಕಾರಿ ನೌಕರರ ವಿರುದ್ದ ಶಿಸ್ತು ಹಾಗೂ ಕಾನೂನು ಕ್ರಮ ಜರುಗಿಸುವಂತೆ ಸೂಚನೆ ನೀಡಲಾಗಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠ ಈ ಹಿಂದೆ ಹೈಕೋರ್ಟ್ ಮತ್ತು ಸುಪ್ರೀಂಕೋರ್ಟ್ ನೀಡಿದ ಆದೇಶಗಳ ಹೊರತಾಗಿಯೂ ದಶಕಗಳಿಂದ ಒತ್ತುವರಿ ಮುಂದುವರೆದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಆ ಪ್ರದೇಶದ ಪರಿಸರ ಮರುಸ್ಥಾಪನೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ಜರ್ಮನಿಯ ತುರಿಮ್ಗಿಯಾ ಪ್ರಾಂತ್ಯದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ಅವರು ನವದೆಹಲಿಯಲ್ಲಿ ಇಂದು ಕ್ವಾಂಟಮ್ ಸಂವಹನ, ಫೋಟೋನಿಕ್ಸ್ ಮತ್ತು ಉದ್ಯಮ ಆಧಾರಿತ ಡೀಪ್ಟೆಕ್ ಸಹಭಾಗಿತ್ವದ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಭಾರತ ಇಂದು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದ್ದು ಜೈವಿಕ ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಜಲತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಅಂತಾರಾಷ್ಟೀಯ ಸಹಯೋಗಕ್ಕಾಗಿ ವ್ಯಾಪಕ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ಜರ್ಮನಿ ದೇಶಗಳು ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾದ ಪಾಲುದಾರಿಕೆಯನ್ನು ಹೊಂದಿವೆ. ಉಭಯ ರಾಷ್ಟಗಳ ನಡುವಿನ ವೈಜ್ಞಾನಿಕ ಸಹಯೋಗದ ದ್ವಿಪಕ್ಷೀಯ ಬಾಂಧವ್ಯದ ಪ್ರಬಲ ಸ್ತಂಭಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸಂಶೋಧನೆ, ನಾವೀನ್ಯತೆ ಹಾಗೂ ಕೈಗಾರಿಕಾ ಅಭಿವೃದ್ಧಿಯ ಮುಂಚೂಣಿ ಕ್ಷೇತ್ರಗಳಲ್ಲಿ ನೂತನ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂಥ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ 5 ಪ್ರಮುಖ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯ ಈ ತಿಂಗಳ 15 ವಿಸ್ತರಿಸಿದೆ. ಆರೋಪಿಗಳ ಬಂಧನ ಅವಧಿ ವಿಸ್ತರಿಸುವಂತೆ ತನಿಖಾ ಸಂಸ್ಥೆ ಸಿಬಿಐ ಸಲ್ಲಿಸಿದಂಥ ಮನವಿಯನ್ನು ವಿಶೇಷ ನ್ಯಾಯಾಲಯ ಪುರಸ್ಕರಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ 2 ಭೌತಶಾಸ್ತ್ರ ಉಪನ್ಯಾಸಕರು ಹಾಗೂ ಒಬ್ಬ ವೈದ್ಯರನ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಿಬಿಐ ಇದುವರೆಗೆ ಒಟ್ಟು 13 ಮಂದಿಯನ್ನು ಬಂಧಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ May 3 ನಡೆದಿದಂತಹ ನೀಟ್ ಪರೀಕ್ಷೆಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ರದ್ದುಪಡಿಸಿದ್ದು ಬರುವ June 21 ಮರುಪರೀಕ್ಷೆ ನಡೆಯಲಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯುಮಿನ್ ಆಂಗ್ ಹ್ಯಾಂಗ್ ಅವರು ತಮ್ಮ 4 ದಿನಗಳ ಭಾರತ ಪ್ರವಾಸದ ಅಂಗವಾಗಿ ಇಂದು ಮುಂಬೈಗೆ ಆಗಮಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಮ್ಯಾನ್ಮಾರ್ ಅಧ್ಯಕ್ಷರನ್ನು ಸ್ವಾಗತಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ವಿವಿಧ ಉದ್ಯಮ ಮತ್ತು ವಾಣಿಜ್ಯ ರಂಗದ ಸಂವಾದಗಳಲ್ಲಿ ಭಾಗಿಯಾಗಿದ್ದರು. ಇಂದು ಲೋಕಭವನದಲ್ಲಿ ಅವರ ಗೌರವಾರ್ಥವಾಗಿ ಆಯೋಜನೆ ಮಾಡಲಾದಂತಹ ವಿಶೇಷ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಉಪಸ್ಥಿತರಿರಲಿದ್ದಾರೆ. ಕೇರಳ ವಿಧಾನಸಭೆಯ ಉಪಸಭಾಪತಿಯಾಗಿ ಕಾಂಗ್ರೆಸ್ ನಾಯಕಿ ಶಾನಿಮೋಲ್ ಉಸ್ಮಾನ್ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಅವರು 99 ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾದರು. ಇವರ ವಿರುದ್ದ ಸ್ಪರ್ಧಿಸಿದ್ದಂತಹ ವಿರೋಧ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಮೊಯ್ಸಿನ್ 34 ಮತಗಳನ್ನು ಪಡೆದರು. ಬಿಜೆಪಿಯ 3 ಶಾಸಕರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದರು. ಇಂಗ್ಲೆಂಡ್ನ ಟೌನ್ನ ಕೂಪರ್ ಅಸೋಸಿಯೇಟ್ಸ್ ಕೌಂಟಿ ಮೈದಾನದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು 3ನೇ ಮತ್ತು ಅಂತಿಮ ಟಿ20 ಅಂತಾರಾಷ್ಟೀಯ ಪಂದ್ಯ ಜರುಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಆರಂಭವಾಗಲಿದೆ. ಪ್ರಸ್ತುತ 2 ತಂಡಗಳು 1-1 ಅಂತರದಿಂದ ಸಮಬಲವನ್ನು ಹೊಂದಿವೆ. ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಚಾಲಿತ ಹೆದ್ದಾರಿಗಳ ಅಭಿವೃದ್ಧಿಯ ಮೂಲಕ ಭಾರತ ಸ್ಮಾರ್ಟ್ ಸಂಪರ್ಕಿಸ ಮತ್ತು ಸುಸ್ಥಿರ ಚಲನಶೀಲತೆಯ ನೂತನ ಯುಗದತ್ತ ಸಾಗುತ್ತಿದೆ ಎಂದು ವಿದ್ಯುತ್ ವಾಹನಗಳ ರಾಷ್ಟೀಯ ಹೆದ್ದಾರಿಗಳ ನಿರ್ದೇಶಕ ಅಭಿಜಿತ್ ಸಿನ್ಹಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಭಾರತದ ವಿದ್ಯುತ್ ಚಲನಶೀಲ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದರ ಜೊತೆಗೆ ಚಲನಶೀಲತೆಯ ಸುಲಭತೆ, ರಸ್ತೆ ಸುರಕ್ಷತೆ ಮತ್ತು ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. ಎನ್ಎಚ್ಇವಿ 2018-19 ದೇಶದ ಮಾದರಿ ವಿದ್ಯುತ್ ಹೆದ್ದಾರಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಪ್ರಸ್ತಾವಿತ ಹೆದ್ದಾರಿ ಪರಿಸರ ವ್ಯವಸ್ಥೆಯು ಸುರಕ್ಷಿತ, ಹೆಚ್ಚು ಪರಿಣಾಮಕಾರಿ ಮತ್ತು ತಂತ್ರಜ್ಞಾನ ಚಾಲಿತ ಸಾರಿಗೆ ಜಾಲಗಳನ್ನು ರಚಿಸಲು ವಿದ್ಯುತ್ ಚಾರ್ಜಿಂಗ್ ಮೂಲಸೌಕರ್ಯ, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ತುರ್ತು ಪ್ರಕ್ರಿಯೆ ಕಾರ್ಯವಿಧಾನಗಳನ್ನು ಸಂಯೋಜಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ 3ನೇ ರಾಷ್ಟದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಕಂಪನಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಇದೀಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ.
4: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಪಿ ಬಾಲ್ ಸುಬ್ರಹ್ಮಣ್ಯಂ ಅವರು ಹಾಡಿರುವ ಆಟೋ ರಾಜ ಚಿತ್ರದ ಗೀತೆಯನ್ನ ಕೇಳಿ. ಗೀತೆಯನ್ನು ಬರೆದಿದ್ದಾರೆ ಜಿ ಉದಯಶಂಕರ್, ರಾಗ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಶ್ರೀಗಂಧ ಚಿತ್ರದ ಗೀತೆಯನ್ನು ಮನು ಮತ್ತು ಎಸ್ ಜಾನಕಿಯವರ ಸ್ವರಗಳಲ್ಲಿ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರ ಗೀತೆ ಚಿತ್ರ ಭರ್ಜರಿ ಭೇಟೆ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಕಪ್ಪನ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ.

ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಹಾಸನದ ಡಿ ಶಿವಮ್ಮ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

0: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಿ ಶಿವಮ್ಮ ಅವರು. ಇವರು ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡು ಎಲ್ಲೇ ಅನ್ಯಾಯಗಳು ನಡೆದ್ರೂ ಅವರ ಒಂದು ದಿಟ್ಟ ನಿಲುವು ಮತ್ತು ಧ್ವನಿ ಇರುತ್ತೆ. ಮತ್ತೆ ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಅನೇಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರ್ತಾರೆ. ಅವರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಲಿಕ್ಕೆ ನಮಗೂ ಸಂತೋಷ ಆಗ್ತಿದೆ. ಮೇಡಮ್ ನಮಸ್ಕಾರ.
1: ನಮಸ್ತೆ ಮೇಡಮ್,
0: ಕಾರ್ಯಕ್ರಮಕ್ಕೆ ಸ್ವಾಗತ. ಡಿ ಶಿವಮ್ಮ ಅವರದು ಊರು ಯಾವ್ದು?
1: ಮೇಡಮ್ ನಂದು ಹಾಸನ್ನೇ, ನಿಟ್ಟು ಪ್ಲೇಸ್.
0: ಹಾಸನದಲ್ಲೇ ಹುಟ್ಟು ಬೆಳೆದಿರೋದು? ಓದು
1: ಓದೆಲ್ಲ ಹಾಸನ್.
0: ಹಾಸನದಲ್ಲೇ ಎಲ್ಲೆಲ್ಲಿ ಓದಿದ್ದೀರಾ?
1: ಮೇಡಮ್ ಎ ಕೆ ಕಾಲೇಜು, ನಾನು ಡಿಗ್ರಿ ಮುಗಿಸಿದ್ದು. ಅದಾದ್ಮೇಲೆ ನಾನು ಮದ್ವೆ ಆಗಿ ಎರಡನೇ ಮಗು ಆದ್ಮೇಲೆ ನಾನು ಟಿ ಸಿ ಎಚ್ ಮಾಡಿದೆ. ಬಟ್ ನನ್ಗೆ ಆಮೇಲೆ ಅಲ್ಲಿಂದ ಎನ್ ಜಿ ಒ ಐಶ್ಯ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದೆ. ಮತ್ತೆ ಅದನ್ನ ಬಿಟ್ಟು ನನ್ನ ಹಣೆ ಬರಲಿ ಸೋಷಿಯಲ್ ವರ್ಕ್ ಇದಾಗಿದೆ ಅನ್ಸುತ್ತೆ.
0: ಈಗ ಸೋಷಿಯಲ್ ವರ್ಕ್ ಅಂದ ತಕ್ಷಣನೇ ನಿಮ್ಗೆ ಒಂದು ಹಿನ್ನೆಲೆ ಇರಬೇಕು ಆಗುತ್ತೆ. ಅಂದ್ರೆ ಹಿನ್ನೆಲೆ ಅಂತಂದ್ರೆ ಯಾರು ನಿಮ್ಗೆ ಇನ್ಸ್ಪಿರೇಷನ್ ಆಗಿರ್ತಾರೆ, ಓ ನಾನು ಹೀಗ್ ಮಾಡಬಹುದಲ್ಲ ಅಂತ. ಏನ್ ಸೋಷಿಯಲ್ ವರ್ಕ್ ಅಂತಂದ್ರೆ ಏನು?
1: ಮೇಡಮ್ ಸೋಷಿಯಲ್ ವರ್ಕ್ ಅಂತಂದ್ರೆ ಎಲ್ಲಿ ಅನ್ಯಾಯ ಆಗಿರುತ್ತೆ ನಾವು ಅಲ್ಲಿ ಧ್ವನಿ ಎತ್ತಬೇಕಾಗುತ್ತೆ. ಈಗ ನಿಮಗೆ ಗೊತ್ತಿದೆ, ಮಹಿಳೆಯರಿಗೆ ಮತ್ತೆ ಹೊಂದಿರೋರಿಗೆ ಯಾವ ತರ ದೌರ್ಜನ್ಯಕ್ಕೊಳಗಾಗ್ತಾ ಇದಾರೆ, ಪ್ರತಿದಿನ ನೋಡ್ತಾ ಇರ್ತೀವಿ ನಾವು ಅಲ್ವಾ. ಹಾಗಾಗಿ ಅವ್ರ ಪರವಾಗಿ ಧ್ವನಿ ಎತ್ತಬೇಕು ಅನಿಸ್ತು ನನ್ಗುವೆ. ನಾವು ಎಜುಕೇಟೆಡ್, ನಾವೇ ಮಾಡ್ಲಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರಲ್ವಾ, ನಮ್ಗೆ ಆ ಭಾವನೆ ಬಂತು. ಹಾಗಾಗಿ ನಾನು ಈ ಸಮಾಜ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದೀನಿ ಮೇಡಮ್.
0: ತೊಡಗಿಸ್ಕೊಂಡ್ರಿ?
1: ಹೌದು.
0: ನಿಮ್ಗೆ ಸಹಕಾರ ಕೊಟ್ಟವ್ರು ಯಾರು ಫಸ್ಟ್?
1: ಮೇಡಮ್ ಸಹಕಾರ ಕೊಟ್ಟವರು ನನ್ಗೆ ಫಸ್ಟ್ ಕುಮಾರ್ ಅಂತ. ಆಮೇಲೆ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ. ಕೆಲವೊಂದು ನೋಡ್ತಾ ಇದ್ದೆ ತುಂಬಾ ದೌರ್ಜನ್ಯಕ ಆಗ್ತಾ ಇರೋದು ಹೆಣ್ಮಕ್ಳಿಗೆ, ಮತ್ತೆ ವರದಕ್ಷಿಣೆ ಕಿರುಕುಳ ಇವೆಲ್ಲ ನೋಡ್ತಾ ಇದ್ದೆ. ನಾನು ಯಾಕೆ ಹೋರಾಟ ಮಾಡಬಾರ್ದು, ಇವ್ರ ಪರವಾಗಿ ಧ್ವನಿ ಯಾಕೆ ಎತ್ತಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಕ್ಷೇತ್ರದಲ್ಲಿ ತೊಡಸ್ಕೊಂಡಿದ್ದೀನಿ ಮೇಡಮ್. ನಾನು ತೊಡಸ್ಕೊಂಡು 20 ವರ್ಷ ಆಯ್ತು.
0: ಈಗ ಯಾವ್ದೇ ಒಂದು ಏನೋ ಒಂದು ಪರಿಸ್ಥಿತಿ ಎದುರಾದಾಗ ಒಬ್ರೇ ಹೋಗಿ ನಿತ್ಕೊಂಡು ನೀವು ಅದನ್ನ ಸಹಾಯ ಮಾಡಕ್ ಆಗಲ್ಲ, ಪೊಲೀಸ್ ಸ್ಟೇಷನ್ ಹೇಳ್ಬೇಕಾಗುತ್ತೆ ಅಥವಾ ಯಾವ್ದೋ ಒಂದು ಸಂಘಟನೆಗೆ ತಿಳಿಸ್ಬೇಕಾಗತ್ತೆ, ಯಾವ್ದೋ ಒಂದು ಈಗ ಎನ್ ಜಿ ಒಗಳು ಇರುತ್ತೆ ಅವ್ರಿಗೆ ಹೇಳ್ಬೇಕಾಗತ್ತೆ. ಆ ತರದ ಯಾರಾದ್ರೂ ಇದಾರಾ ನಿಮ್ ಜೊತೆಗೆ? ಹೇಗೆ?
1: ಹಾ ಮೇಡಮ್, ಫಸ್ಟ್ ನಾನು ಒಬ್ಳೆ ಹೋರಾಟ ಮಾಡ್ತಾ ಇದ್ದೆ. ನಾನೊಬ್ಳು ಮಹಿಳೆ ಆಗಿರೋದ್ರಿಂದ ಸ್ವಲ್ಪ ಫಸ್ಟ್ ಭಯ ಅನ್ಸೋದು, ಆಮೇಲೆ ನನಗೆ ಭಯನೇ ಹೋಯ್ತು. ಈಗ ಮಹಿಳೆಯರಿಗೆ ಲಾಯರ್ಗಳ ಮುಖಾಂತರ ನಾವು ಟ್ರೈನಿಂಗ್ ಎಲ್ಲ ಕೊಡಿಸ್ತೀವಿ. ನಮ್ದು ಒಂದು ಟೀಮ್ ಇದೆ.
0: ಎಷ್ಟು ಜನ ಇದ್ದೀರಾ
1: ಮೇಡಮ್? ನಾವೊಂದು 12 ಜನ ಇದ್ದೀವಿ, ಎಲ್ಲ ಲೇಡೀಸ್. ಎಲ್ಲರ ಅನ್ಯಾಯ ಆದ್ರೆ ನಾವೆಲ್ಲ ಹೋಗ್ತೀವಿ, ಒಗ್ಗಟ್ಟಿಂದ ನಾವು ಹೋರಾಟ ಮಾಡ್ತೀವಿ. ಅದರಲ್ಲಿ ನಾನು ಮುಂಚೂಣಿ ಇಳಿದಿರ್ತೀನಿ, ನಾನೇ ಅಧ್ಯಕ್ಷ. ಅದಕ್ಕೆ
0: ಹೆಸರೇನು ನಿಮ್ ಸಂಘಟನೆ?
1: ಪರಿವರ್ತನಾ ಮಹಿಳಾ ಸಮಾಜ ಅಂತ ಮಾಡ್ಕೊಂಡು.
0: ಪರಿವರ್ತನಾ?
1: ಹೌದು.
0: ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ?
1: ಹಾ.
0: ಎಷ್ಟು ವರ್ಷದಿಂದ ಇದೆ ಸಂಘಟನೆ
1: ಮೇಡಮ್? ಇದು ಈಗ ಒಂದು 10 ಇಯರ್ಸ್ ಇಂದ ಇದೆ.
0: ಏನಾದ್ರೂ ಅನ್ಯಾಯಗಳಾದಾಗ ಹೋಗ್ತೀರಾ, ಅವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಾ, ಅದು ಒಂದಾಯ್ತು. ಮತ್ತೆ ಬೇರೆ ಏನೇನ್ ಕೆಲಸಗಳಾಗ್ತಿವೆ?
1: ಬೇರೆ ಅಂದ್ರೆ ಮೇಡಮ್, ಮಹಿಳೆಯರಿಗೆ ಅವ್ರಿಗೆ ಯಾವಾಗ ದೌರ್ಜನ್ಯ ಆಗುತ್ತೆ ಆಗ ನಾವು ಅವ್ರಿಗೆ ಫ್ಯಾಕ್ಟ್ರಿ ಕೆಲಸನೋ ಇಲ್ಲ ಬೇರೆ ಯಾವ್ದಾರ ಒಂದು ಆಫೀಸ್ ಅಲ್ಲಿ ಕೆಲಸನೋ ಕೊಡ್ತೀವಿ ಮೇಡಮ್. ಮತ್ತೆ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಈಗ ನೊಂದ ಮಹಿಳೆಯರಂತ ಒಂದು ಟೀಮ್ ಮಾಡ್ಕೊಂಡು ಲಾರಿಗಳು ಕರೆಸ್ಬಿಟ್ಟು ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಮೇಡಮ್. ಪ್ರತಿ ವರ್ಷನೂ ಅದ್ ಮಾಡ್ತೀವಿ ನಾವು.
0: ಏನೇನ್ ಟ್ರೈನಿಂಗ್ ಗಳಾಗಿದೆ ನಿಮ್ಗೆ, ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟ?
1: ಅದೇ ಅವರು
0: ಲಾಯರ್ ಗಳ ಹತ್ರ ಅಂತಂದ್ರೆ ನೀವು ಕಾನೂನಿನ ಬಗ್ಗೆ ಅರಿವು,
1: ಕಾನೂನಿನ ಬಗ್ಗೆ ಅರಿವು ಮೂಡಿಸ್ತೀವಿ.
0: ಏನೇನ್ ಮಾಡಿದೀರಾ ಇದುವರೆಗೆ
1: ಮೇಡಮ್? ಈಗ ದೌರ್ಜನ್ಯಕ್ಕೊಳಗಾದ ಮಕ್ಕಳು ಯಾವ ತರ ಬದುಕಬೇಕು, ಮತ್ತೆ ಅವರು ಎಜುಕೇಶನ್ ಪಡ್ಕೊಳ್ಳೋರು ಪಡ್ಕೋಬಹುದು. ಆಮೇಲೆ ಈಗೇನು LLB ಮಾಡಕ್ಕೆ ಏಜೇ ಬೇಕಾಗಿಲ್ಲ, ಹಾಗಾಗಿ LLBಗೂ ಎಷ್ಟೋ ಜನ ಜಾಯಿನ್ ಆಗಿ ಅಂತಾನು ಹೇಳಿದೀವಿ ನಾವು. ಹಾಗಾಗಿ ಅವ್ರಿಗೆ ಕೆಲಸ ಕೊಡ್ಸೋದು ಇನ್ನೊಂದು ಮಗುದೊಂದು ಮಾಡ್ತಾ ಇದೀವಿ ಮೇಡಮ್. ಒಂದು ಕಡೆ ಗಂಡ ಕೂರಿಸ್ತೀವಿ, ಒಂದ್ ಕಡೆ ಹೆಂಡತಿ ಕೂರಿಸ್ಕೊಂಡು ಒಂದ್ ಕಡೆನೆ ನಾವು ಕೇಳ್ಕೊಳಲ್ಲ. ಯಾರು ತಪ್ಪಾಗಿರುತ್ತೆ ಅದನ್ನ ಸರಿಪಡಿಸಿ ಒಂದ್ ಮಾಡಕ್ಕೆ ಸಾಕಷ್ಟು ಟ್ರೈ ಮಾಡ್ತೀವಿ.
0: ಅಂದ್ರೆ ಕೌಟುಂಬಿಕ ಸಮಸ್ಯೆ.
1: ಈಗ ಮೊನ್ನೆ ಒಂದು ಟೈಲರ್ ನನ್ನ ಗುರ್ತು ಮಾಡ್ತಾ ಇದಾರೆ, ಮೇಡಮ್ ನಿಮ್ ಹತ್ರ ಬಂದಿದ್ದು ಮೇಡಮ್ ನೀವು ನಮ್ಮನ್ನ ಒಂದ್ ಮಾಡಿದ್ರಲ್ಲ ಅಂತ. ಈಗ ಅವಳು ಟೈಲರಿಂಗ್ ಮಾಡ್ಕೊಂಡು ಚೆನ್ನಾಗಿದ್ದಾಳೆ. ಗಂಡ ಅಷ್ಟೊತ್ತಿಗೆ ಬಂದ್ರು, ನಾನು ನೋಡಿದ್ರು, ಮೇಡಮ್ ನಮಸ್ತೆ ಮೇಡಮ್ ನಿಮ್ಮಿಂದ ನಾವು ಚೆನ್ನಾಗಿದೀವಿ ಅಂದ್ರು. ಅದಕ್ಕಿಂತ ಪುಣ್ಯ ನಮ್ಗೆ ಇನ್ನೇನ್ ಬೇಕಲ್ವಾ? ಗಂಡ ಹೆಂಡತಿ ಚೆನ್ನಾಗಿದ್ರೆ ಅದಕ್ಕೆ ನಾವು ಮಾಡೋ ಕೆಲಸನ್ನ ನಮ್ಗೆ ಅದು ತೃಪ್ತಿ ಕೊಡುತ್ತೆ ಚೆನ್ನಾಗಿದ್ದಾರೆ ಅಂದ್ರೆ.
0: ಆ ತರದ್ ಏನೋ ಆದಾಗ ನಿಮ್ ಹತ್ರ ಬರ್ತಾರೆ. ಈಗ ನೀವು ಕೌನ್ಸಿಲಿಂಗ್ ಅಂತ ತಗೊಳ್ತಿರಲ್ಲ, ಹೇಗೆ ಯಾರಾದ್ರೂ ಬಂದು ನಿಮ್ಮನ್ನ ಅಪ್ರೋಚ್ ಮಾಡಿದಾಗ, ನಿಮ್ಮನ್ನ ಸಂಪರ್ಕ ಮಾಡಿದಾಗ ನೀವು ಅವ್ರನ್ನ ಕರಿತೀರಾ ಅಥವಾ ನೀವೇ ಅವ್ರ ಮನೆಗೆ ಹೋಗ್ತೀರಾ ಅಥವಾ ಪೊಲೀಸ್ ಸ್ಟೇಷನ್ ಕೇಸ್ ಹೋದಾಗ ನೀವು ಕೂಡ ಅದಕ್ಕೆ ಸಹಕಾರ ಕೊಡ್ತೀರಾ, ಹೇಗೆ?
1: ಹೌದು, ಈಗ ಮುಂಚೆ ಮಹಿಳೆ ಠಾಣೆ ಗಂಡ ಹೆಂಡತಿ ಕೇಸ್ ಹೋದ್ರೆ ಕೌನ್ಸಿಲಿಂಗ್ ಅಂತ ಇತ್ತು, ಡಾಕ್ಟರ್ ಹತ್ರ ಬರ್ತಾ ಇದ್ರು. ಬಟ್ ಇವಾಗ ಅದಿಲ್ಲ. ಫಸ್ಟ್ ಹೋದ ತಕ್ಷಣ ಎಫ್ಐಆರ್ ಮಾಡಕ್ಕಿಂತ ಈ ಸಂಸಾರ ಹಾಳಾಗ್ಬಿಡ್ತಾವ. ಈಗ ಯಾವ್ದೋ ಸಿಟ್ಟಲ್ಲಿ ಹೋಗಿ ಹೆಣ್ಮಗ್ಳುವೆ ಎಫ್ಐಆರ್ ಮಾಡಿ ಅಂತಾಳೆ, ಬಟ್ ನೆಕ್ಸ್ಟ್ ಅವಳ ಜೀವನ ನಾವು ಅದನ್ನು ಯೋಚನೆ ಮಾಡ್ಬೇಕಲ್ವಾ. ಅದಕ್ಕೆ ನಾವು ಫಸ್ಟ್ ಕೌನ್ಸಿಲಿಂಗ್ ಮಾಡಿ ಅಲ್ಲಿ ಸರಿಯಾದ್ರೆ ಸರಿಯಾಗ್ಲಿ, ಇಲ್ಲಾಂದ್ರೆ ಬೇರೆ ನೋಡೋಣ ಅಂತ. ಯಾಕೆ ಸಂಸಾರ ಹಾಳಾಗ್ಬಾರ್ದಲ್ಲ, ಮಕ್ಳಿರ್ತವೆ. ಮತ್ತೆ ಕೌನ್ಸಿಲಿಂಗ್ ಅಂದ್ರೆ ನಾವು ಮನೆ ಕರ್ಸ್ಕೊಳಲ್ಲ. ಈಗ ಟೇಷನ್ ಅಲ್ಲಿ ಇದ್ರೆ ಟೇಷನ್ ಕಡೆ ಒಂದ್ ಕಡೆ ಹುಡುಗನು ಕರಿತೀವಿ, ಹುಡುಗಿನೂ ಕರಿತೀವಿ, ಅವ್ರ ಮನೆಯವರು ಕರಿತೀವಿ, ಇವ್ರ ಮನೆಯವ್ರು ಕರೆದ್ಬಿಟ್ಟು ನಾವು ಮಾತಾಡ್ತೀವಿ, ಯಾಕೆ ಏನಾಯ್ತು ಫಸ್ಟ್ ಇಂದ ಏನಾಯ್ತು ಹೆಂಗೆ ಅಂತ ಎಲ್ಲ ಕೇಳ್ಕೊಂಡು ಆಗ ಹೆಚ್ಚು ಒಂದ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಒಂದಾದ್ರೇನೆ ಚಂದಲ್ವಾ, ಏನೋ ಖುಷಿ ನಮಗೂ ಅವ್ರನ್ನ ಒಂದ್ ಮಾಡಿದ್ವಲ್ಲ ಅನ್ನೋದು. ಅದನ್ನ ನಾವು ಕೌನ್ಸಿಲಿಂಗ್ ಮಾಡ್ಬೇಕು, ಇಲ್ಲ ಪೊಲೀಸ್ನವ್ರ ಹತ್ರ ಸ್ವಲ್ಪ ನಾವು ಅವ್ರಿಗೆ ಹೇಳ್ಬೇಕು, ಸ್ವಲ್ಪ ವಿಚಾರಣೆ ಮಾಡಿ ಒಂದ್ ಮಾಡಿ ಮಕ್ಳಿದಾವೆ ಅಂತ ಹೇಳ್ತೀವಿ. ಇಷ್ಟು ಹೆಣ್ಮಕ್ಳು ದೌರ್ಜನ್ಯ ಪಡ್ತವೆ, ಆಯ್ತು ಎಲ್ಲಾನು ಹೋರಾಟ ಮಾಡೋಣ, ಕೇಸ್ ಆಗೋ ಹಾಕ್ತಾ ಇರ್ತವೆ. ಅಲ್ಲೂ ಕೋರ್ಟಲ್ಲೂ ಎಷ್ಟೋ ಕೇಸ್ಗಳು ಒಂದಾಗಿದ್ದಾವೆ.
0: ಒಟ್ಟು ನಿಮ್ಮ ಈ ಸಂಘಟನೆಯಿಂದ ಈ ಕೌಟುಂಬಿಕ ಸಮಸ್ಯೆಗಳನ್ನ ಹೆಚ್ಚಾಗಿ ನೀವು
1: ಕೌಟುಂಬಿಕ ಫೋಕ್ಸೋ ಕೇಸು ಕಾನೂನು ಭದ್ರವಾಗಿದೆ.
0: ನಿಮ್ಮ ಮನೆಯಲ್ಲಿ ಇಲ್ಲ ಏನ್ ಹೇಳ್ತಾರೆ ನಿಮ್ಮ ಇದಕ್ಕೆ ಅಂದ್ರೆ, ಈ ತರದಕ್ಕೆಲ್ಲ ತುಂಬಾ ಧೈರ್ಯ ಬೇಕಾಗುತ್ತೆ,
1: ಧೈರ್ಯ ಬೇಕು,
0: ರಿಸ್ಕ್ ತಗೋಬೇಕಾಗುತ್ತೆ ಅಲ್ವಾ. ಒತ್ತಡಗಳಿರುತ್ತೆ ಮನೆಯಲ್ಲೂ, ಒತ್ತಡ ಇರುತ್ತೆ ನಿಮ್ಗೆ ಆಗ್ಬೇಕು ಅನ್ನೋ ತರ. ಆಮೇಲೆ ನಿಮ್ಗೂ ವೈಯಕ್ತಿಕವಾಗಿ ಅದನ್ನ ನಿಭಾಯಿಸಕ್ಕೆ ಕೆಲವು ಸರ್ತಿ ಮನಸ್ಸಿರ್ಬೋದು, ಆದ್ರೆ ಧೈರ್ಯ ಇರಲ್ಲ, ಬೇರೆ ಬೇರೆ ತರದ ಒತ್ತಡಗಳೆಲ್ಲ ಇರುತ್ತೆ. ಅವಾಗೆಲ್ಲ ಏನ್ ಮಾಡ್ತೀರಾ, ಏನ್ ಹೇಳ್ತಾರೆ ನಿಮ್ಮ ಮನೆಯವ್ರ ಸಹಕಾರ ಹೇಗಿದೆ ಇದಕ್ಕೆಲ್ಲ?
1: ನಮ್ಮ ಹಿರಿಯರ ಸಹಕಾರ ಎಲ್ಲದೂ ನಮ್ಮ ಮನೆಯಲ್ಲಿ ಚೆನ್ನಾಗಿದೆ ಮೇಡಮ್. ಯಾಕೆಂದ್ರೆ ನಾನು ಒಂಥರ ಧೈರ್ಯವಂತಾನೆ, ಸ್ವಲ್ಪ ಚಿಕ್ಕೋಳಿಂದ ಹಂಗೆ ಬೆಳೆದಿದ್ದೀನಿ.
0: ಹೌದಾ? ನಮ್ಮ ತಾಯಿ ಜನ ಅಕ್ಕ ತಂಗಿರಿ ನೀವು?
1: ನಾವಿಬ್ರು 4 ಜನ ಅಣ್ಣ ತಮ್ಮಂದಿರು. ನನ್ನನ್ನ ಆಗ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ಅಮ್ಮಣ್ಣಂದಿರು. ನಮ್ಮ ತಾಯಿ ಧೈರ್ಯವಂತೆ, ಅದು ನಮ್ ತಾಯಿ ನನಗೆ ಬಂದಿದೆ. ನನಗಿಬ್ರು ಗಂಡ್ಮಕ್ಳಿದಾರೆ, ಅವರು ಅಷ್ಟೇ. ಎಷ್ಟೊತ್ತಿನ ರಾತ್ರಿ ಆದ್ರೂ ಇಂಥ ಕಡೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ನಾನು ಅಲ್ಲಿ ಹೋಗ್ತೀನಿ. ಮನೇಲಿ ಎಂಕರೇಜ್ ಇದೆ, ನನ್ನ ಮಕ್ಳು ದೊಡ್ಡವರಿದ್ದಾರೆ, ಅವ್ರಿಗೆ ಎಜುಕೇಶನ್ ಎಲ್ಲ ಮುಗ್ದಿದೆ, ಕಂಪ್ನಿಲಿ ವರ್ಕ್ ಮಾಡ್ತಾ ಇದಾರೆ, ಬಟ್ ಅವ್ರದ್ದು ಎಂಕರೇಜ್ ಇದೆ. ಅದು ನನಗೆ ಹೆಮ್ಮೆ ವಿಷಯ, ನನ್ಗಂತ ಮಕ್ಳು ಸಿಕ್ಕಿದಾರಲ್ಲ ಅಂತ.
0: ಏನ್ ನಿಮ್ದು ಮುಖ್ಯವಾದ ಡ್ಯೂಟಿ ಅಂದ್ರೆ, ನಿಮ್ಮ ಸಂಘಟನೆ ಮೂಲಕ ಒಂದ್ ಕೇಸ್ ಅನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ, ನೀವು ಬರೀ ಸಹಾಯ ಮಾಡಬಹುದು ಅವ್ರಿಗೆ ಅಷ್ಟೇ ಅಲ್ವಾ. ಒಂದು ಕೇಸ್ ಆಗ್ಬೇಕು ಅಥವಾ ನ್ಯಾಯವಾಗಿ ಅದು ಕಾನೂನಾತ್ಮಕ ಒಂದು ಅಂತಿಮ ಘಟ್ಟವನ್ನ ಮುಟ್ಟಬೇಕು ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ.
1: ಅದು ಜಿನಿಯನ್ ಆಗಿದ್ರೆ ಅದು ಸ್ಟೇಷನ್ ಮುಖಾಂತರನೆ ಮಾಡಿಸ್ತೀವಿ ಮೇಡಮ್. ಇಲ್ಲಾಂದ್ರೆ ಪೊಲೀಸ್ನವರು ನಾವು ಸೇರ್ಕೊಂಡು ಕಾಂಪ್ರಮೈಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಬದುಕಕ್ಕೆ ನೂರಾರು ವಿವಿಧ ಕ್ಷೇತ್ರದಲ್ಲಿ ಕೆಲಸಗಳಿದಾವೆ, ಬದುಕಬಹುದು ಹೆಣ್ಮಕ್ಳು.
0: ಒಟ್ಟಿನಲ್ಲಿ ಹೆಣ್ಣಿನ ಪರ ನೀವು ಹೋರಾಡಬೇಕು ಅಂತ ನಿರ್ಧಾರ ಮಾಡಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ?
1: ಹೌದು.

0: ಯ ಕಾನೂನಲ್ಲಿ ಈ ತರ ಇದೆ, ಲಾಯರ್ ಅವ್ರನ್ನ ಕರ್ಸ್ಬಿಡ್ತೀವಿ ನಾವು, ಇಲ್ಲ ಮಹಿಳಾ ಹಾಸ್ಟೆಲ್ ಹೋಗಿ ಟ್ರೈನಿಂಗ್ ಕೊಡ್ತೀವಿ, ಹಿಂಗ್ ಮಾಡಬಾರ್ದು, ಹೋಗಿ ಅವರು ಮುಡಿಸ್ತೀವಿ, ಅವೆಲ್ಲ ಮಾಡ್ಕೊಂಡು ಬಂದಿದೀವಿ. ಮತ್ತೆ ಬೇರೆ ಬೇರೆ ಮಹಿಳೆಯವ್ರಿಗೆ, ಮದ್ವೆ ಆಗಿರೋರಿಗೆ ಬದುಕಕ್ಕೆ ಒಂದು ದಾರಿ ತೋರಿಸ್ತೀವಿ. ಈಗ ಮೊನ್ಮೊನ್ನೆ ಒಂದು ಕೇಸ್ ಆಯ್ತು, ಮನೆನೇ ಕೊಟ್ಟಿಲ್ಲ, ಗಂಡ ಸತ್ತೋದಂತ ಅತ್ತೆ ಮಾವು ಹೊಡ್ಸ್ಬಿಟ್ಟಿದ್ರು. ಒಂದು ಮಗು ಇದೆ ಅವಳಿಗೆ, ಗಂಡು ಮಗು ಚಿಕ್ಕದು, ಒಂದು 3 ವರ್ಷದ್ದು, ಅವಳಿಗೂ ಚಿಕ್ಕ ಏಜು. ಗಂಡ ಸತ್ತ ತಕ್ಷಣ ಮನೆಗೆ ಹೋಗಂದ್ರೆ ಅವಳು ಎಲ್ಲಿ ಹೋಗ್ತಾಳೆ? ತಾಯಿ ಮನೆಯಲ್ಲೂ ಸೇರ್ಸಲ್ಲ, ಯಾರು ಕೊಡ್ತಾರೆ? ಅಣ್ಣ ತಮ್ಮದಿರು ಎಲ್ಲ ಒಪ್ಕೋತಾರ? ಹೆಣ್ಮಕ್ಳಿಗೆ ಆಸ್ತಿ ಹಕ್ಕು ಇದೆ ಅಂತ ಹೇಳ್ತಾರೆ, ಓಕೆ, ತಾಯಿ ಮಲ್ಲೂ ಆಸ್ತಿ ಇಲ್ಲ ಅಂದ್ರೆ ಅವಳು ಹೇಗೆ ಬದುಕಕ್ಕೆ ಸಾಧ್ಯ? ಆಮೇಲೆ ನಾನೇ ಒಂದು ಕಂಪ್ನಿಗೆ ಫೋನ್ ಮಾಡಿ ಹೋಗಪ್ಪ ಅಲ್ಲಿ ಅಂತ ಹೇಳ್ಬಿಟ್ಟು ಕೊನೆಗೆ ಟೇಷನಲ್ಲೆಲ್ಲ ಕರೆಸ್ಬಿಟ್ಟು ಅವ್ರ ಅತ್ತೆ ಮಾಯಿಗೆ ಒಂದು ಮನೆ ಕೊಡಿಸಿದ್ವಿ. ಗೋಡೆ ಹಾಕ್ಕೊಡಿ, ನಿಮ್ಮ ಮನೇಲಿ ಬದುಕಬೇಕಲ್ಲ ಹೆಣ್ಮಗಳು, ಎಲ್ಲೂ ಇತ್ತಾಳೆ ಅವಳು ಅಂತ. ಇವೆಲ್ಲ ನಡೀತಾವೆ ಮೇಡಮ್ ಸಮಾಜದಲ್ಲಿ, ಎಲ್ಲ ತೂಗಿಸ್ಕೊಂಡು ಹೋಗ್ಬೇಕಾಗುತ್ತೆ ನಾವು.
1: ಎಷ್ಟು ಬೇಸರ ಇದೆ ಇಂತಹ ಘಟನೆಗಳು,
0: ತುಂಬಾ ಬೇಸರ ಇದೆ ಮೇಡಮ್. ಒಂದೊಂದು ಹೆಣ್ಮಕ್ಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಇಂಥವೆಲ್ಲ ಇರ್ತವೆ, ನಾವು ನಿಭಾಯಿಸ್ಕೊ ಹೋಗ್ಬೇಕಾಗುತ್ತೆ.
1: ಇದು ಒಂದು ನಿಮ್ಮ ಶ್ರಮ, ಸಮಯ, ನಿಮ್ಮ ಧೈರ್ಯ ಅಷ್ಟೇ ಅಲ್ಲ, ಕೆಲವು ಸರ್ತಿ ಆರ್ಥಿಕವಾಗಿ ಕೂಡ ನೀವು ಸಹಾಯ ಮಾಡಬೇಕಾಗುತ್ತೆ. ಮನುಷ್ಯತ್ವ ಅಲ್ವಾ? ಅವಾಗೆಲ್ಲ ಏನ್ ಅನ್ಸುತ್ತೆ ನಿಮ್ದು, ಯಾಕಂದ್ರೆ ನೀವೊಂದು ಸಮಾಜ ಮಾಡ್ಕೊಂಡಿದ್ದೀರಾ, ಅದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಅಲ್ಲೇನು ದುಡ್ಡು ಕಾಸು ಎಲ್ಲ ಬರೋದಿಲ್ಲ, ನೀವು ಅಲ್ಲಿ ಇರೋಂತವ್ರೆ ಹಾಕೋತೀರಾ, ಹೆಂಗೆ ನಿಮ್ ಚಟುವಟಿಕೆ?
0: ಹಾಕೋತಿರಂತ ಕೊಡರು ಕೊಡ್ತಾರೆ, ನಾನು ಕೊಡ್ತೀನಿ. ಯಾಕೆಂದ್ರೆ ನನ್ಗೆ ನೋಡ್ಬಿಟ್ರೆ ಅಯ್ಯೋ ಅನ್ಸುತ್ತೆ. ಫಸ್ಟ್ ಒಬ್ಬ ಗಂಡ ಒಡೆದು ಬಿಟ್ಟು ಇಡೀ ಬಟ್ಟೆಲ್ಲ ಸುಟ್ಟು ಹಾಕಿದ, ಅವಳು ನೈಟಿಲ್ ಅಲ್ಲಿಂದ ಇಲ್ಲಿಗೆ ಬಂದಿದ್ಲು. ನಾನು ಒಂದ್ 10 ಸೀರೆ, ಒಂದ್ 10 ನೈಟಿ ಕೊಟ್ಟು ಎಲ್ಲ ಕಳಿಸ್ತೆ, ದುಡ್ಡು ಕೊಟ್ಟೆ ಅವಳಿಗೆ. ಆಮೇಲೆ ಕೊನೆಗೆ ನಾವು ಅಲ್ಲಿ ಟೇಷನ್ಗೆ ಹೋಗಿ ಇನ್ಸ್ಪೆಕ್ಟರ್ಗೆಲ್ಲ ಹೇಳಿ ಸರಿ ಮಾಡಿ ಬಂದ್ವಿ. ಹಂಗಿರ್ತವೆ ಮೇಡಮ್, ಏನು ಮಾಡಕ್ಕಾಗಲ್ಲ. ಏನು ನಾವು ಹೆಚ್ಚು ನಾವೇ ಕೈಯಿಂದ ಕೊಟ್ಟಿರೋದೇ ಉದಾಹರಣೆಗಳಿದಾವೆ. ಅವ್ರು ಒಳ್ಳೇದಾಗಿ ಅವ್ರು ಚೆನ್ನಾಗಿದ್ದಾರೆ ಅಂದ್ರೆ ತೃಪ್ತಿ. ಈಗ ಹೇಳಿದ್ನಲ್ಲ ಟೈಲರು, ಎಷ್ಟೋ ಜನ ನನ್ನನ್ನ ಅವರೇ ಗುರುತು ಮಾಡ್ತಾರೆ, ಯಾಕೆಂದ್ರೆ ನಾನು ದಿನ ನೋಡ್ತೀನಲ್ಲ, ಮರ್ತೋಗ್ಬಿಡುತ್ತೆ ನನ್ಗೆ. ಮೇಡಮ್ ನಮಸ್ತೆ, ಮೇಡಮ್ ಮೇಡಮ್ ನಿಮ್ಮಿಂದ ನಾವು ಚೆನ್ನಾಗಿದ್ದೀವಿ ಅಂತಾರಲ್ಲ, ಅದಕ್ಕಿಂತ ಇನ್ನೇನ್ ಬೇಕು ಮೇಡಮ್ ಅಲ್ವಾ? ಸಂತೋಷ ಏನೋ ಒಂಥರ, ಅಪ್ಪ ಏನೋ ಸಾಧನೆ ಮಾಡಿದೀನಲ್ಲ ಅನ್ನೋ ಒಂದು ಖುಷಿ ಆಗುತ್ತೆ ನಮ್ಗೆ, ಅದು ನನಗೆ ತೃಪ್ತಿ ತಂದ್ಕೊಟ್ಟಿದೆ ಮೇಡಮ್.
1: ಅವರೇ ಹುಡ್ಕೊಂಡು ಬರ್ತಾರೆ,
0: ಖಂಡಿತ ಹುಡ್ಕೊಂಡೋಗಲ್ಲ, ಅವರೇ ಹುಡುಕ ಬರ್ತಾರೆ.
1: ನಿಮ್ಮ ಟೀಮ್ ಅಲ್ಲಿ ಉಳಿದ ಸದಸ್ಯರು ಇದಾರಲ್ಲ, ಅವ್ರ ಸಹಕಾರ ಹೆಂಗಿದೆ?
0: ಅವರು ನಾನು ಹೇಳ್ದಂಗೆ ಕೇಳ್ತಾರೆ, ಅವರು ಸಹಕಾರ ಕೊಡ್ತಾರೆ. ಪಾಪ ಎಷ್ಟೊತ್ತಿಂದ ರಾತ್ರಿ ಹೋಗೋಣ ಅಂದ್ರೆ 10 ಮಿನಿಟ್ ಅಲ್ಲೆಲ್ಲ ರೆಡಿಯಾಗಿ ನಿಂತಿರ್ತಾರೆ. ಅಕ್ಕ ಆಯ್ತಾ, ರೆಡಿ ಆಗಿದೀವಿ ಅಕ್ಕ, ನೀವು ಅವರತ್ರ
1: ನೋಡಿ. ಒಂದು ಹೆಣ್ಣಿನ ಕಷ್ಟ, ಹೆಣ್ಣಿನ ಕಷ್ಟ ಅಷ್ಟೇ ಅಲ್ಲ, ಗಂಡಸರಿಗೆ ಅನ್ಯಾಯ ಆದ್ರೂ ನೀವು ನಿಲ್ತೀರಿ ಅಂತ ಅನ್ಸುತ್ತೆ.
0: ಹೌದು ಹೌದು,
1: ಯಾರಿಗೇ ಆಗ್ಲಿ, ಮನುಷ್ಯರಲ್ವಾ, ಅನ್ಯಾಯ ಆದಾಗ ನಿಲ್ಬೇಕಾಗುತ್ತೆ. ಒಂದು ಹೆಣ್ಣಿಗಾಗುವಂತ ಅನ್ಯಾಯ ಇನ್ನೊಂದು ಹೆಣ್ಣು ಹೆಚ್ಚಾಗಿ ಗಂಡಸ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ನಾನು ಹೇಳಲ್ಲ, ಹೆಣ್ಣಿನ ಕಷ್ಟಗಳು ಹೆಣ್ಣಿಗೆ ಅತಿ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅನ್ನುವಂತ ಮಾತಿದೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀರಾ, ಸಮಾಜವನ್ನ ತಿದ್ದುವ ಮತ್ತೆ ಒಂದು ಸ್ವಸ್ಥ ಸಮಾಜವನ್ನ ನಿರ್ಮಿಸುವುದರ ಪರವಾಗಿ ಕೆಲಸ ಮಾಡ್ತಿದ್ದೀರಾ. ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ, ನಿಮ್ಮ ಸೇವೆ ಹೀಗೆ ಮುಂದುವರಿಲಿ. ಧನ್ಯವಾದ.
0: ಧನ್ಯವಾದ ಮೇಡಮ್.

ಇದುವರೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಹಾಸನದ ಡಿ ಶಿವಮ್ಮ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈಗ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೇಳಿ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿರುವ ಚೆನ್ನವೀರ ಕಣವಿಯವರ ರಚನೆಯ ಒಂದು ಭಾವಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಡಿವಿ ಗುಂಡಪ್ಪರವರ ರಚನೆ ಡಾಕ್ಟರ್ ರೋಹಿಣಿ ಮೋಹನ್ ರವರ ಧ್ವನಿಯಲ್ಲಿರುವ ಒಂದು ಭಾವಗೀತೆಯನ್ನ ಕೇಳುತ್ತಾ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೂ ವನಿತಾ ವಿಹಾರ ಪ್ರಸಾರವಾಯಿತು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
3: ಹೇಳಿ.
2: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ?
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಸಮಯ 8:30. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಇದೀಗ ಕೆಲವು ಗಜಲ್ಗಳು. ಕೇಳಿ ಆರಂಭಕ್ಕೆ ಕವಿತಾ ಪೌಡ್ವಾಲ್ ಮತ್ತು ಜಸ್ವಂತ್ ಸಿಂಗ್ ಅವರ ಧ್ವನಿಗಳಲ್ಲಿ ಜಮೀರ್ ಖಜ್ಮಿಯವರ ಗಜಲ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
3: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಇದೀಗ ಕೇಳಿ ಹರಿರಂಗನ್ ಅವರ ಧ್ವನಿಯಲ್ಲಿ ಕಫೀಲ್ ಹಜರ್ ಅವರ ಗಜಲ್.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದೇ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
5: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
6: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

ಆತ್ಮೀಯರೆ, ನಾಳೆ ಬೆಳಿಗ್ಗೆ 8:30 ಪ್ರಸಾರವಾಗುವ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಹರ್ನಿಯ ಕುರಿತು ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ಸಂದರ್ಶನ ಆಲಿಸಬಹುದು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಇದೀಗ ಸಮಯ 8:45 ಇದೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ತಮ್ಮಣ್ಣಗೌಡ ಜೆಎಸ್ ಮತ್ತು ತಂಡದವರಿಂದ ಇದೀಗ ಭಾಗವಂತಿಕೆ ಮೇಳ. ಮೊದಲಿಗೆ ಪ್ರಹ್ಲಾದ ಚರಿತೆ.

ಇದೀಗ ಕೇಳಿ ರಾಮಾಂಜನೇಯ ಪ್ರಸಂಗ.

ಕೊನೆಯದಾಗಿ ಕೇಳಿ ಸೀತಾಪಹರಣ ಪ್ರಸಂಗ.

0: ಕುನ್.
1: ಇದುವರೆಗೆ ತಮ್ಮಣ್ಣಗೌಡ ಜಿಎಸ್ ಮತ್ತು ತಂಡದವರಿಂದ ಭಾಗವಂತಿಕೆ ಮೇಳ ಮೂಡಿಬಂತು.

ಕೇಳಿದ್ರೆ ನಾಳೆ ಬೆಳಗ್ಗೆ 9 ಗಂಟೆಗೆ ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗಲಿದೆ. ಆನಂತರ 10 ಗಂಟೆಗೆ ಹೇಮಕೂಟ ನೇರ ಫೋನಿನ ಕಾರ್ಯಕ್ರಮ. ನಾಳಿನ ವಿಷಯ ಒಗ್ಗಟ್ಟಿನಲ್ಲಿ ಬಲವಿದೆ, ಒಂದಾಗಿ ಬಾಳೋಣ. ಕಾರ್ಯಕ್ರಮಕ್ಕೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತು 2452258. ಎಸ್ಟಿಡಿ ಕ್ರಮಾಂಕ 08172. ಇನ್ನು 10:03 ಒಂದೇ ಪಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಗೀತೆಗಳನ್ನು ಆಲಿಸಬಹುದು. 11 ಗಂಟೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫೂಲ್ವಾರಿ.

ಆತ್ಮೀಯರೇ, 10 ಗಂಟೆಯ ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದಿರ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಇದೀಗ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ. ಆರಂಭದಲ್ಲಿ ಕೇಳಿ ಅಂತ ಚಿತ್ರದ ಗೀತೆಯನ್ನು.

ಇನಿಯನ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ ನನ್ನ

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಸ್ವರಗಳಲ್ಲಿ ಮತ್ತೊಂದು ಗೀತೆ ಮೂಗನ ಸೇಡು ಚಿತ್ರದ್ದು. ಚಿ ಉದಯಶಂಕರ್ ಅವರ ಗೀತೆ, ಸತ್ಯಂ ಅವರ ಸಂಗೀತವಿದೆ.

ಇನ್ನು ಕೇಳಿ ದೊಡ್ಡರಂಗೇಗೌಡ ಅವರ ಗೀತೆ, ರಾಜ ನಾಗೇಂದ್ರ ಅವರ ಸ್ವರ ಕಲ್ಪನೆಯಲ್ಲಿ, ಮೂರು ಜನ್ಮ ಚಿತ್ರದ್ದು, ಹಾಡಿದ್ದಾರೆ ಪಿ ಸುಶೀಲ ಹಾಗೂ ಎಸ್ ಜಾನಕಿ.

ಇನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬೆಂಗಳೂರು ಲತಾ ಅವರ ಸ್ವರಗಳಲ್ಲಿ ರಾಗತಾಳ ಚಿತ್ರದ ಗೀತೆ. ಗೀತೆಯ ಸಾಹಿತಿ ನಂದಗೋಪಾಲ ರೆಡ್ಡಿ.

ಇದೀಗ ಕೇಳಿ ಗುರಿ ಚಿತ್ರದ ಗೀತೆ, ರಾಜ್ಕುಮಾರ್ ಹಾಗೂ ರತ್ನಮಲ್ಲ ಪ್ರಕಾಶ್ ಅವರ ಸ್ವರಗಳಲ್ಲಿ. ಚಿ ಉದಿಶಂಕರ್ ಅವರ ಗೀತೆ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಇದೀಗ ಸಾಕ್ಷಾತ್ಕಾರ ಚಿತ್ರದ ಗೀತೆ. ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಕಾರ್ಯಕ್ರಮದ ಕೊನೆಯಲ್ಲಿ ಸಹೋದರರ ಸವಾಲ್ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ್ ಅವರ ಸ್ವರಗಳಲ್ಲಿ ಜಿ ಉದಯಶಂಕರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಸತ್ಯಂ.

ಕೇಳುಗರು, ಇದುವರೆಗೂ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಮಧುರ ಗಾನ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಇದೀಗ ಸಮಯ 10:30 ಆಗ್ತಾ ಇವೆ. ಇನ್ನು ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ.